0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8. ಮುಂದೆ 10-15 ವರ್ಷ ಆಯಿತು. ಮುಂದೆ 15 ವರ್ಷನೂ ಜಗಳಾಡಲಿಲ್ಲ ಅವರು. ಸಂತೋಷವಾಗಿ ನಗರಾಗ್ತಾನೆ ಇದ್ರು. ಈ ಜಡ್ಜ್ ಇದ್ರು, ಲೋಕಲ್ ಜಡ್ಜು, ಹೈಕೋರ್ಟ್ ಜಡ್ಜ್ ಆದರು. ಅವ್ರ ಮುಂದೆ ಒಂದು ಕೇಸ್ ಬಂತು. ನೋಡ್ತಾರೆ ಡೈವೋರ್ಸ್ ಕೇಸ್. ಯಾರ್ದು ಅಂದ್ರೆ ಇವ್ರದೇ. ಅವರಂದ್ರು ಎಲ್ಲ ಇವನ ಇವರು ಆದರ್ಶ ದಂಪತಿಗಳು ಅಂತ ಅವಾರ್ಡ್ ಕೊಟ್ಟಿದ್ದೀನಿ, ಒಂದ್ಸಲೂ ಜಗಳಾಡಿದವರಲ್ಲ ಇವರು, ಇವ್ರು ಯಾಕೆ ವಿಚ್ಛೇದನ ಕೇಳ್ತಿದ್ದಾರೆ, ಡೈವೋರ್ಸ್ ಕೇಳ್ತಿದ್ದಾರೆ? ಅವರಂದ್ರು ಕೋರ್ಟಲ್ಲಿ ಮಾತಾಡೋದು ಬೇಡ, ಪಾಪ ಕರೆಸೋಣ. ತಮ್ಮ ಚೇಂಬರಿಗೆ ಕರೆಸಿದ್ರು ಅವ್ರನ್ನ. ಆ ಗಂಡನ ಕರೆಸಿದ್ರು, ಯಾಕಪ್ಪ ಇಷ್ಟು ಒಳ್ಳೆ ಚೆನ್ನಾಗಿ ಬದುಕಿದವರು, ನಗ್ನಗ್ತಾ ಬದುಕಿದವರು, ಯಾಕೆ ಡೈವೋರ್ಸ್ ಕೇಳ್ತೀರಿ ಅಂತ. ಅಂತ ಹೇಳಿದ, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆಯಲ್ಲ ಸರ್. ಯಾಕೆ ನಿನ್ನ ತಾಳ್ಮೆಗೆ ಏನಾಯಿತು? ಸರ್, ಭಾಳ ಅನುಭವಿಸಿದ್ದೀವಿ ಸರ್ ನಾವು. ಮತ್ತು ಜಗಳೇ ಆಡಿಲ್ಲ. ಯಾರು ಹೇಳಿದರು ಅಂದವ? ಯಾರು ಹೇಳಿದರು? ನಾವು ಮದುವೆ ಆ ದಿವಸ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ. ಕೂಗಾಡೋದು ಅಳೋದು ಎಲ್ಲ ಹೊಸ ಓಲ್ಡ್ ಫ್ಯಾಷನ್, ಅದು ಹಂಗಿಲ್ಲ. ಹೆಂಡತಿಗೆ ಹೇಳಿದ್ದೆ, ನಿನಗೆ ಕೋಪ ಬಂತು ಅಂದ್ರೆ ನನ್ನ ಮೇಲೆ ಏನೇನು ಸಾಮಾನು ಸಿಗ್ತೋ ತೊಗೊಂಡು ಬಿಸಾಕು ನನ್ನ ಕಡೆಗೆ, ಪಾತ್ರೆ ಪಡಗ ಏನು ಸಿಗ್ತು ಬಿಸಾಕು ನನ್ನ ಕಡೆಗೆ, ನಾನು ತಪ್ಪಿಸ್ಕೋತೀನಿ. ನನಗೆ ಬಡಿದ್ರೆ ನೀನಾಗಬೇಕು, ನಾನು ತಪ್ಪಿಸ್ಕೊಂಡ್ರೆ ನಾನು ನಗ್ತೀನಿ. ಚೆನ್ನಾಗಿದೆ ನೋಡಿ ಅಗ್ರಿಮೆಂಟು. ಹೊರಗಡೆ ನಗೋದು ಕೇಳಿಸ್ತಿತ್ತಲ್ಲ, ಅದು ಕೇಳಿಸೋದು. ಆಕೆ ಸರಿಯಾಗಿ ಗುರಿ ಇಟ್ಟು ನನಗೆ ಹೊಡೆದ್ರೆ ಗುರಿ ಸರಿ ಆಯ್ತಲ್ಲ, ಆಕೆ ನಗ್ತಿದ್ದು ಹಾ ಅಂತ. ನಾ ತಪ್ಪಿಸ್ಕೊಂಡಾಗ ನಾನು ನಗ್ತಿದ್ದೆ ಪಾರಾದೆ ಅಂತ ತಿಳ್ಕೊಂಡು. ಹೊರಗಡೆ ಕೇಳಿಸೋ ನಗು ಅದು. ಈಗ 25 ವರ್ಷ ಏನಾಗಿದೆ ಗೊತ್ತಾ ಸ್ವಾಮಿ? ಒಗೆದು ಆಕೆ ಗುರಿ ಚೆನ್ನಾಗಿ ಆಗ್ಬಿಟ್ಟಿದೆ. ನನಗೆ ಅರ್ಥ್ರೈಟಿಸ್, ತಕ್ಷಣ ಬಗ್ಗೋಕ್ಕಾಗಲ್ಲ. ಎಷ್ಟು ಅಂತ ಹೊಡೆಸ್ಕೊಳ್ಳಿ ಸ್ವಾಮಿ, ನಾನು ಸಾಕು ನನಗೆ. ನಿಜವಾದ ದಾಂಪತ್ಯನ ಅದು, ಮುಖವಾಡ ಅಲ್ವಾ? ಹೊರಗಡೆ ಮುಖವಾಡ ಹಾಕ್ಕೊಂಡಿರ್ತೀವಿ.

0: You are listening to Radio Sarang, 107.8 FM.
1: ಮುಖವಾಡ ಎಷ್ಟು ಹಾಕೋತೀವೋ ಅಷ್ಟು ಕಷ್ಟನೇ ನಮಗೆ. ಅದಕ್ಕೆ ಡಿವಿಜ್ ಹೇಳ್ತಾರೆ, ರಾವಣನು ದಶಶಿರವದೇಂ ನರನು ಶತಶಿರನು. ರಾವಣನ ಬಗ್ಗೆ ದಂತೋಷ, ಹೊತ್ತಲ್ಲಿ ಹೆಂಗಿದ್ದಂತೆ ಅವ, ಹೊತ್ತಲ್ಲಿ ಹೆಂಗಿತ್ತು ಒಂದು ಅಂತ ಆಶ್ಚರ್ಯ ಪಡಬೇಡ್ರಿ ನೀವು. ಯಾಕಂದ್ರೆ ರಾವಣನು ದಶಶಿರವದೇಂ ನರನು ಶತಶಿರನು, ಸಾವಿರಾಶ್ಯಗಳನ್ನು ಒಂದರೊಳೆದಿದನು. ಹಾವಾಗಿ ಹುಲ್ಲಾಗಿ ಕಪ್ಪೆ ಹುಲ್ಲೆಯೂ ಆಗಿ ಭೂಯೋಮ ಕತಿಶಯನು ಮಂಕುತಿಮ್ಮ. ಈ ಮನುಷ್ಯ ಯಾವ ಕ್ಷಣಕ್ಕೆ ಹೇಗೆ ಮಾಡ್ತಾನೆ ಹೇಳೋಕೆ ಸಾಧ್ಯ ಇಲ್ಲ. ಒಂದ್ಸಲ ಹುಲಿ ಆಗಿರ್ತಾನೆ, ಒಂದ್ಸಲ ಇಲಿ ಆಗ್ತಾನೆ, ಒಂದ್ಸಲ ಕಪ್ಪೆ ಆಗ್ತಾನೆ, ಒಂದ್ಸಲ ಏನೇನು ಆಗ್ಬಿಡ್ತಾನೆ. ಇದಾಗೋದ್ರಿಂದ ನಾವು ಬಹಳಷ್ಟು ಮುಖವಾಡಗಳನ್ನು ಹಾಕ್ಕೊಂಡಾಗ ನೈಜವಾದ ನಂಬಿಕೆ ಯಾವುದು ಅಂತ ಗೊತ್ತಾಗಲ್ಲ. ತಾವು ನೋಡಿದ್ದೀರಿ ಟಿವಿಯಲ್ಲಿ ಇಬ್ಬರು ನಾಯಕರು ಬರ್ತಾರೆ, ಶೇಕ್ ಹ್ಯಾಂಡ್ ಮಾಡ್ತಾರೆ ಕ್ಯಾಮ್ರಾ ಮುಂದೆ, ಕ್ಯಾಮ್ರಾ ಇರೋ ತನಕನು ಕೈ ಗಟ್ಟು ಕುಲುಕೋದು ನೋಡಿದ್ರೆ ಇವರಂತ ಸ್ನೇಹಿತರೆ ಇಲ್ಲ ಅಂತ ಅನಿಸ್ಬೇಕು. ಮರುದಿನ ಪೇಪರಲ್ಲಿ ಇವ್ರ ವಿರುದ್ಧ ಅವರು, ಅವ್ರ ವಿರುದ್ಧ ಇವರು, ಅಂದರೆ ಅದು ತೋರಿಕೆಗೆ ಆದಂತಾಯ್ತು. ನಮ್ಮ ಬದುಕು ಹಾಗೆ ತೋರಿಕೆಗೆ ಆಗಬಾರ್ದಲ್ಲ. ನಂಬಿಕೆಯನ್ನು ಗಟ್ಟಿಯಾಗಿ ಬೆಳೆಸಿದರೆ ಮಾತ್ರ ನಮ್ಮ ಜೀವನ ಸಮೃದ್ಧಿ ಆದೀತು.

Sarang 107.8 FM. ಒಂದು ನಿಮ್ಮಲ್ಲಿ ವಿನಂತಿ ಇದೆ. ನಾವೀಗ ಪರಿವಾರವನ್ನು ಗಟ್ಟಿಯಾಗಿ ಬೆಳೆಸಬೇಕಾಗಿದೆ. ಪರಿವಾರದಲ್ಲಿ ನಂಬಿಕೆ ಬೆಳೆಸಬೇಕಾಗಿದೆ. ಅಪ್ಪನಲ್ಲಿ ಮಗನಿಗೆ, ಮಗನಿಗೆ ಅಪ್ಪನಲ್ಲಿ, ಹೆಂಡತಿ ಗಂಡ ನಡುವೆ, ಸಂಬಂಧಿಕರು, ಮಕ್ಕಳು ಕೂತ್ಕೊಂಡಿದ್ದಾರೆ, ಮೊಮ್ಮಕ್ಕಳು ಕೂತ್ಕೊಂಡಿದ್ದಾರೆ, ಅವರೆಲ್ಲ ಗಟ್ಟಿ ನಂಬಿಕೆ ಉಳಿಸ್ಬೇಕಾದ್ರೆ ಇವತ್ತಿನ ಕಾಲಕ್ಕೆ ಬೇಕಾದ ಮಾತ್ರ ಹೇಳ್ತೀನಿ ನಾನು. ಮೊದಲು ನನ್ನ ತಾಯಿ ನನಗೆಂದು ಐ ಲವ್ ಯು ಅಂತ ಹೇಳಲಿಲ್ಲ, ನನಗೆ ಬೇಕೂ ಆಗಲಿಲ್ಲ ಅದು. ಐ ನ್ಯೂ ದಟ್ ಮೈ ಮದರ್ ಲವ್ಡ್ ಮೀ. ಆದರೆ ಇವತ್ತಿನ ಮಕ್ಕಳು ಹಂಗಲ್ಲ, ಬಾಯಿ ಬಿಟ್ಟು ಅಪೇಕ್ಷೆ ಮಾಡ್ತಾರೆ ನಿಮ್ಮ ಕಡೆಯಿಂದ. ನೋಡು ಅವ್ರು ಹೆಂಗೆ ಹೇಳ್ತಾನೆ, ಏನು ಹೇಳಲೇ ಇಲ್ಲ ನನಗೆ. ಅಭ್ಯಾಸ ನೋಡಿದ್ದೀರ ಮಕ್ಕಳದಿಗೆ, ಮನೆಯಲ್ಲಿ ಮೊಮ್ಮಕ್ಕಳಿದ್ರೆ ನೋಡಿ, ಸ್ಟಾರ್ ಹಾಕ್ಬೇಕು ಕೈಗೆ ಮೇಲೆ. ಟೀಚರ್ ಸ್ಟಾರ್ ಹಾಕಿದರೆ ಗುಡ್ ಟೀಚರ್, ಟೀಚರ್ ಹೇಳಬೇಕು. ಹಾಕಲಿಲ್ಲ ಅಂದರೆ ಟೀಚರ್ ನನ್ನ ಮೇಲೆ ಪ್ರೀತಿ ಇಲ್ಲ. ಅಂದರೆ ಪ್ರತಿ ಸಲನೂ ಹೇಳಬೇಕಾಗತ್ತೆ. ಈಗ ಇದನ್ನು ಹೇಳಬೇಕಾಗೋದು ಹೇಗೆ? ದಯವಿಟ್ಟು ಬಾಯಿ ಬಿಟ್ಟು ಹೇಳಿ, ನಾಳೆ ಅವಕಾಶ ಇರಲಿಕ್ಕಿಲ್ಲ. ಇದು ನನಗಾದಂಥ ಘಟನೆ, ನನ್ನ ಜೀವನವನ್ನು ಬಹುಮಟ್ಟಿಗೆ ಬದಲಾಯಿಸಿದಂಥ ಘಟನೆ ಇದು. ನಾನು ದಕ್ಷಿಣ ಆಫ್ರಿಕಾದಲ್ಲಿದ್ದೆ, ಜೋಹಾನ್ಸ್ಬರ್ಗ್ ಅಂತ ಜಾಗ. ಅಲ್ಲಿದ್ದಾಗ ಒಂದು ದಿವಸ ಪೇಪರ್ ಓದ್ತಾ ಇದ್ದೆ. ಒಂದು ಮೊದಲನೇ ಪುಟದಲ್ಲಿ ಕಾಲು ಭಾಗ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು. ಯಾವುದೋ ಅಡ್ವರ್ಟೈಸ್ಮೆಂಟು ಅಂತ ಪೇಪರ್ ತಿರುಗಿಸ್ದೆ. ನಂತರ ಅಂದ್ಕೊಂಡೆ, ವಿಚಿತ್ರ ಅಡ್ವರ್ಟೈಸ್ಮೆಂಟ್ ಅಲ್ವಾ ಇದು. ಕಂಪನಿ ಹೆಸರಿಲ್ಲ, ಫೋನ್ ನಂಬರ್ ಇಲ್ಲ, ಅಡ್ರೆಸ್ ಇಲ್ಲ, ಏನೂ ಇಲ್ಲ, ಪ್ರಾಡಕ್ಟ್ ಇಲ್ಲ, ಏನೋ ಸೃಜನಶೀಲವಾಗಿರಬೇಕು ಅಂತ ಮತ್ತೆ ಓದೋಕೆ ಶುರು ಮಾಡಿದೆ. ಅದೊಂದು ಪತ್ರ ಆಗಿತ್ತು, ಒಬ್ಬ ತಾಯಿ ಓದುಗರಿಗೆ ಬರೆದಂಥ ಪತ್ರ. ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಸ್ವಾಮಿ, ಅದು ಓದ್ಬೇಕಾದ್ರೆ ಒಂದು 2 ನಿಮಿಷ ಆಗ್ಬೋದು ಪತ್ರ ಓದೋದಕ್ಕೆ. ಅದು ಓದೋದ್ರೊಳಗೆ ನನ್ನ ಕಣ್ಣಲ್ಲಿ ನೀರು ತುಂಬಿ ಪೇಪರ್ ಹಸಿಯಾಗಿತ್ತು. ಅಂಥ ಪತ್ರ ಎದುರು ಕಂಡಿಲ್ಲ ನಾನು. ಆ ಪತ್ರ ಓದಿದೆ, ಒಬ್ಬ ತಾಯಿ ಓದುಗರಿಗೆ ಬರೆದಂಥ ಪತ್ರ. ಅದು ಇಂಗ್ಲೀಷ್ನಲ್ಲಿ ಬರೆದಿತ್ತು, ನಾನು ಕನ್ನಡದಲ್ಲಿ ಹೇಳ್ತೇನೆ.

0: ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
1: ಮೈ ಡಿಯರ್ ರೀಡರ್, ಪತ್ರ ಶುರು ಆಗೋದ ಹಾಗೆ, ನನ್ನ ಪ್ರೀತಿಯ ಓದುಗ, ಜಸ್ಟ್ ನೌ ಐ ಕಮ್ ಬ್ಯಾಕ್ ಆಫ್ಟರ್ ಬರಿಯಿಂಗ್ ಮೈ ಓನ್ಲಿ ಸನ್ ಜಿಮ್. ಹಿ ವಾಸ್ ಓನ್ಲಿ 20. ಈಗ ತಾನೇ ನನ್ನ 20 ವರ್ಷದ ಮಗ ಜಿಮ್ ಅನ್ನು ಸಮಾಧಿ ಮಾಡಿ ಬಂದಿದ್ದೇನೆ. ಆತನಿಗೆ 20 ವರ್ಷ ವಯಸ್ಸಾಗಿತ್ತು. ನನಗೆ ಆಶ್ಚರ್ಯ, ಯಾವ ತಾಯಿ ತನ್ನ 20 ವರ್ಷದ ಏಕಮಾತ್ರ ಪುತ್ರನ ಸಮಾಧಿ ಮಾಡಿ ಬಂದು ಪೇಪರಿಗೆ ಒಂದು ಪತ್ರ ಬರ್ಕೊಳಿಸ್ತಾಳೆ, ಏನಿರಬೇಕಿದು ಅಂತ. ಆಕೆ ಬರೀತಾಳೆ, ನನ್ನ ಮಗ ಶಾಲೆಗೆ ಹೋಗುವಾಗ ಓದಿನಲ್ಲಿ ಬಹಳ ಹಿಂದಿದ್ದ, ಕಷ್ಟಪಟ್ಟ, ಲರ್ನಿಂಗ್ ಡಿಸಬಿಲಿಟಿ, ಕಷ್ಟ ಇತ್ತು ಅವನಿಗೆ, ಓದು ಹಿಂದಿರಿಕೆ ಇತ್ತು, ಕಷ್ಟಪಟ್ಟು ಓದಿದ. ಅವನ ಶಿಕ್ಷಕರು, ಜೊತೆಗಾರರು, ಟ್ಯೂಟರ್ಸ್ ಎಲ್ಲ ಹೆಲ್ಪ್ ಮಾಡಿದರು, ಸಹಾಯ ಮಾಡಿದರು. ಅವನು ಹೇಗೋ ಮಾಡಿ 12ನೇ ಕ್ಲಾಸ್ ಮುಗಿಸ್ದ, ಒಂದು ಕೆಲಸ ಸೇರಿಕೊಂಡ. ನಿನ್ನೆ ದಿವಸ ಕೆಲಸಕ್ಕೆ ಹೋದವನು, ಅಮ್ಮ ರಾತ್ರಿ 8 ಗಂಟೆಗೆ ಊಟಕ್ಕೆ ಬರ್ತೇನೆ ಅಂತ ಹೇಳಿದ್ದ. ಆಯ್ತಪ್ಪ ಅಂತ ಹೇಳಿದೆ. ಆ ಪುಣ್ಯಾತ್ಮ ಅದು ಎಲ್ಲಿಂದ ಫೋನ್ ಮಾಡಿದ್ದು, 8 ಗಂಟೆ ಹೊತ್ತಿಗೆ ಫೋನ್ ಮಾಡಿದ, ಅಮ್ಮ ನಾನು ಬರ್ಲಿಕ್ಕೆ ಆಗೋದಿಲ್ಲ, ಇನ್ನೊಂದು ಕೆಲಸ ಇದೆ, ನಾ ಹೋಗಿ ಮುಗಿಸ್ಕೊಂಬರ್ತೀನಿ, ನೀವು ಊಟ ಮುಗಿಸ್ಬಿಡು ಅಂದ. ಇಲ್ಲ ನಾ ಕಾಯ್ತೀನಿ ಅಂದೆ. ಬೇಡಮ್ಮ ನೀ ಕಾಯ್ಬೇಡ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೀವು ಊಟ ಮುಗಿಸು. ಆಯ್ತಪ್ಪ ಹುಷಾರಾಗಿರು ಅಂತ ಹೇಳಿ ಫೋನ್ ಇಡೋಕೆ ಹೊರಟೆ. ತಕ್ಷಣ ಮಗ ಕೂಕೊಂಡ, ಅಮ್ಮ ಫೋನ್ ಇಡಬೇಡ, ನಿನಗೇನು ಹೇಳಬೇಕಂದಿದ್ದೆ. ಪ್ರತಿ ಸಲ ಹೇಳಬೇಕು ಅಂದಾಗ ನನಗೆ ಹೇಳೋಕ್ಕೆ ಹಿಂಜರಿಕೆ ಆಗ್ತಾ ಇತ್ತು, ಇವತ್ತು ಹೇಳಿಬಿಡ್ತೇನೆ. ನಿನ್ನಂಥ ತಾಯಿ ಪ್ರಪಂಚದಲ್ಲಿ ಯಾರೂ ಇಲ್ಲ. ದೇರ್ ಕ್ಯಾನ್ ನೆವರ್ ಬಿ ಮದರ್ ಲೈಕ್ ಯು. ಅವನು ಹೇಳ್ತಾನೆ, ಈವನ್ ಇಫ್ ಐ ಹ್ಯಾಡ್ ದ ಚಾನ್ಸ್ ಆಫ್ ಗೋಯಿಂಗ್ ರೌಂಡ್ ದ ವರ್ಲ್ಡ್, ಐ ಕಾಂಟ್ ಪಿಕ್ ಅಪ್ ಎ ಬೆಟರ್ ಮದರ್. ಇಡೀ ಪ್ರಪಂಚ ಸುತ್ತ ಹಾಕಿ ಬಂದರೂ ನಿನ್ನಂಥ ತಾಯಿ ಸಿಗೋಕೆ ಸಾಧ್ಯ ಇಲ್ಲ. ನನಗೋಸ್ಕರ ಎಷ್ಟು ಕಷ್ಟಪಟ್ಟೆಮ್ಮ ನೀನು. ನಾ ಶಾಲೆ ಓದಿನಲ್ಲಿ ಹಿಂದಿದ್ದಾಗ ಶಾಲೆ ಶಿಕ್ಷಕರು ಕರೆಸಿದ್ರೆ ನೀನು ಹೋಗಿ ಬೈಸ್ಕೊಂಡು ಮುಖ ಕೆಂಪು ಮಾಡ್ಕೊಂಡು ಬರ್ತಿದ್ದೆ. ನನ್ನ ಸ್ನೇಹಿತರು ಮನೆ ಮನೆಗೆ ಹೋಗಿ ಅವ್ರು ನೋಟ್ಸ್ ಇಸ್ಕೊಂಬಂದು, ನನಗೋಸ್ಕರ ನೀ ಬರೋದು, ನನಗೋಸ್ಕರ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದಿ ಮಾಡಲಿಲ್ವಾ? ನಾನು ಪರೀಕ್ಷೆಗೆ ತಯಾರಾಗಬೇಕಾದ್ರೆ ನನಗಿಂತ ಹೆಚ್ಚು ಹತ್ತವಳು ನೀನು. ನನ್ನ ಆರೋಗ್ಯ ಕೆಟ್ಟಾಗ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನನಗೆ ಗೊತ್ತಿದೆ. ಇಂಥ ತಾಯಿ ಸಿಗೋಕೆ ಸಾಧ್ಯ ಇಲ್ಲ. ವಂಡರ್ಫುಲ್ ಮದರ್ ಯು ಆರ್, ನಿನ್ನಂಥ ತಾಯಿ ಯಾರಿಗೂ ಸಿಗೋದಿಲ್ಲ ಅಂತ ಹೇಳಿದ. ಇಲ್ಲ ಮಗು, ನೀನು ಒಳ್ಳೆ ಹುಡುಗನೋ ಅಂತ ಹೇಳಬೇಕಂತಿದ್ದೆ, ಅಷ್ಟರಲ್ಲಿ ಫೋನ್ ಇಟ್ಬಿಟ್ಟಿದ್ದ ಅವನು. ಮುಂದೆ ಒಂದು 1/2 ತಾಸಿನ ಮೇಲೆ ನನಗೆ ಫೋನ್ ಬಂತು, ಯಾವ ಮೋಟರ್ ಸೈಕಲ್ ಮೇಲೆ ನನ್ನ ಮಗ ಹೋಗ್ತಿದ್ದಾನೆ, ಅದಕ್ಕೆ ಅಪಘಾತ ಆಗಿದೆ, ಆ ಹುಡುಗನ ಕರ್ಕೊಂಡು ಇಂಥ ಹಾಸ್ಪಿಟ್ಲಿಗೆ ಬರ್ತಿದ್ದೆ, ನೀವು ಬನ್ನಿ ಅಂತ ಪೊಲೀಸರು ಫೋನ್ ಮಾಡಿದರು. ನಾನು ಹೃದಯ ಕೈಯಲ್ಲಿ ಹಿಡ್ಕೊಂಡು ಓಡಿ ಹೋದೆ ಆಸ್ಪತ್ರೆಗೆ. ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ನನ್ನ ಮಗ ಮಲ್ಕೊಂಡಿದ್ದಾನೆ. ಆ ಗಾಜಿನ ಕಿಟಕಿಯಲ್ಲಿ ನೋಡಿದಾಗ ಆತ ಒದ್ದಾಡ್ತಿರೋದು ಕಾಣಿಸುತ್ತೆ. ರಾತ್ರಿಯೆಲ್ಲ ನನ್ನ ಮಗ ಸಾವಿನೊಡನೆ ಹೋರಾಟ ಮಾಡಿದ, ಬೆಳಗ್ಗೆ 10 ಗಂಟೆಗೆ ಸಾವಿಗೆ ಶರಣಾಗ್ಬಿಟ್ಟ. ನನಗೆ ಒಂದು ಸಂತೋಷ ಏನು ಅಂದರೆ, ನಿನ್ನೆ ನನ್ನ ಮಗ ಏನು ಹೇಳಿದ, ಅಮ್ಮ ನಿನ್ನಂಥ ತಾಯಿ ಯಾರೂ ಇಲ್ಲ ಅಂತ ಹೇಳಿದ್ದೆಲ್ಲ, ನಾ ಬದುಕಿರೋವರೆಗೂ ನನ್ನ ಕಿವಿಯಲ್ಲಿ ಗುಣಗ್ತಾ ಇರ್ತದೆ ಆ ಮಾತು. ಅಷ್ಟು ಕೇಳ್ಕೊಂಡು ಬದುಕಬಲ್ಲೆ ನಾನು. ಆದರೆ ನನಗೊಂದು ಕೊರಗಿದೆ, ನಾನು ಅವನು ಹೇಳಬೇಕು ಅಂತ ಮಾಡಿದ್ದೆ. ಇಲ್ಲ ಮಗು, ನಿನ್ನಂಥ ಮಗು ಯಾರೂ ಇಲ್ಲವೋ, ಚಿಂತೆ ಮಾಡಬೇಡ, ನೀನು ಭಾಳ ಒಳ್ಳೆ ಮಗು ನನಗೆ ಅಂತ ಹೇಳಬೇಕು ಅಂತಿದ್ದೆ. ಆದರೆ ಹೇಳೋಕೆ ಸಮಯ ಇಲ್ಲ ನನಗೆ, ಇಟ್ಬಿಟ್ಟಿದ್ದ ಫೋನ್ ಅವನು. ಅವಳಿಗೆ ಹೇಳ್ತಾಳೆ ಪತ್ರದಲ್ಲಿ, ನಾನು ಯಾಕೆ ಪತ್ರ ಬರೀತಿದ್ದೇನು ಗೊತ್ತಾ, ನನ್ನ ಮಗನಿಗೆ ಹೇಳೋಕೆ ನನಗೆ ಟೈಮ್ ಇಲ್ಲ, ಆದರೆ ನಿಮಗೆ ಟೈಮ್ ಇದೆ. ನನಗೆ ಎದೆ ಗುಂಡು ಹೊಡೆದಂಗಾಯ್ತು ಪತ್ರ ಓದ್ದಾಗ. ನನ್ನ ಮಗನಿಗೆ ನಾನು ಹೇಳಬೇಕು, ಯು ಆರ್ ಎ ಗುಡ್ ಚೈಲ್ಡ್ ಅಂತ ಹೇಳಬೇಕು ಅಂತ ಅನಿಸ್ತಿತ್ತು ನನಗೆ. ಅದು ಹೇಳೋಕೆ ಸಮಯ ಇಲ್ಲ ನನಗೆ, ಯಾಕೆ ನನ್ನ ಮಗ ಇಲ್ಲ. ನಿಮಗೆ ಟೈಮ್ ಇದೆ, ಹೇಳಿಬಿಡಿ, ಈಗ ಮಕ್ಕಳನ್ನು ಕೂಡಿಸ್ಕೊಳ್ಳಿ, ಜೊತೆಗೆ ಮಾತಾಡಿ, ನಂಬಿಕೆ ಬೆಳೆಸಿ ಸಂಸಾರದಲ್ಲಿ, ಫ್ಯಾಮಿಲಿಯಲ್ಲಿ ಸಂಸಾರ ಬೆಳೆಸಿ, ಗಟ್ಟಿ ಬೆಳೆಸಿ ನಂಬಿಕೆಯನ್ನು. ಅದು ಬೆಳೆಸಿದಾಗ ಜೀವನ ಹೇಗೆ ನಮ್ಗೆ ಗೊತ್ತಿಲ್ಲದಾಗ ಸಮೃದ್ಧಿ ಆಗ್ತದೆ. ಜೀವನ ಸಮೃದ್ಧಿಗೆ ಮೊಟ್ಟ ಮೊದಲನೇ ಗೊಬ್ಬರ ಅಂದರೆ ನಂಬಿಕೆ.

ಸಾಮಾನ್ಯವಾಗಿ ನಾನು ಹುಡುಗರಿಗೆ ಹೇಳೋದು ಯಾವುದನ್ನು ಅನುಕರಣೆ ಮಾಡಬೇಡಿ ಅಂತ. ಇವತ್ತಿನ ದೊಡ್ಡ ಚಟ ಆಗ್ಬಿಟ್ಟಿದೆ ಅದು. ಇನ್ಯಾರು ಹಾಗೆ ಬಟ್ಟೆ ಹಾಕೊಳ್ಳೋದು, ಇನ್ಯಾರು ಹಾಗೆ ಬರೆಯೋದು, ಇನ್ಯಾರು ಹಾಗೆ ಮಾತಾಡೋದು, ಇನ್ಯಾರು ಹಾಗೆ ನಿಂತ್ಕೊಳ್ಳೋದು, ಇನ್ನೊಬ್ಬರ ಅನುಕರಣೆ ಮಾಡ್ತಾ ಮಾಡ್ತಾ ಭಗವಂತ ನಮಗೆ ಕೊಟ್ಟಂತ ಶಕ್ತಿಯನ್ನ ಕಳ್ಕೊಂಡ್ಬಿಡ್ತೀವಲ್ಲ. ನಾ ಭಗವಂತ ನಮ್ಮನ್ನು ವಿಶೇಷವನ್ನಾಗಿ ಮಾಡಿದ್ದಾನೆ, ಸ್ಪೆಷಲ್ ಮಾಡಿದ್ದಾನೆ. ನಿಮ್ ಹಾಗೆ ಜಗತ್ತಲ್ಲಿ ಯಾರೂ ಇಲ್ಲ. ಇವತ್ತಲ್ಲ, ಪ್ರಪಂಚ ಹುಟ್ಟಿ ಬಂದಾಗಿನಿಂದ ಇಲ್ಲಿವರೆಗೂ ನಿಮ್ಮ ಹಾಗೆ ಇರುವಂತಹ ವ್ಯಕ್ತಿ ಇರಲಿಲ್ಲ. ಇವತ್ತು ನಿಮ್ ಹಾಗೆ ಇರುವಂತಹ ವ್ಯಕ್ತಿ ಇಲ್ಲ, ಮುಂದೂ ಇರೋಲ್ಲ. ಭಗವಂತ ಒಂದು ಪಡಿಯಚ್ಚೆ ಮಾಡಿ, ಒಂದು ಜೀವ ಸೃಷ್ಟಿ ಮಾಡಿ ಪಡಿಯಚ್ಚೆ ಒಡೆದು ಹಾಕ್ಬಿಡ್ತಾನೆ ಅಂತ ಒಂದು ಮಾತಿದೆ. ಇನ್ನೊಮ್ಮಂತ ಬರೋಲ್ಲ, ಇರೋಕ್ ಸಾಧ್ಯ ಇಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಇನ್ನೊಬ್ರು ಹಂಗ ಆಗೋಕ್ ಹೋಗಿ ಯಾವ್ದು ನನ್ನನ್ನು ವಿಶೇಷವಾಗಿ ಸೃಷ್ಟಿ ಮಾಡಿದ್ಯೋ ಅದನ್ನ ಮರ್ತು ಬಿಡ್ತೀವಲ್ಲ. ಅನುಕರಣೆ ಒಂದು ಶಾಪ ಅಂತ. ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನನ್ನ ಸ್ನೇಹಿತ ಒಬ್ಬ ಸುರೇಶ್ ಗಾಯ್ತೋಂಡೆ ಅಂತ ಹುಡುಗ ಇದ್ದ, ಮರಾಠಿ ಹುಡುಗ, ತುಂಬಾ ಚಂದ ಹಾಡೋನು. ಆಗಿನ ಕಾಲದಲ್ಲಿ ಕಿಶೋರ್ ಕುಮಾರ್ ತರ ಹಾಡೋ ಹುಚ್ಚಿ ಜಾಸ್ತಿ. ಅವನು ಥೇಟ್ ಕಿಶೋರ್ ಕುಮಾರ್ ತರಾನೇ ಹಾಡೋನು. ನಮ್ಮ ಕಾಲೇಜಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಅವನು ಸುರೇಶ್ ಗಾಯ್ತೋಂಡೆ ಹಾಡು ಇರಲೇಬೇಕು. ನಾವು ಫೈನಲ್ ಇಯರ್ ಡಿಗ್ರಿ ಇದ್ದಾಗ ನಮ್ಮ ಪ್ರಿನ್ಸಿಪಾಲ್ ಬಂದ್ರು, ಈ ವರ್ಷ ವಾರ್ಷಿಕೋತ್ಸವಕ್ಕೆ ಯಾರು ಬರ್ತಾರೆ ಗೊತ್ತೇನ್ರೋ ಮುಖ್ಯ ಅತಿಥಿಯಾಗಿ ಅಂದ್ರು. ಗೊತ್ತಿಲ್ಲ ಸರ್ ಅಂದ್ವಿ. ಹೇಳಿದ್ರು, ಈ ವರ್ಷ ಕಿಶೋರ್ ಕುಮಾರ್ ಬರ್ತಾರೆ ನಮ್ಮ ಕಾಲೇಜಿಗೆ ಅಂತ. ಓ, ನಮಗೆಲ್ಲ ಬಹಳ ಖುಷಿ ಆಯ್ತು, ಕಿಶೋರ್ ಕುಮಾರ್ ಬರ್ತಾರಲ್ಲ ಕಾಲೇಜಿಗೆ ನೋಡಕ್ ಅವಕಾಶ ಆಯ್ತು ಅಂತ. ಆದ್ರೆ ನಮ್ಮೆಲ್ಲರಿಗಿಂತ ಹೆಚ್ಚು ಸಂತೋಷ ಆದದ್ದು ಆ ಸುರೇಶ್ ಗಾಯ್ತೋಂಡೆಗೆ. ಯಾಕಂದ್ರೆ ಅವನಿಗೆ ಕಿಶೋರ್ ಅಂದ್ರೆ ದೇವ್ರೆ, ರಕ್ತ ಮಾಂಸಗಳಿಂದ ಕೂಡಿದಂತಹ ದೇವರು ತನ್ನ ಮುಂದೆ ಬರ್ತಾನೆ ಅಂದಾಗ ಅವನ್ ಬಹಳ ಸಂತೋಷ ಆಯ್ತು. ಅವನ್ ಒಂದು ಅಪೇಕ್ಷೆ ಇತ್ತು, ಸಹಜ ಕೂಡ. ಅವನ ಅಪೇಕ್ಷೆ ಏನು, ಕಿಶೋರ್ ಕುಮಾರ್ ಮುಂದೆ ಒಂದು ಹಾಡೋ ಅವಕಾಶ ಸಿಕ್ಕಿತೆ ಅಂತ. ಹೋಗಿ ಪ್ರಿನ್ಸಿಪಾಲ್ ವಿಧ ವಿಧವಾಗಿ ಬೇಡ್ಕೊಂಡ, ಸರ್ ಎರಡು ಹಾಡು ಹಾಡೋಕ್ ಪರ್ಮಿಷನ್ ಕೊಡಿ ಸರ್ ಅಂತ. ಪ್ರಿನ್ಸಿಪಾಲ್ ಅಂದ್ರೆ ಪ್ರಿನ್ಸಿಪಾಲ್ರೆ, ಕಾಡಿಸಿ ಕಾಡಿಸಿ ಕಾಡಿಸಿ ಕೊನೆಗೆ ಒಂದು ಪರ್ಮಿಷನ್ ಕೊಟ್ರು. ಎರಡೇ ಹಾಡು ಹಾಡಬೇಕು, ಚೆನ್ನಾಗಿ ತಲೆ ವಾಚ್ಕೊಂಡ್ಬರ್ಬೇಕು. ಅವ್ನು ಎಲ್ಲದಕ್ಕೂ ತಯಾರಿದ್ದ. ಅವ್ರ ಅಪ್ಪಣೆ ಕೊಟ್ಟ ಮೇಲೆ ಮುಂದೆ 15 ದಿವಸ ಅವನು ಕಾಲೇಜಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ, ತಪಸ್ ಮಾಡ್ತಾ ಇದ್ದ, ದೇವ್ರ ಮುಂದೆ ಹಾಡ್ಬೇಕಲ್ಲ. 15 ದಿವಸ ಆದ್ಮೇಲೆ ಆ ದಿವಸ ಬಂತು. ನಿಮ್ ಕಣ್ಮುಂದ್ ಚಿತ್ರ ಬರ್ಬೇಕು ಕೇಳುಗ್ರೆ, ಸ್ಟೇಜ್ ಮೇಲೆ ಕಿಶೋರ್ ಕುಮಾರ್ ಕೂತಿದ್ದಾರೆ, ಅವ್ರ ಪಕ್ಕದಲ್ಲಿ ಪ್ರಿನ್ಸಿಪಾಲ್ರು ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಎಲ್ಲ ಕೂತಿದ್ದಾರೆ. ಅನೌನ್ಸ್ ಮಾಡಿದ್ರು, ಸುರೇಶ್ ಗಾಯ್ತೋಂಡೆ ಬಂದು ಎರಡು ಹಾಡು ಹಾಡ್ಬೇಕು ಅಂತ. ಈತ ಮೈಕ್ ಮುಂದ್ ಹೋಗಿ ನಿಂತು ಇಷ್ಟು ಚಂದ ಹಾಡಿದ, ಇಷ್ಟು ಚಂದ ಹಾಡಿದ, ಮುಂದೆ ಏನಾದ್ರೂ ಪರದೆ ಇದ್ದಿದ್ರೆ ಕಿಶೋರ್ ಹಾಡ್ತಾರೋ ಸುರೇಶ್ ಹಾಡ್ತಾನೋ ಗೊತ್ತಾಗ್ಲಾರದಷ್ಟು ಅದ್ಭುತವಾಗಿ ಹಾಡಿದ. ಹಾಡಿ ಬಂದು ನಮ್ ನಡುವೆ ಕೂತ್ಕೊಂಡ, ಬೆವರು ಎಳಿತಾ ಇತ್ತು. ಕೇಳಿದ, ಹೇಗಿತ್ತು ನನ್ನ ಹಾಡು ಅಂತ ಕೇಳಿದ. ನಾವೆಲ್ಲ ಹೇಳಿದ್ವಿ, ಬಹಳ ಚೆನ್ನಾಗಿತ್ತು ನನ್ನ ಹಾಡು ಅಂತ ಹೇಳಿದ್ವಿ. ನಿಜವಾಗ್ಲೂ ಚೆನ್ನಾಗಿತ್ತು ಹಾಡು. ಆ ನಂತರ ಅವನು ಕುರ್ಚಿ ತುದಿಗೆ ಕೂತಿದ್ದಾನೆ. ಯಾಕೆ ಗೊತ್ತಾ, ಕಿಶೋರ್ ಏನ್ ಹೇಳ್ತಾರೆ ಕೇಳಬೇಕು ಅಂತ. ಕಿಶೋರ್ ಕುಮಾರ್ ಬಂದು, ನೀ ತುಂಬಾ ಚೆನ್ನಾಗಿ ಹಾಡ್ತೀಯ ಹುಡುಗ ಅಂದ್ರೆ ಟಕ್ ಅಂತ ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ದೆ. ನಾವು ಮೈಕ್ ಹತ್ರ ಬಂದ್ರು ಸ್ಟೈಲ್ ಅಲ್ಲಿ. ಕಿಶೋರ್ ಕುಮಾರ್ ಮೈಕ್ ಹಿಡ್ಕೊಂಡ ಹುಡುಗನ್ ನೋಡಿದ್ರು, ನೋಡಿ ಹೇಳಿದ್ರು, ಬೇಟಾ ಗಲಾ ಅಚ್ಚಾ ಹೇ ಅಂದ್ರು, ನಿನ್ ಧ್ವನಿ ಚೆನ್ನಾಗಿದೆ ಅಂದ್ರು. ಇವ್ ನಕ್ಕ ಕಿವಿಯಿಂದ ಕಿವಿವರೆಗೂ. ಆದ್ರ ಮುಂದಿನ ಸಾಲು ಆ ಹುಡುಗನ್ ಕೊಂದೆ ಹಾಕ್ಬಿಡ್ತು. ಕಿಶೋರ್ ಹೇಳಿದ್ರು, ಆದ್ರೆ ನಿನ್ ಜೀವನ ವ್ಯರ್ಥ ಮಾಡ್ಕೊಂಡಿಯಲ್ಲೋ ನೀನು ಅಂದ್ರು. ನಮಗೂ ಕೋಪ ಬಂತು, ಇಷ್ಟು ಚೆನ್ನಾಗಿ ಹಾಡಿದ ಹುಡುಗನಿಗೆ ಒಂದ್ ಮಾತು ಚೆನ್ನಾಗಿ ಹಾಡಿದ್ಯಾ ಅನ್ನೋದಕ್ಕೇನ್ ತೊಂದ್ರೆ ಇವರಿಗೆ. ಆದ್ರೆ ಮುಂದೆ ಕಿಶೋರ್ ಅದನ್ನ ಹೇಳಿದಾಗ ಅದ್ ಯಾಕೆ ಹಂಗ್ ಹೇಳಿದ್ರು ಅಂತ ಅರ್ಥ ಆಯ್ತು. ಇಷ್ಟು ಚಂದ ಹೇಳಿದ್ರು ಕಿಶೋರ್ ಕುಮಾರ್ ಅದನ್ನ, ಮಗು ನನ್ ಹಾಗೆ ಹಾಡ್ತೀಯ ನೀನು, ನನ್ ಗೊತ್ತು. ಇದೇ ರೀತಿ ಇನ್ನು 20 ವರ್ಷ ಹಾಡಿದ್ರು ಏನಾಗತ್ತೆ ಗೊತ್ತಾ, ಜನ ಏನಂತಾರೆ ಗೊತ್ತಾ, ನೀನ್ ಕಿಶೋರ್ ಕುಮಾರ್ ತರಾನೇ ಹಾಡ್ತೀಯ ಅಂತಾರೆ ಹೊರತಾಗಿ ನೀನ್ ಕಿಶೋರ್ ಕುಮಾರ್ ಆಗಲ್ಲಪ್ಪ, ಆರ್ಕೆಸ್ಟ್ರಾ ಸಿಂಗರ್ ಆಗಿ ಜೀವನ ಕಳಿತೀಯ ನೀನು. ನನ್ನ ಹಾಗೆ ಹಾಡ್ಬೇಡ, ನಿನ್ ಹಾಗೆ ಹಾಡು. ಒಂದು ಉದಾಹರಣೆ ಕೊಟ್ರು, ಮುಕೇಶ್ ಹಿಂದಿ ಸಿನಿಮಾಕ್ ಹಾಡೋಕ್ ಬಂದಾಗ ಥೇಟ್ ಕೆಎಲ್ ಸೈಗಲ್ ತರಾನೇ ಹಾಡ್ತಿದ್ದ. ಮೊದಲನೇ ಹಾಡು ದಿಲ್ ಜಲ್ತಾ ಆಯ್ತೋ ಜಲ್ನೇದೆ ನೋಡಿದ್ರೆ ಪಕ್ಕ ಕೆಎಲ್ ಸೈಗಲ್ ಹಾಡೆ. ಸೈಗಲ್ ಕರೆದ್ರಂತೆ ಮುಕೇಶ್ ಅನ್ನ, ನೋಡ್ ಮಗು, ನೀ ಚೆನ್ನಾಗಿ ಹಾಡಬೇಕು, ಒಳ್ಳೆ ಹಾಡುಗ ಹಾಡಬೇಕು ಅಂದ್ರೆ ನಿನ್ನ ಧ್ವನಿಯಲ್ಲಿ ಹಾಡು, ನನ್ನ ಧ್ವನಿಯಲ್ಲಿ ಹಾಡಬೇಡ ಅಂತ. ಮುಂದ್ ಮುಕೇಶ ತನ್ನ ಧ್ವನಿಯಲ್ಲಿ ಹಾಡಿ ಬಹುದೊಡ್ಡ ಸಂಗೀತ ಹಾಡುಗಾರ ಆಗಿ ಎಲ್ಲರ ಮನಸ್ಸಲ್ಲಿ ಸ್ಥಿರವಾಗಿ ಕೂತ್ಕೊಂಡ್ಬಿಟ್ಟ. ಅದನ್ನ ಕಿಶೋರ್ ಕುಮಾರ್ ಹೇಳಿದ್ರು, ನೋಡಪ್ಪ ಇವ ಸರ್ಕಾರಿ ಆಫೀಸ್ ಅಲ್ಲಿ ಸೃಜನಶೀಲತೆ ತುಂಬಾ ಕಮ್ಮಿ ಇದೆ ಅಂತ ಅನ್ಕೊಂಡಿರೋದ್ ನಾವು. ಒಂದ್ ಯಾವ್ದೋ ಲೈಸೆನ್ಸ್ ತಗೋಬೇಕೋ, ಡ್ರೈವಿಂಗ್ ಲೈಸೆನ್ಸ್, ಯಾವ್ದೋ ಒಂದ್ ಕೆಲಸ ಸರ್ಕಾರಿ ಆಫೀಸ್ಗೆ ಹೋದ್ರೆ ಒಂದ್ ಅರ್ಜಿ ಕೊಟ್ರೆ ಒರಿಜಿನಲ್ ತಗೋತಾರ ಕಾಪಿ ತಗೋತಾರ? ಅವರು ಕಾಪಿ ನೀವು ಇಟ್ಕೊಳ್ರಿ, ಒರಿಜಿನಲ್ ಕೊಡ್ರಿ ಅಂತಾರೆ. ಅವ್ನು ಹೇಳಿದ್ದು ಬಹಳ ಚಂದ ಹೇಳಿದ್ರು ಕಿಶೋರ್ ಕುಮಾರ್ ನಮಗೆ, ಸರ್ಕಾರಿ ಆಫೀಸ್ ನಲ್ಲೇ ಕಾಪಿ ನಡೆಯಲ್ಲ ಅಂದ್ರೆ ಜೀವನದಲ್ಲಿ ಕಾಪಿ ನಡೀತದ? ಒರಿಜಿನಲ್ ನಡೆಯೋದು, ಕಾಪಿ ನಡೆಯಲ್ಲ. ಆದ್ರಿಂದ ನೀವು ದೊಡ್ಡವರಾಗಬೇಕಾದ್ರೆ ಕಾಪಿ ಮಾಡೋದು ಬಿಟ್ಬಿಡಿ, ಅನುಕರಣೆ ಶಾಪ ಅಂತ ಹೇಳಿದ್ರು. ನನ್ನ ಮನಸ್ಸಿಗೆ ಎಷ್ಟು ಗಟ್ಟಿಯಾಗಿ ಕೂತ್ಕೊಂತು ಅಂದ್ರೆ ಕೆಳಗ್ರೆ, ದಯವಿಟ್ಟು ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇನೆ, ನಿಮ್ಮ ಮಕ್ಕಳಾಗ್ಲಿ ಕಿರಿಯರಾಗ್ಲಿ ಇದ್ದವ್ರನ್ನ ಅವರಂಗ್ ಹಾಡು, ಇವರಂಗ್ ಡಾನ್ಸ್ ಮಾಡು, ಇವರಂಗ್ ಬರೀ ಅಂತ ಅನ್ಬೇಡಿ. ಅವರನ್ನ ಭಗವಂತ ವಿಶೇಷವಾಗಿ ಸೃಷ್ಟಿ ಮಾಡಿದ್ದಾನೆ, ಅವ್ರು ಹೇಗೆ ಬೆಳಿಬೇಕೋ ಹಾಗೆ ಬೆಳಿಲಿ. ಅವರು ಅವರೇ

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇದನ್ನು ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳಲ್ಲಿ ಕೆಲವೊಂದನ್ನು ನಾವು ನೋಡೋಣ. ಮೊದಲಿಗೆ ಮುಖ್ಯಾಂಶಗಳು. ಗಣೇಶ ಚತುರ್ಥಿಯಂದು ಚಂದ್ರ ಶುಕ್ರನ ಪೂರ್ವಪದ ಸಂಯೋಗ ಕಂಗೊಳಿಸಿದ ಸಂಜೆ ಆಕಾಶ. ಉಗ್ರ ಮಸೂದ್ ಅಜರ್ ಸುಳಿವು ನೀಡಿದವರಿಗೆ 70 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ ಪಾಕಿಸ್ತಾನ. ಸುಶಾಂತ್ ಸಿಂಗ್ ಮ್ಯಾನ್ ಜಗದೀಶ ಸಾಲಿಯನ್ ಸಾವು ಕೇಸ್ ಸಿಬಿಐ ಎಫ್ಐಆರ್ನಲ್ಲಿ ಆದಿತ್ಯ ಠಾಕ್ರೆ ಕೂಡ ಕಂಡುಕೊಂಡಿದೆ. ಜಪಾನ್ನಲ್ಲಿ ವಿಚ್ಛೇದನಕ್ಕಾಗಿ ದೇವಸ್ಥಾನ ಡಿವೋರ್ಸ್ ಟೆಂಪಲ್ ಇಂದಿನ ಕತೆ ಏನು, ಇದರ ಬಗ್ಗೆ ನೋಡೋಣ. ಸೊ ಜಾವ ಸಮುದ್ರದಲ್ಲಿ 244 ಪ್ರಯಾಣಿಕರಿದ್ದ ಹಡಗು ನಾಪತ್ತೆಯಾಗಿದೆ. ಬನ್ನಿ ಈಗ ಸುದ್ದಿಗಳ ವಿವರ. ಮಂಗಳೂರಿನಲ್ಲಿ ನಿನ್ನೆ ನಾವು ನೋಡಿರಬಹುದು ಗಣೇಶ ಚತುರ್ಥಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗಿತ್ತು. ಆದರೆ ಸಂಜೆ ವೇಳೆ ಆಕಾಶದಲ್ಲಿ ಚಂದ್ರ ಶುಕ್ರನ ಅಪರೂಪದ ಸಂಯೋಗ ಎಂಬಂತಹ ಒಂದು ವಿಚಾರ ಇವತ್ತು ಎಲ್ಲ ಕಡೆ ವರದಿಯಾಗಿದೆ. ಗಣೇಶ ಚತುರ್ಥಿ ಸಂಭ್ರಮದ ನಡುವೆಯೇ ಸೋಮವಾರ ಸಂಜೆ ಮಂಗಳೂರು ಸೇರಿದಂತೆ ಕರಾವಳಿದ ಭಾಗದ ಜನರು ಅಪರೂಪದ ಖಗೋಳ ದೃಶ್ಯವೊಂದನ್ನು ಕಣ್ತುಂಬಿಕೊಂಡಿದ್ದಾರೆ. ಪ್ರಕಾಶಮಾನವಾದ ಅರ್ಧಚಂದ್ರ ಮತ್ತು ಶುಕ್ರ ಗ್ರಹವು ಆಕಾಶದಲ್ಲಿ ಪರಸ್ಪರ ಸಮೀಪದಲ್ಲಿ ಕಾಣಿಸಿಕೊಂಡು ನೋಡುಗರ ಗಮನ ಸೆಳೆದಿದೆ. ಸೂರ್ಯಾಸ್ತದ ಕೆಲವೇ ಹೊತ್ತಿನ ಬಳಿಕ ಪಶ್ಚಿಮ ದಿಕ್ಕಿನ ಆಕಾಶದಲ್ಲಿ ಅರ್ಧಚಂದ್ರನೊಂದಿಗೆ ಅತ್ಯಂತ ಪ್ರಕಾಶಮಾನವಾಗಿ ಶುಕ್ರ ಗ್ರಹ ಗೋಚರಿಸಿತು. ಮಧ್ಯ ಹಾಗೂ ದಕ್ಷಿಣ ಭಾರತದ ಕೆಲವು ಪ್ರದೇಶಗಳಲ್ಲಿ ಚಂದ್ರನು ಕೆಲ ಕಾಲ ಶುಕ್ರ ಗ್ರಹದ ಮುಂದೆ ಹಾದು ಹೋಗುವ ಅಪರೂಪದ ಚಂದ್ರ ಆವರಣ ಸಂಭವಿಸಿದರೆ, ಕರಾವಳಿ ಪ್ರದೇಶದ ಜನರು ಚಂದ್ರ ಮತ್ತು ಶುಕ್ರನ ಅದ್ಭುತ ಸಮೀಪ ಸಂಯೋಗವನ್ನು ವೀಕ್ಷಿಸುವ ಅವಕಾಶ ಪಡೆದರು. ಈ ಖಗೋಳ ವಿದ್ಯಮಾನದ ಕುರಿತು ವಿವರಿಸಿದ ಭಾರತೀಯ ಖಗೋಳ ಭೌತಶಾಸ್ತ್ರ ಸಂಸ್ಥೆ, ಖಗೋಳಶಾಸ್ತ್ರದಲ್ಲಿ ಒಂದು ಆಕಾಶಕಾಯವು ಮತ್ತೊಂದು ಆಕಾಶಕಾಯದ ಮುಂದೆ ಹಾದು ಹೋಗಿ ಕೆಲಕಾಲ ಅದನ್ನು ದೃಷ್ಟಿಗೆ ಕಾಣದಂತೆ ಮಾಡುವ ವಿದ್ಯಮಾನವನ್ನು ಆವರಣ ಎಂದು ಕರೆಯಲಾಗುತ್ತದೆ. ಚಂದ್ರ ಆವರಣದ ಸಂದರ್ಭದಲ್ಲಿ ಭೂಮಿಗೆ ತುಲನಾತ್ಮಕವಾಗಿ ಅತ್ಯಂತ ಸಮೀಪದಲ್ಲಿರುವ ಒಂದು ಚಂದ್ರನು ಗ್ರಹಗಳು ಮತ್ತು ನಕ್ಷತ್ರಗಳಂತಹ ದೂರದ ಆಕಾಶಕಾಯಗಳ ಮುಂದೆ ಹಾದು ಹೋಗುತ್ತಿರುವಂತೆ ಕಾಣುತ್ತದೆ. ಇಂಥ ಆವರಣಗಳು ಭೂಮಿ ಎಲ್ಲೆಡೆಯಿಂದ ಗೋಚರಿಸುತ್ತಿಲ್ಲ, ನಿರ್ದಿಷ್ಟ ಪ್ರದೇಶಗಳಿಂದ ಮಾತ್ರ ಅವುಗಳನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ. ಸೂರ್ಯಗ್ರಹಣವು ಭೂಮಿಯ ನಿರ್ದಿಷ್ಟ ಪ್ರದೇಶಗಳಿಂದ ಮಾತ್ರ ಗೋಚರಿಸಿದಕ್ಕೆ ಇದು ಹೋಲುತ್ತದೆ. ಆವರಣದ ನೇರ ಪಥದಲ್ಲಿನ ಪ್ರದೇಶಗಳಲ್ಲಿನ ವೀಕ್ಷಕರಿಗೆ ಚಂದ್ರನು ಶುಕ್ರ ಗ್ರಹವನ್ನು ಸಂಪೂರ್ಣವಾಗಿ ಮುಚ್ಚಿದರೆ, ಮಂಗಳೂರಿನಂಥ ಕರಾವಳಿ ಪ್ರದೇಶಗಳಲ್ಲಿ ಚಂದ್ರ ಮತ್ತು ಶುಕ್ರ ಪರಸ್ಪರ ಅತ್ಯಂತ ಸಮೀಪದಲ್ಲಿ ಕಾಣಿಸಿಕೊಂಡ ಅಪರೂಪದ ದೃಶ್ಯ ಗೋಚರಿಸಿತು. ಖಗೋಳ ಲೆಕ್ಕಾಚಾರರ ಪ್ರಕಾರ ಸಂಜೆ ಆಕಾಶದಲ್ಲಿ ಚಂದ್ರ ಮತ್ತು ಶುಕ್ರ ತಮ್ಮ ಕಕ್ಷೆಯ ಚಲನೆಯಲ್ಲಿ ಸಾಗುತ್ತಿದ್ದ ಸಂದರ್ಭದಲ್ಲಿ ಈ ಅಪರೂಪದ ಸಂಯೋಗ ಸಂಭವಿಸಿತು. ಚಂದ್ರನ ಸೂಕ್ಷ್ಮವಾದ ಅರ್ಧಚಂದ್ರಾಕಾರದ ಒಳಪಿನ ಪಕ್ಕದಲ್ಲಿ ಶುಕ್ರನ ಪ್ರಖರ ಕಾಂತಿ ನೋಡುಗರನ್ನು ಮಂತ್ರಮುಗ್ಧಗೊಳಿಸಿತ್ತು ಎಂದು ವರದಿ ಹೇಳಿದೆ. ಗಣೇಶ ಚತುರ್ಥಿ ಆಚರಣೆಗಳ ಬಳಿಕ ಹೊರಬಂದಲು ಅವರು ಈ ಅಪರೂಪದ ಖಗೋಳ ದೃಶ್ಯವನ್ನು ಕಣ್ತುಂಬಿಕೊಂಡಿದ್ದರು. ಅನೇಕರು ಚಂದ್ರ ಶುಕ್ರನ ಅಪರೂಪದ ಸಂಯೋಗದ ಫೋಟೋಗಳನ್ನು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪ್ರಕಟಿಸಿದ್ದಾರೆ. ಈ ನಡುವೆ ಉಗ್ರ ಮಸೂದ್ ಸುಳಿವು ನೀಡಿದವರಿಗೆ 70 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ ಪಾಕಿಸ್ತಾನ. ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಉಗ್ರ ಮಸೂದ್ ಅಜರ್ ಸುಳಿವು ನೀಡಿದವರಿಗೆ 70 ಲಕ್ಷ ಪಾಕಿಸ್ತಾನಿ ರೂಪಾಯಿ ನೀಡುವುದಾಗಿ ಪಾಕಿಸ್ತಾನ ಘೋಷಿಸಿದೆ. ದೇಶದ ಫೆಡರಲ್ ತನಿಖಾ ಸಂಸ್ಥೆ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅನ್ನು ತನ್ನ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರ ಪಟ್ಟಿಯಲ್ಲಿ ಸೇರಿಸಿತ್ತು. ಈತನ ಸುಳಿವು ನೀಡಿದವರಿಗೆ ಘೋಷಿಸಿದ ಬಹುಮಾನವನ್ನು 20 ಲಕ್ಷದಿಂದ ಈಗ ಪಾಕಿಸ್ತಾನದ 70 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದೆ. ಸುಶಾಂತ್ ಸಿಂಗ್ ಮ್ಯಾನೇಜರ್ ದಿಶಾ ಸಾಲಿಯನ್ ಸಾವಿನ ಕುರಿತು ದಿನನಿತ್ಯ ಬೇರೆ ಬೇರೆ ಒಂದು ಹೆಸರುಗಳು, ಅದೇ ರೀತಿ ಒಂದು ವಿಚಾರಗಳು ಬೆಳಕಿಗೆ ಬರ್ತವೆ. ನಟ ಸುಶಾಂತ್ ಸಿಂಗ್ ರಾಜಪೂತ್ ಮಾಜಿ ಮ್ಯಾನೇಜರ್ ದಿಶಾ ಸಾಲಿಯನ್ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ದಾಖಲಿಸಿರುವ ಎಫ್ಐಆರ್ನಲ್ಲಿ ಆದಿತ್ಯ ಠಾಕ್ರೆ ಹೆಸರು ಕೂಡ ಉಲ್ಲೇಖವಾಗಿದೆ. ದಿಶಾ ಸಾಲಿಯನ್ ಅವರು 2020 June 8 ಮುಂಬೈನ ಕಟ್ಟಡವೊಂದರಿಂದ ಬಿದ್ದು ಮೃತಪಟ್ಟಿದ್ದರು. ಪ್ರಕರಣವನ್ನು ಮುಂಬೈ ಪೊಲೀಸರು ಕೇವಲ ಆಕಸ್ಮಿಕ ಸಾವು ಎಂದು ವರದಿ ಮಾಡಿಕೊಂಡಿತ್ತು. ಆದರೆ ಮುಂಬೈ ಪೊಲೀಸರು ನಡೆಸಿದ ತನಿಖೆಯಲ್ಲಿ ಹಲವು ಗಂಭೀರ ವೈಫಲ್ಯಗಳು ಮತ್ತು ವ್ಯತ್ಯಾಸಗಳು ಕಂಡು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಬಾಂಬೆ ಹೈಕೋರ್ಟ್ ದಿಶಾ ಸಾಲಿಯನ್ ಸಾವಿನ ಪ್ರಕರಣ ತನಿಖೆ ನಡೆಸುವಂತೆ ಸಿಬಿಐಗೆ ಆದೇಶಿಸಿದೆ. ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಸಿಬಿಐ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದು ಹೊಸದಾಗಿ ಎಫ್ಐಆರ್ ಹಾಕಿದೆ. ಎಫ್ಐಆರ್ನಲ್ಲಿ ಮಹಾರಾಷ್ಟ್ರ ಮಾಜಿ ಸಿಎಂ ಉದ್ಭವ್ ಠಾಕ್ರೆ ಪುತ್ರ ಆದಿತ್ಯ ಠಾಕ್ರೆ, ನಟ ದೀನೋ ಮೋರ್ಯ, ರಿಯಾ ಚಕ್ರವರ್ತಿ ಮೊದಲಾದವರ ಹೆಸರು ಈಗ ಉಲ್ಲೇಖಿಸಲಾಗಿದೆ ಎಂದು ವರದಿ ಹೇಳಿದೆ. ಮಂಗಳೂರಿನ ಸಂತ ಪಾದ್ರೆ ಪಿಯು ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವ ಪ್ರಯುಕ್ತ 9 ದಿನಗಳ ನವಯನ ಪ್ರಾರ್ಥನೆಗೆ ಚಾಲನೆ ದೊರೆತಿದೆ. ಮಂಗಳೂರಿನ ಜೈಲ್ ರಸ್ತೆಯ ಕಪುಜೀನ್ ಸೈಂಟ್ ಆ್ಯನ್ಸ್ ಪ್ರಾಯರಿ ಆವರಣದಲ್ಲಿರುವ ಪಾದ್ರೆ ಪಿಯೋ ವರ್ಷದ ವಾರ್ಷಿಕ ಮಹೋತ್ಸವದ ಅಂಗವಾಗಿ 9 ದಿನಗಳ ನವಯನವನ್ನು ಮಂಗಳೂರು ಧರ್ಮಪಂಥ ಸಿಟಿ ವಲಯದ ಪ್ರಧಾನ ಧರ್ಮಗುರು ಹಾಗೂ ಪಾಲ್ದನೆ ಚರ್ಚ್ನ ಪ್ರಧಾನ ಧರ್ಮಗುರು ವಂದನೀಯ ಫಾದರ್ ರಿಚರ್ಡ್ ಅಲೋಷಸ್ ಕುವೆಲು ಅವರು ಧ್ವಜಾರೋಹಣ ಮಾಡುವುದರ ಮೂಲಕ ಸೆಪ್ಟೆಂಬರ್ 14 ಸೋಮವಾರ ಉದ್ಘಾಟಿಸಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಇವರು ಇದಕ್ಕೆ ಶುಭಾಶಯವನ್ನು ಕೂಡ ಕೋರಿದ್ದಾರೆ. ಬಳಿಕ ನಡೆದ ಬಲಿಪೂಜೆ ನೇತೃತ್ವ ವಹಿಸಿದ್ದವರು ಪವಿತ್ರ ಶಿಲುಬೆಯ ಮಹತ್ವದ ಬಗ್ಗೆ ಪ್ರವಚನ ನೀಡಿ ಪಾದ್ರಿ ಪಿಯು ಅವರ ಜೀವನ ದರ್ಶನಗಳ ಕುರಿತಂತೆ ವಿವರಿಸಿದರೆ, ಪಾದ್ರಿ ಪಿಯು ಅವರು ದೇವರ ಸೇವಕರಾಗಿ ಯೇಸುಕ್ರಿಸ್ತರ ಪರಮ ಭಕ್ತರಾಗಿ ಶಿಲುಬೆಯ ಆರಾಧಕರಾಗಿದ್ದರು. ಅವರ ಕೈಯಲ್ಲಿದ್ದ ಶಿಲುಬೆಗೇರಿದ ಯೇಸುಕ್ರಿಸ್ತ ಐದು ಗಾಯಗಳು ಗೋಚರಿಸಿದಾಗ ಪವಾಡದ ಬಗ್ಗೆ ಕೂಡ ವಿವರಿಸಿದ್ದರು. ಪ್ರೊವಿನ್ಷಿಯಲ್ ವಂದನೆಯ ರಾಬಿನ್ ವಿಕ್ಟರ್ ಡಿಸೋಸ, ಸೈಡಾನ್ಸ್ ಫ್ರಾಯ್, ಸುಪ್ರಿಯಾ ವಂದನೆಯ ಫರ್ ಜೆರಾಲ್ಡೊವ, ನಿರ್ದೇಶಕರು ನೋಯಲ್ ಡಿಯಲ್ ಮೇಡಮ್ ಮತ್ತು ಇತರ ಮಠದ ಗುರುಗಳು ಇಲ್ಲಿ ಸೇರಿದರು. ಚರ್ಚಿನ ಸಹಾಯಕ ಧರ್ಮಗುರು ಒಂದನೇ ಫಾದರ್ ಜೋಸೆಫ್ ಕುವೆಲ್ಲೂ ಕೂಡ ಭಾಗಿಯಾಗಿದ್ದರು ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ ಮಂಗಳೂರಿನಲ್ಲಿ ಚೌತಿಯ ಒಂದು ಹಬ್ಬದ ವಿಶೇಷ ಹಿನ್ನೆಲೆಯಲ್ಲಿ ನಿನ್ನೆ ಅಲ್ಲಲ್ಲಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಕೂಡ ನಡೆದಿದ್ದು, ಜೊತೆಗೆ ಐದನೇ ವರ್ಷದ ತೆನೆ ಮತ್ತು ಕಬ್ಬು ವಿತರಣಾ ಕಾರ್ಯಕ್ರಮ ಕೂಡ, ಕುರಲ್ ಪರ್ಬ ತೆನೆ ಕಬ್ಬು ವಿತರಣಾ ಮಂಗಳೂರು ಮಹಾನಗರ ಪಾಲಿಕೆ 51ನೇ ವಾರ್ಡ್ನ ಅಳಪೆ ಕಣ್ಣಗುಡ್ಡೆ ಕೊರಗಜ್ಜ ಸ್ವಾಮಿ ಕೊರಗತನೆಯ ಕ್ಷೇತ್ರದಲ್ಲಿ ಸಂಭ್ರಮದಿಂದ ನಡೆದಿದೆ ಎಂದು ವರದಿ ಹೇಳಿದೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಡೆನಿಸ್ ಡಿಸಿಲ್ವಾ ಸಾರ್ವಜನಿಕ ಕಬ್ಬು ಮತ್ತು ತೆನೆಯನ್ನು ವಿತರಿಸುವಂತಹ ಒಂದು ಕಾಯಕದಲ್ಲೂ ಕೂಡ ಕಾಣಿಸಿಕೊಂಡಿದ್ದರು. ಕಣ್ಣಗುಡ್ಡೆ, ನೂಜಿ, ಕೊಡಕಲ್, ಕಂಡೇವು, ಸರಿಪಳ್ಳ ಸುತ್ತಮ ಪ್ರದೇಶ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತೆನೆ ಹಾಗೂ ಕಬ್ಬನ್ನು ಸ್ವೀಕರಿಸಿದ್ದಾರೆ ಎಂದು ಕೂಡ ವರದಿ ಹೇಳಿದೆ. ಅದೇ ರೀತಿ ದಿನವಿಡೀ ರಸ್ತೆಯಲ್ಲಿ ಭಿಕ್ಷೆ ಬೇಡಿ ಜನರ ನಡುವೆ ಒಂದು ಅವರ ಪರಿಸ್ಥಿತಿಯನ್ನು ಅವಲೋಕಿಸಿದ, ಅದೇ ರೀತಿ ಅವರ ನಡುವೆ ಬೆರೆತಂತಹ ಶಾಸಕ. ಭದ್ರತಾ ಸಿಬ್ಬಂದಿ ಐಷಾರಾಮಿ ಕಾರು, ದುಬಾರಿ ವಸ್ತುಗಳನ್ನು ಬದಿಗಿಟ್ಟು ಕೋಟ್ಯಾಧಿಪತಿ ಶಾಸಕರೊಬ್ಬರು ಭಿಕ್ಷುಕನ ವೇಷ ಧರಿಸಿ ದಿನವಿಡೀ ರಸ್ತೆಯಲ್ಲಿ ಭಿಕ್ಷೆ ಬಿಡಿದ ಅಪರೂಪದ ಘಟನೆ ಮುಂಬೈಯಲ್ಲಿ ನಡೆದಿದೆ. ಮುಂಬೈನ ಘಾಟ್ಕೋಪರ್ ಈಸ್ಟ್ ಕ್ಷೇತ್ರದ ಬಿಜೆಪಿ ಶಾಸಕ ಮತ್ತು ಉದ್ಯಮಿ ಪರಾಗ್ ಶಾ ಅವರು ವಿಭಿನ್ನ ಪ್ರಯೋಗ ನಡೆಸಿದ್ದಾರೆ. ಇದೀಗ ಈ ಕುರಿತ ವಿಡಿಯೋಗಳು ಸಾಮಾಜಿಕ ಜಾಲತಾಣ ವೈರಲ್ ಆಗಿವೆ. ಸುಮಾರು 5,000 ಕೋಟಿಗೂ ಅಧಿಕ ಆಸ್ತಿ ಹೊಂದಿದ್ದ ಈ ಪರಾಗ್ ಶಾ ಜೈನ ಧರ್ಮದ ಚತುರ್ಮಾಸದ ಹಿನ್ನೆಲೆಯಲ್ಲಿ ತಮ್ಮ ಧರ್ಮಗುರು ನಮ್ರಮುನಿ ಅವರ ಸಲಹೆಯಂತೆ ಈ ಅನುಭವ ಪಡೆಯಲು ಮುಂದಾಗಿದ್ದರು ಎನ್ನಲಾಗಿದೆ. ಪರಾಗ್ ಶಾ ಅವರ ಮುಖಕ್ಕೆ ವಿಶೇಷ ಮೇಕಪ್ ಮಾಡಿಸಿಕೊಂಡಿದ್ದರು. ಹರಿದ ಹಾಗೂ ಸರಳ ಬಟ್ಟೆ ಧರಿಸಿ ಸಂಪೂರ್ಣವಾಗಿ ಭಿಕ್ಷುಕನ ರೂಪವನ್ನು ತಾಳಿದರು. ಬಳಿಕ ಘಾಟ್ಕೋಪರ್ನ ರಸ್ತೆಗಳಲ್ಲಿ ದಿನವಿಡೀ ಭಿಕ್ಷೆ ಬಿಡುತ್ತಾ ಓಡಾಡಿದರೆ ವಿಶೇಷ ತಮ್ಮದೇ ಕ್ಷೇತ್ರದಲ್ಲಿ ಭಿಕ್ಷುಕನ ವೇಷದಲ್ಲಿ ಸಂಚರಿಸಿದರು. ಸ್ಥಳೀಯರು ಅಥವಾ ಇತರರಿಗೆ ಶಾಸಕ ಪರಾಕ್ಷ ಎಂಬುದು ತಿಳಿಯಲೇ ಇಲ್ಲ. ಭಿಕ್ಷುಕನ ವೇಷದಲ್ಲಿದ್ದ ವೇಳೆ ಸಾರ್ವಜನಿಕರಿಂದ ಹಣ ಮತ್ತು ಆಹಾರವನ್ನು ಸ್ವೀಕರಿಸುತ್ತಾ ಅವರು ದಿನ ಕಳೆದರು. ಸಾಮಾನ್ಯ ಭಿಕ್ಷುಕರು ಎದುರಿಸುವ ಕಷ್ಟಗಳು, ಸವಾಲುಗಳು ಮತ್ತು ಸಾರ್ವಜನಿಕರ ವರ್ತನೆಯನ್ನು ನೇರವಾಗಿ ಅನುಭವಿಸಲು ಪ್ರಯತ್ನಿಸಿದರು. ಒಂದಿನದ ವಿಭಿನ್ನ ಅನುಭವ ಮುಗಿದ ಬಳಿಕ ಅವರು ಮೇಕಪ್ ತೆಗೆದು ಸಾಮಾನ್ಯ ರೂಪಕ್ಕೆ ಮರಳಿದ್ದಾರೆ. ಬಳಿಕ ರಸ್ತೆಯಲ್ಲಿ ಭಿಕ್ಷುಕನಾಗಿ ಕಳೆದ ಸಮಯದಲ್ಲಿ ತಮಗಾದ ಅನುಭವಗಳನ್ನು ಧರ್ಮಗುರುಗಳು ಸಾರ್ವಜನಿಕರೊಂದಿಗೆ ಹಂಚಿಕೊಂಡಿದ್ದಾರೆ. ಕೋಟ್ಯಾಧಿ ಪತಿ ಶಾಸಕ ರಸ್ತೆಯಲ್ಲಿ ಭಿಕ್ಷುಕನ ವೇಷದಲ್ಲಿ ಭಿಕ್ಷೆ ಬೇಡುತ್ತಿರುವ ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿವೆ ಎಂದು ವರದಿ ಹೇಳಿದೆ. ಅದೇ ರೀತಿ ಕಾರ್ಕಳದಲ್ಲಿ 10 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಮರಗಳ ಕಳ್ಳತನ ವಿಫಲ ಯತ್ನ ಎಂದಿದೆ ಇನ್ನೊಂದು ಸುದ್ದಿ. ದೊಡ್ಡ ಮಟ್ಟದ ವರದಿ ಇದಾಗಿದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯ ಮುಡ್ಲುಪಾಡಿ ಪಡುದರ್ಕಾಸು ಸಮೀಪ ಮೀಸಲು ಅರಣ್ಯದಲ್ಲಿರುವ ಕುಮ್ಕಿ ಜಮೀನಿನ ಮರಗಳನ್ನು ಅಕ್ರಮವಾಗಿ ಕಡಿದು ಸಾಗಿಸಲು ನಡೆಸಿದ ಯತ್ನವನ್ನು ನಡೆದಿದೆ. ಕಿರಾಳು ಭೋಗಿ ಅಥವಾ ಮಲಬಾರ್ ಆ್ಯನ್ವುಡ್ ಮತ್ತು ಹೆಬ್ಬಲಸು ಸೇರಿದಂತೆ 9ಕ್ಕೂ ಅಧಿಕ ಬೃಹತ್ ಮರಗಳನ್ನು ಕಡಿದಾಕಲಾಗಿದೆ. ಇವುಗಳ ಒಟ್ಟು ಮೌಲ್ಯ 10 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಎಂದು ವರದಿ ಹೇಳಿದೆ. 8ನೇ ಬಾರಿಗೆ ಭಾರತ ಮಹಿಳಾ ತಂಡ ಏಷ್ಯಾ ಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಶ್ಲಾಘಿಸಿದ್ದಾರೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಏಷ್ಯಾ ಕಪ್ ಫೈನಲ್ನಲ್ಲಿ ಶ್ರೀಲಂಕಾವನ್ನು ಮಣಿಸಿ 8ನೇ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಇದೀಗ ಮಹಿಳಾ ತಂಡವನ್ನು ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಅವರು ಅಭಿನಂದಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಹಿಳಾ ಗೆಲುವನ್ನು ಏಷ್ಯಾ ಕಪ್ ಗೆಲುವು ಒಂದು ಭಾರತೀಯ ಕ್ರಿಕೆಟ್ಗೆ ಹೆಮ್ಮೆಯ ಕ್ಷಣ ಎಂದು ಪ್ರಧಾನಿ ಅವರು ಹೇಳಿದ್ದಾರೆ. ಮಹಿಳಾ ಒಂದು ಏಷ್ಯಾ ಕಪ್ ಗೆದ್ದುಕೊಂಡಿರುವ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳು ಎಂದು ದ್ರೌಪದಿ ಮುರ್ಮು ಪೋಸ್ಟ್ ಮಾಡಿದ್ದಾರೆ. ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ 20 ಓವರ್ನಲ್ಲಿ 5 ವಿಕೆಟ್ಗೆ 183 ರನ್ ಕಲೆ ಹಾಕಿದರೆ ಶ್ರೀಲಂಕಾ 111 ರನ್ಗಳಷ್ಟಲ್ಲಿ ಶಕ್ತವಾಯಿತು. ಈ ಮೂಲಕ ಮಹಿಳಾ ತಂಡ 8ನೇ ಬಾರಿಗೆ ಈ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ ಎಂದು ಕೂಡ ವರದಿ ಹೇಳಿದೆ. ಡೆಲ್ಲಿ ಕ್ಯಾಪಿಟಲ್ಸ್ಗೆ ದಿಗ್ಗಜರ ಕೋಚಿಂಗ್ ಟೀಮ್ ಗಂಗೂಲಿ ಯುವರಾಜ್ ವಾಸ್ ಮಿಶ್ರಾ ಎಂಟ್ರಿ ಎಂದಿದೆ ಇನ್ನೊಂದು ಸುದ್ದಿ. ಆಗುಂಬೆ ಘಾಟ್ ಹೆಬ್ರಿ ಅಭಿವೃದ್ಧಿಗೆ 42.75 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ವರದಿ ಒಂದು ಹೇಳಿದೆ. ಈ ನಡುವೆ BPL ಕಾರ್ಡ್ದಾರರಿಗೆ ಸರ್ಕಾರದಿಂದ ಹೊಸ ಸೌಲಭ್ಯ, 2% ಫಲಾನುಭವಿಗಳಿಗೆ ವಿನಾಯಿತಿ ಸಿಗುತ್ತೆ ಎಂದತ್ತ ವರದಿ ಕೂಡ ಇಲ್ಲಿ ಕಾಣ್ತಾ ಇದೆ. ಈ ನಡುವೆ ಪುತ್ತೂರು ನಾಯಿಯನ್ನು ಭೇಟಿಯಾಡಿ ಕಾಡಿನ ತೆಳೆದೊಯ್ದ ಚಿರತೆ, ಸ್ಥಳೀಯರಲ್ಲಿ ಈಗ ಆತಂಕ ಎದುರಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಪತ್ರಿಕೆಯಲ್ಲಿ ವೆಬ್ಸೈಟ್ಗಳಲ್ಲಿ ಪ್ರಕಟಗೊಂಡಂತೆ ಶೇಕಡ 41 ವಾರ್ಡ್ ಗೆದ್ದ ಬಿಜೆಪಿ ಗೆಲುವು ಕಂಡ ಜಿನ್ಜಿಗಳು ಎಂದಿದೆ ವರದಿ. ಶೇಕಡ 5% ಇಳಿಕೆ ಕಂಡ ಕಾಂಗ್ರೆಸ್ ಮತಪಾಲು. ಇದು ರಾಜಸ್ಥಾನದ ಒಂದು ವರದಿಗಳಲ್ಲಿ ಒಂದಾಗಿದೆ. ಜೊತೆಗೆ ಮತ್ತಷ್ಟು ಸುದ್ದಿಗಳು ಕ್ರೀಡಾಂಗಣದಿಂದ ನಾವು ನೋಡೋದಾದರೆ, ಇಂದು ಭಾರತ ಅಫ್ಘಾನಿಸ್ತಾನ ತಂಡ ನಡುವಿನ 2ನೇ T20 ಪಂದ್ಯ ನಡೆಯಲಿದೆ. ಇಂಗ್ಲೆಂಡ್ U19 ತಂಡ ಪಾಕಿಸ್ತಾನ U19 ತಂಡವನ್ನು 2 ರನ್ನಿಂದ ಮಣಿಸಿದಂಥ ಘಟನೆ ಕೂಡ ನಡೆದಿದೆ. ಜಿಂಬಾಬ್ವೆ ಆಸ್ಟ್ರೇಲಿಯಾ ನಡುವಿನ ಮೊದಲ ಏಕದಿನ ಪಂದ್ಯ ಹರರೆಯಲ್ಲಿ ಇಂದು ಸಾಗಲಿದೆ. ಇಂಗ್ಲೆಂಡ್ ಮತ್ತು ಶ್ರೀಲಂಕಾ ನಡುವಿನ ಮೊದಲ T20 ಪಂದ್ಯ ಸೌಥಾಂಪ್ಟನ್ನಲ್ಲಿ ಸಾಗಲಿದೆ ಎಂದು ಕೂಡ ವರದಿ ಹೇಳಿದೆ. ವರುಣ್ ಚಕ್ರವರ್ತಿ ಅಫ್ಘಾನಿಸ್ತಾನದ ವಿರುದ್ಧದ T20 ಸರಣಿಯನ್ನು ಗಾಯದಿಂದ ಮತ್ತೆ ಕಳೆದುಕೊಳ್ಳಲಿದ್ದಾರೆ. ಅದೇ ರೀತಿ ಇಂದು ವೈಭವ್ ಸೂರ್ಯವಂಶಿ ಆಡುತ್ತಾರಾ ಎಂಬುದನ್ನು ನೋಡಬೇಕಾಗಿದೆ. ಇದುವರೆಗೆ ಅವರು ಹೊರದೇಶದಲ್ಲೇ ಪಾದಾರ್ಪಣೆ ಮಾಡಿದರು, ಭಾರತದಲ್ಲಿ ಅವರು ಆಟವನ್ನು ಪ್ರದರ್ಶಿಸಿಲ್ಲ. ಮೊನ್ನೆ ಸಂಜು ಸ್ಯಾಮ್ಸನ್ ಅವರಿಗೆ ಅವಕಾಶವನ್ನು ನೀಡಿದರು. VVS ಲಕ್ಷ್ಮಣ್ ಕೋಚ್ ಇದ್ದಾಗ ವೈಭವ್ ಸೂರ್ಯವಂಶಿ ಜಿಂಬಾಬ್ವೆಯಲ್ಲಿ ನಡೆದ ಸರಣಿಯಲ್ಲಿ ಪಂದ್ಯಶ್ರೇಷ್ಠ ಮತ್ತು ಸರಣಿಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರೂ ಕೂಡ ಮೊನ್ನೆ ಅವರನ್ನು ಬೆಂಚ್ ಕಾಯಿಸಲಾಗಿತ್ತು ಎಂದು ವ್ಯಾಪಕ ಟೀಕೆಗಳು ಗಂಭೀರ್ ವಿರುದ್ಧ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ವಿರುದ್ಧ ಕೇಳಿಬಂದಿವೆ. ಬನ್ನಿ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಈ ದಿನ ಮೂಡಿ ಬರುವ ಕಾರ್ಯಕ್ರಮಗಳು ಇನ್ನು ಕೆಲ ಹೊತ್ತಲ್ಲಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿ ಬರುತ್ತೆ. 8:30 ಕೊಂಕಣಿ ಕಾರ್ಯಕ್ರಮ ಆಂಜಲೋ ಮಾಫಿಯಾ ಬಗ್ಗೆ ಮೆಲ್ವಿನ್ ಅವರು ಮಾಡಿದಂಥ ಮಾತುಗಳು. ಅದೇ ರೀತಿ 8:30 ಮೊಯ್ಲಾಂಜಿ ಕಾರ್ಯಕ್ರಮ, 9:00 ಮೊಯ್ಲಾಂಜಿ ಕಾರ್ಯಕ್ರಮ ಹಳೆಯ ಹಾಡುಗಳು, 9:30 ರವೀಂದ್ರ ಶೆಟ್ಟಿ ಅವರ ಮಾತುಗಳು, 10:00 ತಾಳುಮಾಳು ನೇರ ಪ್ರಸಾರ, 11:00 ಯಕ್ಷಗಾನ ಮೂಡಿ ಬರಲಿದೆ. ಇವತ್ತಿನ ಯಕ್ಷಗಾನವನ್ನು ನಾವು ಕೇಳಲಿದ್ದೇವೆ. ವಿಶೇಷವಾಗಿ ಬಾಮುಲ್ಲ ಬಾಮಕುಮಾರಿ ಕಂತೆಂಟು ತುಳು ಕಾರ್ಯಕ್ರಮ ಕೋಸ್ಟಲ್ ವುಡ್, 11:30 12:00 ತುಳು ಹಾಡುಗಳು, 11:30 ಬಾವಲಾರಿ, 1:00 ಜನಪದ ಹಾಡು, 3:00 ಒಲವಿನ ಹಾಡು ನೇರ ಪ್ರಸಾರ, 4:00 ವೃತ್ತಿ ಸಂತೃಪ್ತಿ, 6:00 ರೇಡಿಯೋ ಸಂಜೆ. ಇವಿಷ್ಟು ಇವತ್ತು ಮೂಡಿ ಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
5: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ಕೇಳುಗರೆ, ಇದೀಗ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಪ್ರಸಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ತಜ್ಞರು ವೇದ ಆರೋಗ್ಯ ಕೇಂದ್ರ ನಿಸರ್ಗಮನಿ ಸಿರ್ಸಿ, ಇಲ್ಲಿನ ತಜ್ಞ ವೈದ್ಯರಾದ ಡಾಕ್ಟರ್ ವೆಂಕಟರಮಣ ಹೆಗ್ಡೆ.
7: ಸಾರಂಗ್ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗ್ಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನಿ ಸಿರ್ಸಿ.
8: ಇವತ್ತು ತೂಕ, ಅತಿ ತೂಕ ಅನ್ನುವಂಥದ್ದು ಅನೇಕ ಸಮಸ್ಯೆಗಳ ಮೂಲ ಕಾರಣವಾಗಿದೆ. ಅತಿ ತೂಕದಿಂದಾಗಿ ಮಂಡಿ ನೋವು, ಅತಿ ತೂಕದಿಂದಾಗಿ ಬೊಜ್ಜಿನಿಂದಾಗಿ ಪೀರಿಯಡ್ ಸಮಸ್ಯೆ. ಹದಿಹರೆಯದ ಯುವತಿಯರಲ್ಲಿ ಇವತ್ತು ಪೀರಿಯಡ್ ಸಮಸ್ಯೆ, PCOD, PCOS ಇದೆಲ್ಲ ಕಾಡ್ತಾ ಇದೆ. ಮುಖದ ಮೇಲೆ ಬೇಡದೇ ಇರುವಂಥ ಕೂದಲು ಬರೋದು, ಇದಕ್ಕೆಲ್ಲ ಒಂದು ಮುಖ್ಯವಾದ ಕಾರಣ ಅತಿ ತೂಕ. ಹಾಗೆಯೇ ಅತಿ ತೂಕ ಹರ್ನಿಯಕ್ಕೆ ಮೂಲ ಕಾರಣ ಆಗ್ತಾ ಇದೆ. ಅತಿ ತೂಕದಿಂದಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆ, ಹೃದಯ ರೋಗ ಬರ್ತಾ ಇದೆ, ಅಷ್ಟೇ ಅಲ್ಲ BP ಬರ್ತಾ ಇದೆ. ಹೀಗೆ ಅನೇಕ ಕಾಯಿಲೆಗಳ ತವರು ಅತಿ ತೂಕ ಅಥವಾ ಬೊಜ್ಜಾಗಿದೆ. ಸೊ ಈ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಒಂದೇ ಸಲ ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ತಿಂಗಳಿಗೆ 5 kg ಅಂತ ಒಂದು ಗುರಿಯನ್ನು ಇಟ್ಟುಕೊಂಡು ಕ್ರಮಬದ್ಧವಾಗಿ ಕಡಿಮೆ ಮಾಡ್ತಾ ಬಂದರೆ ಅದು ಒಳ್ಳೆಯದು ಆತ್ಮೀಯರೇ. ಆ ಒಂದು ದಿಶೆಯಲ್ಲಿ ನಿಮಗೆ ವೈಜ್ಞಾನಿಕವಾಗಿ ರುಜುವಾತಾದಂತಹ ಕೆಲವು ಆಹಾರ ಔಷಧಿಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಈ ಆಹಾರ ಔಷಧಿಗಳು ಖಂಡಿತವಾಗಿ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ವ್ಯಾಯಾಮದ ಜೊತೆ, ಆಹಾರ ನಿಯಂತ್ರಣದ ಜೊತೆ ಈ 5 ಡ್ರಿಂಕ್ಸನ್ನು ಕುಡಿದ್ರೆ, ಹೌದು, ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ 5 ಡ್ರಿಂಕ್ಸ್. ಎಸ್, 5 ಡ್ರಿಂಕ್ಸ್ ಟು ಲೂಸ್ ವೆಯ್ಟ್, ತೂಕವನ್ನು ಕಡಿಮೆ ಮಾಡುವಂತಹ 5 ಅದ್ಭುತ ಪಾನೀಯಗಳ ಕುರಿತಾಗಿ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಆ ಪಾನೀಯಗಳು, ಆ ಡ್ರಿಂಕ್ಸು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಡ್ರಿಂಕ್ಸ್ ಅಂದ್ಕೊಳ್ಳೆ ನಮಗೆ ಬೇರೆ ನೆನಪಾಗತ್ತೆ, ಅದಲ್ಲ. ಇದು ಆರೋಗ್ಯಕರವಾದಂತಹ, ನಮ್ಮ ತೂಕವನ್ನು ಕಡಿಮೆ ಮಾಡಬಹುದಾದಂತಹ, ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಿ ಮಧುಮೇಹವನ್ನು ಹತೋಟಿ ಮಾಡುವಂತಹ, PCOD ಇದ್ದರೆ ಅದನ್ನು ಕಡಿಮೆ ಮಾಡುವಂತಹ, BP ಮುಂತಾದ ತೊಂದರೆಗಳಿದ್ದರೆ ಅದಕ್ಕೆ ಯಾವುದೇ ಒಂದು ಸೈಡ್ ಇಫೆಕ್ಟನ್ನು ಉಂಟು ಮಾಡದೆ ನಮ್ಮ ತೂಕವನ್ನು ಕಡಿಮೆ ಮಾಡುವಂಥ ಡ್ರಿಂಕ್ಸ್. ಬನ್ನಿ ನೋಡೋಣ ಈ 5 ಡ್ರಿಂಕ್ಸ್ ಯಾವ್ಯಾವುದು ಅಂಥೇಳಿ. ಇವತ್ತು ಆ ಸೀಕ್ರೆಟನ್ನು ನಿಮಗೆ ಹೇಳ್ತಾ ಇದ್ದೇನೆ. ಈ ಸೀಕ್ರೆಟನ್ನು ಪಾಲಿಸಿ ಖಂಡಿತವಾಗಿ ತಿಂಗಳಿಗೆ 5 kg ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಯಾವ ಎಷ್ಟು KG ನಾನು ಕಡಿಮೆ ಮಾಡ್ಕೋಬೇಕು? ನಾನೀಗ ಉದಾಹರಣೆಗೆ 170 cm ಎತ್ತರ ಇದ್ದೇನೆ ಆತ್ಮೀಯರೆ, ಅಂದರೆ ನನ್ನ ತೂಕ 170 - 100, 70. ಸೊ 70 ಕೆ ಜಿ ನಾನು ಇರಬೇಕು. ಸೊ ನೀವು ಕೂಡ ಲೆಕ್ಕ ಮಾಡ್ಕೊಳ್ಳಿ. ಉದಾಹರಣೆಗೆ ನೀವು 100 ಸೆಂಟಿಮೀಟ್ರಲ್ಲಿ ನಿಮ್ಮ ಎತ್ತರವನ್ನು ಅಳ್ಕೊಳ್ಳಿ, 165 ಸೆಂಟಿಮೀಟ್ರ್ ತಾವು ಎತ್ತರ ಇದ್ದರೆ ಮೈನಸ್ 100 ಮಾಡಿ. ಸೊ ಆವಾಗ ನಿಮ್ಮ ಐಡಿಯಲ್ ತೂಕ ಎಷ್ಟಿರಬೇಕು? 65 ಕೆ ಜಿ ಇರಬೇಕು. ಸೊ ಈ 65ಕ್ಕೆ ಪ್ಲಸ್ ಆರ್ ಮೈನಸ್ 5 ಅಂದಿದ್ದಾರೆ, ಅಂದರೆ 60 ರಿಂದ 70 ರವರೆಗೆ ಇರಬಹುದು. ಇದಕ್ಕೂ ಜಾಸ್ತಿ ಆದರೆ ಅದು ಅತಿ ತೂಕ ಆಯಿತು, 10 ಕೆ ಜಿ ಜಾಸ್ತಿ ಆದರೆ ಅದು ಬೊಜ್ಜಾಯಿತು. ಸೊ ಹಾಗಾಗಿ ಬೊಜ್ಜಂತೂ ಖಂಡಿತ ಇರಬಾರ್ದು. ಸೊ ಹಾಗಾದ್ರೆ ತೂಕ ಲೆಕ್ಕ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಯಿತು, ಈಗ ತಿಳ್ಕೊಳ್ಳೋಣ. 5 ಡ್ರಿಂಕ್ಸ್. ಸೊ ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಸಿನಮೆನ್ ವಾಟರ್. ಸೊ ಇದರಲ್ಲಿ ಸಿನಮಾಲ್ಡಿಹೈಡ್ ಅಂಥೇಳಿ ಒಂದು ಆ್ಯಂಟಿ ಒಬೆಸಿಟಿ ಅಂಶ ಇದೆ, ಇದು ರುಜುವಾತಾಗಿದೆ. ಅನೇಕ ರಿಸರ್ಚ್ ಪೇಪರ್ಸ್ ಇದ್ರ ಬಗ್ಗೆ ಬಂದಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ರುಜುವಾತಾಗಿದೆ. ಹಾಗಾದರೆ ಸಿನಮೆನ್ ಅಂದರೆ ಏನು ಹೇಳಿ? ಚಕ್ಕೆ ಅಥವಾ ದಾಲ್ಚಿನ್ನಿ, ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಈ ಚಕ್ಕೆಯ ಡ್ರಿಂಕನ್ನು, ಈ ಒಂದು ಕಷಾಯವನ್ನು, ಈ ಒಂದು ಟೀಯನ್ನು ಕುಡಿಯೋದರಿಂದಾಗಿ ನಮ್ಮ ಈ ಒಂದು ಹಸಿವೆಯಾಗುವಂತಹ ಒಂದು ಪ್ರಕ್ರಿಯೆ ಕಡಿಮೆ ಆಗುತ್ತೆ. ನಾವು ಕಡಿಮೆ ಆಹಾರವನ್ನು ಸೇವಿಸ್ತೇವೆ, ಅಷ್ಟೇ ಅಲ್ಲ ಇದು ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂತ ರುಜುವಾತಾಗಿದೆ. ಸೊ ಇದನ್ನು ಮಾಡೋದು ಹೇಗೆ? ಶುದ್ಧವಾದ ಅಥವಾ ಒಳ್ಳೆಯ ಕ್ವಾಲಿಟಿಯ ಆರ್ಗ್ಯಾನಿಕ್ ಚಕ್ಕೆಯನ್ನು ನೀವು ತರಬೇಕು. ಅದನ್ನು ತಂದು 1-2 ಗ್ಲಾಸ್ ನೀರನ್ನು ಕುದಿಲಿಕ್ಕಿಟ್ಟು ಅದಕ್ಕೆ ನೀವು ಅದರ ಪುಡಿ ಮಾಡಿಕೊಂಡು, ಅಥವಾ ಚಕ್ಕೆಯ ಹಾಗೆಯೇ ರೆಡಿಮೇಡ್ ಪುಡಿಯನ್ನು ತರಬೇಡಿ, ಕಲಬೆರಿಕೆ ಇರುತ್ತೆ. ಚಕ್ಕೆಯನ್ನು ತಂದು ಅದನ್ನು ಪುಡಿ ಮಾಡಿಕೊಂಡು 1 ಸ್ಪೂನ್ ಅಥವಾ 1/2 ಸ್ಪೂನ್ ಪುಡಿಯನ್ನು ಹಾಕಿ 5-6 ನಿಮಿಷ ಕುದಿಸಿದರೆ, ನಾರ್ಮಲ್ ಟೀ ಮಾಡಿದ ರೀತಿಯಲ್ಲಿ ಕುದಿಸಿ ಅದನ್ನು ಸೋಸಿ ಅದಕ್ಕೆ ಬೇಕಾದರೆ ನೀವು ಸ್ವಲ್ಪ ಕೋಲ್ಡ್ ಆದಮೇಲೆ ಜೇನುತುಪ್ಪವನ್ನು ಸೇರಿಸಿ ಕುಡಿಬೋದು, ಅಥವಾ ಹಾಗೇನು ಕುಡಿಬೋದು. ಅದು ಸ್ವಲ್ಪ ಖಾರ ಇರುತ್ತೆ, ರುಚಿ ರುಚಿ ಆಗುತ್ತೆ, ಖಂಡಿತವಾಗಿ ಕುಡಿಲಿಕ್ಕೆ ಖುಷಿ ಖುಷಿ ಆಗುತ್ತೆ. ಸಿಹಿ ಆಗಿದೆ ಅಂಥೇಳಿ ಡಯಾಬಿಟಿಸ್ ಅವ್ರ ಹೆದರು ಅಗತ್ಯತೆ ಇಲ್ಲ, ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಅಥವಾ ಸಕ್ಕರೆ ಅಂಶ ಇಲ್ಲ. ಸೊ ಹಾಗಾದರೆ ಮೊದಲನೆಯ ಡ್ರಿಂಕನ್ನು ನಾವು ತಿಳ್ಕೊಂಡಿದ್ದೇವೆ, ಅದುವೇ ಈ ಒಂದು ಸಿನೆಮನ್ ವಾಟರ್ ಅಥವಾ ಈ ಒಂದು ಕಷಾಯ. ಭಾಳ ರುಚಿಕರ, ಆರೋಗ್ಯಕರ, ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ದಿನವನ್ನು ಇದರಿಂದ ನೀವು ಶುರು ಮಾಡ್ಬೋದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಖಂಡಿತವಾಗಿ 7 ಗಂಟೆಗೆ ಇದನ್ನು ಕುಡಿಬೋದು. ನೆಕ್ಸ್ಟ್ ಯಾವ ಡ್ರಿಂಕ್ ಅಂತ ನೋಡೋಣ. ಎಸ್, ಲೆಮನ್ ಹನಿ ವಾಟರ್. ಸೊ ಇದನ್ನು ನಾವು ಅನೇಕ ವರ್ಷಗಳಿಂದ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಇದ್ದೇವೆ, ತೂಕ ಮಾತ್ರ ಕಡಿಮೆ ಆಗಿಲ್ಲ. ಇದು ಒಂದೇ ಸಾಲೋದಿಲ್ಲ, ಇದ್ರ ಜೊತೆಗೆ ಆಹಾರದ ನಿಯಂತ್ರಣ, ಸಲಾಡ್ಗಳನ್ನು ಆ್ಯಡ್ ಮಾಡುವಂಥದ್ದು, ಹಣ್ಣುಗಳನ್ನು ಆ್ಯಡ್ ಮಾಡುವಂಥದ್ದು, 2 ಚಪಾತಿ ತಿಂತ ಇದ್ದರೆ 1 ಚಪಾತಿಗೆ ಬರುವಂಥದ್ದು, 4 ಇಡ್ಲಿ ತಿನ್ನುವವರು 1 ಇಡ್ಲಿ ಜಾಸ್ತಿ ಚಟ್ನಿಯನ್ನು ಸೇವಿಸುವಂಥದ್ದು ಗುಡ್ ಫ್ಯಾಟ್. ಮಧ್ಯಾಹ್ನ ಊಟದಲ್ಲಿ ಸಲಾಡ್ಸ್, ಹಣ್ಣುಗಳು, ನಟ್ಸು ಇದೆಲ್ಲ ತೆಗೆದುಕೊಂಡು ನಂತರ ಸ್ವಲ್ಪ ಅಷ್ಟೇ ಕಾರ್ಬೋಹೈಡ್ರೇಟ್ ತೆಗೆದುಕೊಳ್ಳೋದ್ರಿಂದ ನಮಗೆ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕಾಗತ್ತೆ. 11 ಗಂಟೆಗೆ ಇಟ್ಕೊಳ್ಳೋಣ ಈ ಒಂದು ಲೆಮನ್ ಹನಿ ವಾಟರ್ನ. ನೀವು ಮನೆಯಲ್ಲೇ ಇದ್ದರೆ 11 ಗಂಟೆಗೆ ಸಾಧ್ಯ, ಆಫೀಸಲ್ಲಿದ್ದರೆ ನೀವು ರೆಡಿ ಮಾಡಿಕೊಂಡು ಬಾಟ್ಲಲ್ಲಿ ತುಂಬಿಕೊಂಡು ಹೋಗ್ಬೋದು, ಏನೂ ತೊಂದರೆ ಇಲ್ಲ. 1 ಗ್ಲಾಸ್ ನೀರು, 2 ಚಮಚ ಜೇನುತುಪ್ಪ. ಹಾಗೆಯೇ ಜೇನುತುಪ್ಪಕ್ಕೆ ತೂಕವನ್ನು ಕಡಿಮೆ ಮಾಡುವಂಥ ವಿಶೇಷ ಗುಣ ಇದೆ. ಹಾಗೆಯೇ ನಿಂಬೆ ರಸ, ನಿಂಬೆ ರಸದಲ್ಲಂತೂ ಅದ್ಭುತವಾದಂಥ ಗುಣಗಳಿದೆ, ಇದು ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಈ ಒಂದು ಲೆಮನ್ ಹನಿ ವಾಟರ್ನ, ಇದು ಲೆಪ್ಟಿನ್ ಅನ್ನುವಂತಹ ಒಂದು ಅಂಶವನ್ನು ನಮ್ಮ ದೇಹದಲ್ಲಿ ಹೆಚ್ಚು ಮಾಡಿ ತನ್ಮೂಲಕ ಬೊಜ್ಜನ್ನು ಕರಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ಲೆಪ್ಟಿನ್ ರೆಸಿಸ್ಟೆನ್ಸ್ ಇವತ್ತು ಈ ಒಂದು ಬೊಜ್ಜಿಗೆ ಕಾರಣ ಅನ್ನುವಂಥದ್ದು ರುಜುವಾತಾಗಿದೆ. ಹೇಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಮಧುಮೇಹಕ್ಕೆ ಕಾರಣವೋ, ಅದೇ ಥರ ಲೆಪ್ಟಿನ್ ರೆಸಿಸ್ಟೆನ್ಸ್ ಅನ್ನುವಂಥದ್ದು ಬೊಜ್ಜಿಗೆ ಮೂಲ ಕಾರಣ. ಸೊ ಆ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆಯೇ ಮೆಟಬಾಲಿಕ್ ರೇಟ್ ಜಾಸ್ತಿ ಮಾಡಲಿಕ್ಕೆ ಈ ಒಂದು ಜೇನುತುಪ್ಪ ಸಹಾಯ ಮಾಡುತ್ತೆ. ನಾನು ಹೇಳಿದೆ, ನಮ್ಮ ಪುರಾತನ ವೈದ್ಯಕೀಯ ಶಾಸ್ತ್ರದಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಜೇನುತುಪ್ಪ ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಈ ಒಂದು ಮೆಟಬಾಲಿಕ್ ರೇಟನ್ನು ಒಂದು ಜಾಸ್ತಿ ಮಾಡಿ ತನ್ಮೂಲಕ ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಖಂಡಿತವಾಗಿ ಈ ಒಂದು ಲೆಮನ್ ಹನಿ ವಾಟರ್ ನಮಗೆ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದು ಒಂದು ತೂಕ ನಾನು 1 ತಿಂಗಳಲ್ಲಿ 5 ಕೆ ಜಿ ಕಡಿಮೆ ಮಾಡಿಕೊಳ್ಳೇಬೇಕು ಅಂಥೇಳಿ ಮನಸ್ಸಿನಲ್ಲಿ ಚಾಲೆಂಜ್ ಮಾಡಿಕೊಂಡವರಿಗೆ ಖಂಡಿತವಾಗಿ ಸಹಾಯ ಮಾಡುತ್ತೆ ಆಹಾರದ ಬದಲಾವಣೆ ಜೊತೆಯಲ್ಲಿ. ಸೆಕೆಂಡ್ ಡ್ರಿಂಕ್ ಯಾವುದು? ಲೆಮನ್ ಹನಿ ವಾಟರ್. ಥರ್ಡ್ ಡ್ರಿಂಕ್, ಮೂರನೇ ಪಾನೀಯವನ್ನು ನೋಡೋಣ, ಅದು ಯಾವುದು ಅಂತ, ಬಟರ್ ಮಿಲ್ಕ್ ವಿತ್ ಮೇತಿ. ಸೊ ಹೌದು, ಇದು ಮಧ್ಯಾಹ್ನ ಊಟಕ್ಕೆ ಪೂರ್ವದಲ್ಲಿ ನೀವು ಇದನ್ನು ಸೇವಿಸಿಬಿಡಿ, ಆಗ ಹಸಿವೆನೂ ಕಡಿಮೆ ಆಗುತ್ತೆ, ಒಳ್ಳೆಯ ಪೋಷಕಾಂಶ ಹೊಟ್ಟೆಗೆ ಹೋದಾಗ ಆಗುತ್ತೆ. ಮಜ್ಜಿಗೆಯಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂಥ ಒಂದು ಒಳ್ಳೆಯ ಬ್ಯಾಕ್ಟೀರಿಯಾ ಇದೆ. ಅನೇಕ ಸಂಶೋಧನೆಗಳು ಹೇಳುತ್ತೆ ಬೊಜ್ಜು ಕೂಡ ಒಂದು ಇನ್ಫ್ಲಮೇಷನ್, ಬೊಜ್ಜು ಕೂಡ ಒಂದು ದೇಹದಲ್ಲಾಗುವಂಥ ಒಂದು ಈ ಇನ್ಫ್ಲಮೇಷನ್ ಮತ್ತು ಆ್ಯಂಟಿ ಇನ್ಫ್ಲಮೇಷನ್. ಸೊ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಹೋದಾಗ ನಮಗೆ ದೇಹದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಇನ್ಫ್ಲಮೇಷನ್ ಪ್ರಕ್ರಿಯೆ ಕಡಿಮೆ ಆಗಬೇಕು. ಈ ಒಂದು ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲೂ ಕೂಡ ಇನ್ಫ್ಲಮೇಷನ್ ದೇಹದಲ್ಲಿ ಕಡಿಮೆ ಆಗಬೇಕು. ಸೊ ಇನ್ಫ್ಲಮೇಷನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ಒಂದು ಮಜ್ಜಿಗೆ ಹಾಗೂ ಮೆಂತೆಯ ಒಂದು ಕಾಂಬಿನೇಷನ್ ಸಹಾಯ ಮಾಡುತ್ತೆ. ಮೆಂತೆಯನ್ನು ಅನೇಕರು ತಪ್ಪು ಮಾಡ್ತಾರೆ, ಸರಿ ಹುರಿದು ಪುಡಿ ಮಾಡಿ ಉಪಯೋಗಿಸ್ತಾರೆ, ಹಾಗೆ ಮಾಡಬೇಡಿ ಆದಮೇಲೆ. ಸೊ ಹಸಿ ಮೆಂತೆ ಅಂತಂದು ಚೆನ್ನಾಗಿ ಕ್ಲೀನ್ ಮಾಡಿ ಬಿಸಿಲಲ್ಲಿ ಬೇಕಾದ್ರೆ ಒಣಗಿಸಿ ಒಂದು ದಿವಸ ಎರಡು ದಿವಸ, ಆಮೇಲೆ ಅದನ್ನು ಮಿಲ್ಲಲ್ಲಿ ಕೊಟ್ಟು ಅಥವಾ ನಿಮ್ಮ ಮಿಕ್ಸಿ ಚಿಕ್ಕ ಜಾರಲ್ಲಿ ಪುಡಿ ಮಾಡಿಟ್ಕೊಳ್ಳಿ. ಅದು ಹಾಳಾಗದೇ ಇದ್ದಾಗೆ ಹೆಚ್ಚು ದಿವಸ ಇಡಲಿಕ್ಕೆ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು, ಅಥವಾ ತಾಜಾ ವಾರಕ್ಕೆ ಒಂದು ಸಲ ಮೆಂತೆ ಪುಡಿಯನ್ನು ಮಾಡ್ಕೊಳ್ಬೋದು. ಒಂದು ಗ್ಲಾಸ್ ಮಜ್ಜಿಗೆಗೆ 2 ಚಮಚ ಪುಡಿಯನ್ನು, ಮೆಂತೆ ಪುಡಿಯನ್ನು ರಾ ಹಸಿಯಾಗಿಯೇ ಪುಡಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಹಿ ಆಗಲ್ಲ. ನೀವು ತುಂಬ ಹುರಿದ್ರೆ ಅದರಲ್ಲಿರುವಂಥ ಪೋಷಕಾಂಶಗಳು ನಷ್ಟ ಆಗುತ್ತೆ, ಅದರ ಜೊತೆ ಅದು ಕಹಿ ಕೂಡ ಆಗುತ್ತೆ. ಸೊ ಹಾಗಾಗಿ ಹುರಿಯುವ ಕೆಲಸಕ್ಕೆ ಹೋಗಬೇಡಿ, ಹಾಗೆ ಹಸಿ ಮೆಂತೆಯನ್ನು ಪುಡಿ ಮಾಡ್ಕೊಳ್ಳಿ. ಇದು ಸೀಕ್ರೆಟ್ ಬಿಹೈಂಡ್ ಇಟ್. ಸೊ ಬಟರ್ ಮಿಲ್ಕ್ ವಿತ್ ಮೇತಿ, ಸೊ ಇದು ನಮಗೆ ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ಕರಳಲ್ಲಿ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಗ್ಯಾಸ್ಟ್ರಿಕ್ನಂಥ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೂ ಸಹಾಯ ಮಾಡುತ್ತೆ. ಮೆಂತೆಯ ವಿಶೇಷತೆ ನೋಡಿ, ನಾವು ಓಟ್ಸನ್ನು ತಿಂತೇವೆ, ನಮಗೆ ಫೈಬರ್ ಸಿಗಬೇಕು ಅಂಥೇಳಿ, ಎಲ್ಲೋ 2-3 ಅಥವಾ 4 ಗ್ರಾಮ್ ಸಾಲಿಬಲ್ ಫೈಬರ್ ಸಿಗುತ್ತೆ ಅನ್ನುವಂಥ ಒಂದು ಆಸೆಗೆ ನಾವು ಓಟ್ಸನ್ನು 300-400 ಕೆಜಿ ಕೊಟ್ಟು ತಂದು ತಿಂತೇವೆ. ಅದರ ಬದಲಿಗೆ ನೀವು ಮೆಂತೆನ ಉಪಯೋಗಿಸಿದ್ರೆ ಮೆಂತೆಗೆ ಅಷ್ಟೆಲ್ಲ ಕಾಸ್ಟ್ಲಿನೂ ಇಲ್ಲ, ಜೊತೆಗೆ ಇದರಲ್ಲಿ ನಮಗೆ ಸಾಕಷ್ಟು ನಾರಿನಂಶ ಸಿಗುತ್ತೆ. ಸೊ ನೋಡಿ, 90% ನಾರಿನಂಶ ಮೆಂತೆಯಲ್ಲಿದೆ. ಇದರಲ್ಲಿ ಇರುವಂಥ ನಾರಿನಂಶದಲ್ಲಿ 50% ನೀರಿನಲ್ಲಿ ಕರಗುವ ನಾರಿನಂಶ ಇದೆ, ಮತ್ತು 50% ನೀರಿನಲ್ಲಿ ಕರಗದ ನಾರಿನಂಶ ಇದೆ. ಸೊ ಹಾಗಾಗಿ ನಮಗೆ ಸಾಕಷ್ಟು ನಾರಿನಂಶ ಸಿಗುತ್ತೆ ಮೆಂತೆಯನ್ನು ಉಪಯೋಗಿಸೋ ಮೂಲಕ. 2 ಸ್ಪೂನ್ ಪರ್ ಡೇ ಡಯಾಬಿಟಿಸನ್ನು ಕೂಡ ಹತೋಟಿ ಮಾಡಲಿಕ್ಕೆ ಸಹಾಯ ಆಗುತ್ತೆ, ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಬನ್ನಿ ನೋಡೋಣ ನೆಕ್ಸ್ಟ್ ಡ್ರಿಂಕ್ ಯಾವುದು ಅಂಥೇಳಿ. ಇದನ್ನು ನಾವು ಸಂಜೆ ಹೊತ್ತಲ್ಲಿ 4-5 ಗಂಟೆ ಕುಡಿಬೋದು. ಯಾವುದು? ಗ್ರೀನ್ ಟೀ. ಹೌದು, ಅಲ್ಫಾ ನ್ಯಾಚುರಲ್ ಅವರು ಭಾಳ ಉತ್ತಮವಾದಂಥ ಒಂದು ಗ್ರೀನ್ ಟೀಯನ್ನು ಹೊರಗಡೆ ತಂದಿದ್ದಾರೆ. ಸೊ ಇವತ್ತು ಡಾಕ್ಟರ್ ಪ್ರವೀಣ್ ಅವರ ಮಾರ್ಗದರ್ಶನದಲ್ಲಿ ಉತ್ತಮ ಕ್ವಾಲಿಟಿಯ ಅಲ್ಫಾ ನ್ಯಾಚುರಲ್ ಗ್ರೀನ್ ಟೀ ಲಭ್ಯ ಇದೆ. ಸೊ ಈ ಒಂದು ಗ್ರೀನ್ ಟೀಯನ್ನು ಹೇಗೆ ಮಾಡೋದು ಅನ್ನೋದು ಬಹಳ ಮುಖ್ಯ. ನೀವು 1 ಅಥವಾ 2 ಗ್ಲಾಸ್ ನೀರನ್ನು ಕುದಿಲಿಕ್ಕಿಡಬೇಕು. ಸಾಮಾನ್ಯವಾಗಿ ನಾವು ಟೀಯನ್ನು ಹೇಗೆ ಮಾಡ್ತೇವೆ, ಹಾಲು ಅಥವಾ ಕುದಿಯುವ ನೀರಿಗೆ ಟೀ ಪುಡಿಯನ್ನು ಹಾಕ್ತೇವೆ. ಅದೇ ಥರ ಗ್ರೀನ್ ಟೀಯನ್ನು ಎಲ್ಲರೂ ಮಾಡ್ತಾರೆ. ಅದು ಫುಲ್ ಕಹಿಯಾಗಿಬಿಡುತ್ತೆ, ಒಂದು ಸಲ ಕುಡಿದವ್ರು ಮತ್ತು ಜೀವನದಲ್ಲಿ ಗ್ರೀನ್ ಟೀ ಬೇಡ ಅಂತ ಹೇಳ್ತಾರೆ. ಹೀಗಾಗುತ್ತೆ ಪರಿಸ್ಥಿತಿ. ಹಾಗಾಗಿ ಆದಮೇಲೆ ಗ್ರೀನ್ ಟೀ ಮಾಡೋ ವಿಧಾನವನ್ನು ನಾವು ತಿಳ್ಕೋಬೇಕು. 1 ಗ್ಲಾಸ್ ನೀರನ್ನು ಅಥವಾ 250 ml ನೀರನ್ನು ಕುದಿಲಿಕ್ಕಿಡಬೇಕು. ಆಮೇಲೆ ಗ್ಯಾಸ್ ಆಫ್ ಮಾಡಿ ಪಾತ್ರೆಯ ಕೆಳಗಡೆ ಇಳಿಸಬೇಕು. ಈಗ ಗ್ರೀನ್ ಟೀ ಲೀಫನ್ನು ಹಾಕಬೇಕು. 3 ನಿಮಿಷ ಮುಚ್ಚಿಟ್ಟು ಸೋಸಿ ಅದು ಸ್ವಲ್ಪ ಕೋಲ್ಡ್ ಆದಮೇಲೆ ಅದಕ್ಕೆ ನೀವು ನಿಂಬೆ ರಸ, ಜೇನುತುಪ್ಪವನ್ನು ಹಾಕಿ ಕುಡಿಬೋದು. ಇಲ್ಲದಿದ್ದರೆ ಬರೀ ಲೆಮನ್ ಹಾಕ್ಕೊಂಡು ಕುಡಿಬೋದು, ಅಥವಾ ಹಾಗೇನು ಕುಡಿಬೋದು ನಿಮ್ಗೆ ಲೆಮನ್ ಸೆಟ್ ಆಗಿಲ್ಲ ಅಂದರೆ. ಸೊ ಇದನ್ನು ನಾವು ಒಂದು ಪ್ರಯೋಗದ ರೀತಿಯಲ್ಲಿ ಮಾಡಿದ್ವಿ, ಬರೀ ಗ್ರೀನ್ ಟೀ ಚಾಲೆಂಜ್ ಅಂತ ಮಾಡಿದ್ವಿ. ಯೋಗಕ್ಕೆ ಬರ್ತಾ ಇರುವಂಥ ಬರೀ ಯೋಗ ಅಭ್ಯಾಸ ಹಾಗೂ ಗ್ರೀನ್ ಟೀಯನ್ನು ಕುಡಿಯುವಂಥದ್ದು ಆಹಾರಕ್ಕೆ ಪೂರ್ವದಲ್ಲಿ ಇದನ್ನೇ ಮಾಡಿ ನೋಡಿದ್ವಿ. ತಿಂಗಳಲ್ಲಿ 2, 3, 4, 5 ಕೆಜಿ ಅಥವಾ ಅನೇಕರು ಕಡಿಮೆ ಮಾಡಿಕೊಂಡ್ರು. ಸೊ ಹಾಗಾದ್ರೆ ಬನ್ನಿ, ಗ್ರೀನ್ ಟೀ ಬಗ್ಗೆ ತುಂಬ ಸಂಶೋಧನೆಗಳಾಗಿದೆ. ಇದರಲ್ಲಿ ಕ್ಯಾಟಕಿನ್ಸ್ ಮತ್ತು ಎಪಿಡಿಯಾಲೋ ಕ್ಯಾಟಕಿನ್ ಅನ್ನುವಂಥ ಆ್ಯಂಟಿ ಆಕ್ಸಿಡೆಂಟ್. ಸೊ ಈ ಒಂದು ಗ್ರೀನ್ ಟೀ ಆ್ಯಂಟಿ ಆಕ್ಸಿಡೆಂಟ್ಸನ್ನು ಹೊಂದಿದೆ. ಸೊ ಈ ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ಜೀವನ ಶೈಲಿಯನ್ನು ಉತ್ತಮಪಡಿಸುತ್ತೆ, ನಮ್ಮ ಆರೋಗ್ಯನ ವರ್ಧಿಸುತ್ತೆ, ಅದರ ಜೊತೆ ನಮ್ಮ ಆಯಸ್ಸನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಆದಮೇಲೆ ಗ್ರೀನ್ ಟೀ ಉತ್ತಮ ಕ್ವಾಲಿಟಿಯದ್ದಾಗಿರಬೇಕು, ಇಲ್ಲದೇ ಇದ್ದರೆ ಏನೂ ಪ್ರಯೋಜನ ಇಲ್ಲ, ಅದು ಬ್ಲ್ಯಾಕ್ ಟೀ ಥರನೇ ಆಗ್ಬಿಡುತ್ತೆ. ಸೊ ಗ್ರೀನ್ ಟೀಯ ವಿಶೇಷತೆ ಏನು? ಟೆಂಡರ್ ಲೀಫನ್ನು ಫಾರ್ಮಿಂದ ತರಬೇಕು, 1, 2 ಅಥವಾ 3 ತಾಸಲ್ಲಿ ಅದು ಫ್ಯಾಕ್ಟ್ರಿಗೆ ತಲುಪಬೇಕು, ಮತ್ತು 2-3 ತಾಸಲ್ಲಿ ಗ್ರೀನ್ ಟೀ ಆಗಿ ಮಾರ್ಪಾಡಾಗಬೇಕು. ಯೂಶ್ವಲಿ ಬ್ಲ್ಯಾಕ್ ಟೀ ಓವರ್ ನೈಟ್ ಫರ್ಮೆಂಟೇಷನ್ ಆದಾಗ ನಮಗೆ ಬ್ಲ್ಯಾಕ್ ಟೀ ಸಿಗುತ್ತೆ. ಹಾಗಾಗದೆ ಫರ್ಮೆಂಟೇಷನ್ ಪ್ರಕ್ರಿಯೆ ಇಲ್ಲದೆ ಹಾಗೇ ಡ್ರೈ ಮಾಡಿದಾಗ ನಮಗೆ ಒರಿಜಿನಲ್ ಗ್ರೀನ್ ಟೀ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಒರಿಜಿನಲ್ ಗ್ರೀನ್ ಟೀಯನ್ನು ನಾವು ಉಪಯೋಗಿಸ್ಬೇಕು. ಸೊ ಕುದಿಯುವ ನೀರಿಗೆ 1/2 ಸ್ಪೂನಿಂದ 1 ಸ್ಪೂನ್ ಹಾಕ್ಬಿಟ್ರೆ ಅದು ಕಹಿ ಆಗ್ಬಿಡುತ್ತೆ. ಅದರ ಬದಲಿಗೆ ನಾವು ಗ್ಯಾಸಿಂದ ಕೆಳಗಡೆ ಇಳಿಸಿ ಆಮೇಲೆ ಗ್ರೀನ್ ಟೀ ಲೀಫನ್ನು ಹಾಕಿ 3 ನಿಮಿಷ ಬಿಟ್ಟು ಸೋಸಿ ಅದಕ್ಕೆ ನಿಂಬೆ ರಸವನ್ನು ಹಾಕಿ ಕುಡಿಯೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಸಂಜೆ 4 ಗಂಟೆ ಹೊತ್ತಿಗೆ ಈ ಒಂದು ವಂಡರ್ಫುಲ್ ಗ್ರೀನ್ ಟೀಯನ್ನು ಕುಡಿಯೋಣ, ಅಥವಾ 5 ಗಂಟೆ ಹೊತ್ತಿಗೆ ಅಥವಾ ಆಫೀಸಿಂದ ಬಂದ ಮೇಲೆ ಈ ಗ್ರೀನ್ ಟೀಯನ್ನು ಕುಡಿಯೋಣ. ಇದು ನಮ್ಮ ಹಸಿವೆನ ಕಡಿಮೆ ಮಾಡುತ್ತೆ, ರಿಫ್ರೆಶಿಂಗ್ ಡ್ರಿಂಕ್ ಆಗುತ್ತೆ, ಮೈಂಡ್ ಫುಲ್ ಫ್ರೆಶ್ ಆಗುತ್ತೆ. ಸೊ ಐದನೇ ಸೀಕ್ರೆಟನ್ನು ಈಗ ನಾವು ನೋಡೋಣ. ಐದನೇದು, ಇದರ ಬಗ್ಗೆ ತುಂಬ ಸಂಶೋಧನೆಗಳಾಗಿದೆ, ಏಕನಾಯಕ ಅಥವಾ ಸೆಲೇಷಿಯಾ. ಗ್ರಂಥಿಕೆ ಅಂಗಡಿಯಲ್ಲಿ, ಆಯುರ್ವೇದ ಅಂಗಡಿಯಲ್ಲಿ ಸೆಲೇಷಿಯಾ ಅಥವಾ ಏಕನಾಯಕದ ಪುಡಿಯನ್ನು ಕುಡಿ ಅಂದರೆ ಕೊಡ್ತಾರೆ. ಆ ಪುಡಿಯನ್ನು ತಂದು ಮನೆಯಲ್ಲಿ ಇಟ್ಕೊಂಡು ನಾವು ಇದರ ಕಷಾಯವನ್ನು ಕುಡಿಯೋದ್ರಿಂದ ಇದು ತುಂಬ ಸಹಾಯ ಮಾಡುತ್ತೆ. ಇದು ಡಯಾಬಿಟಿಸ್ ಇದ್ದವರಿಗೆ ತುಂಬ ಅನುಕೂಲ ಮಾಡುತ್ತೆ. ಸೆಲೇಷಿಯಾದ ಬಗ್ಗೆ, ಸೆಲೇಷಿಯಾ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನೀವು ಗೂಗಲ್ ಮಾಡಿದ್ರೆ ಅಥವಾ RCT ರ್ಯಾಂಡಮೈಸ್ ಕಂಟ್ರೋಲ್ ಟ್ರಯಲ್ ಅಂತ ಹುಡುಕಿದ್ರೆ, ರೀಸರ್ಚ್ ಸ್ಟಡಿ ಅಂತ ಹುಡುಕಿದ್ರೆ ನಿಮಗೆ ರೀಸರ್ಚ್ ಕಂಡುಬರುತ್ತೆ. ಈ ಒಂದು ಸೆಲೇಷಿಯಾ ಬಗ್ಗೆ ಅನೇಕ ಒಂದು ಸಂಶೋಧನೆಗಳು ರುಜುವಾತಾಗಿದೆ. ಆ ಸಂಶೋಧನೆಗಳು ನಮಗೆ ಹೇಳೋದು ಏನು ಅಂದರೆ, ಇದು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡುತ್ತೆ, ತನ್ಮೂಲಕ ಮಧುಮೇಹವನ್ನು ಹತೋಟಿ ಮಾಡುತ್ತೆ. ಅಷ್ಟೇ ಅಲ್ಲ, ಹೊಟ್ಟೆಯ ಭಾಗದ ಬೊಜ್ಜು, ಮಧ್ಯಪ್ರದೇಶ, ಆತ್ಮೇಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಹೀಗೆ ಮಾಡಿದರೆ ಸ್ವಯಂ ಅಂತ ಹೋದರೆ ಕೈ ಹೈವೇಲಿ ಹೋದಂಗೆ ಹೋಗಬೇಕು, ಅದು ಬಿಟ್ಟು ಇಲ್ಲಿ ಬಂದು ಬೌ ಅಂತ ಹಂಪ್ ಬಂದರೆ ಹಾರ್ಟ್ ಈಸ್ ಇನ್ ಟ್ರಬಲ್ ಅಂತ. ಸೊ ಹಾಗಾಗಿ ನಮ್ಮ ಹೃದಯ ರೋಗಗಳು ಬರಬಾರ್ದು ನಮಗೆ, ಜೊತೆಗೆ ಮಧ್ಯಪ್ರದೇಶ ಕಡಿಮೆ ಆಗಬೇಕು ಅಂತಿದ್ದರೆ ಈ ಒಂದು ಏಕನಾಯಕ ಅಥವಾ ಸೆಲೇಷಿಯಾದ ಡ್ರಿಂಕನ್ನು ಕುಡಿಬೇಕು, ಅಥವಾ ಇದರ ಎಕ್ಸ್ಟ್ರಾಕ್ಟನ್ನು ನಾವು ಉಪಯೋಗಿಸ್ಬೇಕು. ಸೊ ನಾವು ಡಯಾಬೀಟ್ ಅಂತ ಹೇಳಿ ಒಂದು ಸಿಂಪಲ್ ಆಗಿರುವಂಥ ಒಂದು ಔಷಧಿಯನ್ನು ರೆಡಿ ಮಾಡಿದ್ದೇವೆ, ಅದರಲ್ಲಿ ಈ ಏಕನಾಯಕದ ಎಕ್ಸ್ಟ್ರಾಕ್ಟನ್ನು ಉಪಯೋಗಿಸಿದ್ದೇವೆ. ಸೊ ಹಾಗಾದರೆ, ಸೊ ಡಯಾಬಿಟಿಸ್ ಇದ್ದವರು ಇದರ ಜೊತೆ ಡಯಾಬೀಟ್ ಅನ್ನು ಬೆಳಗ್ಗೆ ಹಾಗೂ ಸಾಯಂಕಾಲ ಒಂದು ಆಹಾರ ಪೂರ್ವದಲ್ಲಿ ತೆಗೆದುಕೊಳ್ಬೋದು. ನಿಮ್ಮ ಮೆಡಿಕೇಷನ್ಸನ್ನು ಬಿಡಬೇಡಿ, ಅದರ ಜೊತೆ ಜೊತೆಯಲ್ಲೇ ಇದನ್ನು ಕೂಡ ಮಾಡೋದ್ರಿಂದ ಡಯಾಬಿಟಿಸ್ ಮಧುಮೇಹದ ಹತೋಟಿಯನ್ನು ಮಾಡ್ಬೋದು. ಅಷ್ಟೇ ಅಲ್ಲ, ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗಾದರೆ ಆದಮೇಲೆ 5 ವಂಡರ್ಫುಲ್ ಡ್ರಿಂಕ್ಸನ್ನು ನಾವು ನೋಡಿದ್ದೇವೆ. ಸೊ ಇನ್ನೊಂದು ಸಲ ಹಿಂದೆ ಹೋಗಿ ನೋಡೋಣ. ಸೊ ಇದು ಪ್ರಾರಂಭದಿಂದ ಬಂದರೆ ಸಿನಮನ್ ವಾಟರ್ 1, 2 ಲೆಮನ್ ಹನಿ ವಾಟರ್, 3 ಬಟರ್ ಮಿಲ್ಕ್ ವಿತ್ ಮೇಥಿ, 4 ಗ್ರೀನ್ ಟೀ, 5 ಈ ಒಂದು ಏಕನಾಯಕದ ಕಷಾಯ. ಈ 5 ವಂಡರ್ಫುಲ್ ಡ್ರಿಂಕ್ಸನ್ನು ಕುಡಿಯೋಣ. ಒಂದು ದಿವಸದಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋಣ, ನಮ್ಮ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ತಿಂಗಳಿಗೆ 5 kg ರೆಡಿ. ಸೊ ತಿಂಗಳಿಗೆ 5 kg ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಿದ್ಧರಾಗೋಣ ಅಂತ ಹೇಳ್ತಾ ನಾನು ಹಾಗೂ ನಮ್ಮ ವೈದ್ಯರ ಬಳಗ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾ ಇದ್ದೇವೆ. 7406853563 ಈ ಒಂದು ನಂಬರ್ಗೆ ತಾವು ಕಾಲ್ ಮಾಡೋದ್ರ ಮೂಲಕ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಬೋದು. ಆಗ ನಮ್ಮಲ್ಲಿಯೇ 5-6 ಜನ ವೈದ್ಯರಲ್ಲಿ ಒಬ್ಬ ವೈದ್ಯರು ನಿಮಗೆ ಖುದ್ದಾಗಿ ಫೋನ್ ಮಾಡ್ತಾರೆ, ವೈದ್ಯರೊಂದಿಗೆ ಸಮಾಲೋಚಿಸಿ ತಮಗೆ ಯಾವ ರೀತಿಯ ಮಾರ್ಗದರ್ಶನ ಬೇಕು, ಆಹಾರದ ಪಟ್ಟಿ, ಅದರ ಜೊತೆಗೆ ಆಹಾರ ಔಷಧಿಗಳು, ಮನೆ ಮದ್ದುಗಳು, ಇವುಗಳನ್ನೆಲ್ಲ ತಿಳ್ಕೊಳ್ಬೋದು ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದನೆಗಳು.
9: ಕೇಳುಗರೆ, ಇದುವರೆಗೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರಿಸಿ ಇಲ್ಲಿನ ತಜ್ಞ ವೈದ್ಯರಾದ ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವರ ಮಾತುಗಳನ್ನು ಕೇಳಿದ್ರಿ. ಕೇಳ್ತಾ ಇರಿ, ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ.

107.8 FM. ಇದು ಬಣ್ಣ ಬಣ್ಣದ ಬದುಕು. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರ ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್. ತಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: ரேடியோ சரங் 107.8 FM ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನಲ್ಲಿ ನಡೆದ ಜಿಲ್ಲಾ ಪತ್ರಕರ್ತರ ಸಮ್ಮೇಳನದಲ್ಲಿ ಮಾತನಾಡಿದ ವಿಜಯ ಕರ್ನಾಟಕದ ಸ್ಥಾನೀಯ ಸಂಪಾದಕರಾದ ಶ್ರೀ ರವೀಂದ್ರ ಶೆಟ್ಟಿ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಎಲ್ರಿಗೂ ನಮಸ್ಕಾರ. ಪ್ರಸ್ತುತ ಮತ್ತು ಭವಿಷ್ಯದ ಮಾಧ್ಯಮದ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಹೇಳಿದ್ದಾರೆ. ಬಹುಶಃ ಇದು ಚರ್ಚೆಗೆ ಆಗಬೇಕಾದ ಮತ್ತು ನೀವೆಲ್ಲ ಅದನ್ನು ತಿಳ್ಕೊಳ್ಬೇಕಾದ ವಿಷಯ. ನಾನು ಒಂದು ಉದಾಹರಣೆಯೊಂದಿಗೆ ಆರಂಭಿಸ್ತೇನೆ. ಒಂದು ಊರಿನಲ್ಲಿ ಬರಗಾಲ ಇತ್ತು. ಅಲ್ಲಿ ಎಲ್ಲರೂ ಊರಿನವರು ಒಟ್ಟು ಸೇರಿ ಒಂದು ಪ್ರಾರ್ಥನೆ ಮಾಡುವ, ಮಳೆಗಾಗಿ ಪ್ರಾರ್ಥನೆ ಮಾಡುವ ಅಂತ ಸೇರ್ತಾರೆ. ಆವಾಗ ಒಂದು ಪುಟ್ಟ ಬಾಲಕ ಅಲ್ಲಿ ಬರ್ತಾನೆ. ಅವನ ಕೈಯಲ್ಲಿ ಕೊಡೆ ಇರುತ್ತೆ. ಅದು ಆ ಬಾಲಕನ ವಿಶ್ವಾಸ, ಮಳೆ ಬರಬಹುದು ಅನ್ನುವ ವಿಶ್ವಾಸ. ಒಬ್ಬ ಅಪ್ಪ ತನ್ನ 1 ವರ್ಷದ ಮಗುವನ್ನು ಮೇಲಕ್ಕೆಗೆ ಚುಮ್ಮಿ ಹೀಗೆ ಹಿಡ್ಕೊಳ್ತಾನೆ. ಆ ಮಗು ನಗ್ತಾ ಇರ್ತದೆ. ಆ ಮಗುವಿಗೆ ಆ ಅಪ್ಪನ ಮೇಲೆ ಭರವಸೆ, ಕೆಳಗೆ ನನ್ನ ಬಿಡುವುದಿಲ್ಲ ಅನ್ನುವ ಒಂದು ಭರವಸೆ. ನಾವೆಲ್ಲರೂ ರಾತ್ರಿ ಮಲಗುತ್ತೇವೆ, ನಾಳೆ ಬೆಳಿಗ್ಗೆ ಎದ್ದೇಳ್ತೇವೋ ನಮಗೂ ಯಾರಿಗೂ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ಕೂಡ ಅಲರಾಮ್ ಇಡ್ತೇವೆ, ನಾಳೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಎದ್ದೇಳಬೇಕು ಅಂತ. ಅದು ನಮ್ಮ ನಂಬಿಕೆ. ಈ ವಿಶ್ವಾಸ, ಈ ಭರವಸೆ, ಈ ನಂಬಿಕೆ, ಇದು ಮೂರು ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಮತ್ತು ಪತ್ರಕರ್ತರಲ್ಲಿ ದೂರ ಆಗ್ತಾ ಇದೆ ಅನ್ನೋ ಒಂದು ಆತಂಕ. ನಾವು ನಮ್ಮನ್ನು ವಿಮರ್ಶೆ ಮಾಡಬೇಕಾದ ಸಂದರ್ಭ ಇದು. ಈ ಮೂರನ್ನು ಕೂಡ ಉಳಿಸಿಕೊಂಡ್ರೆ, ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡ್ರೆ, ನಮ್ಮ ಮಾಧ್ಯಮ ಭವಿಷ್ಯದಲ್ಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡುವ ಅವಕಾಶ ಇದೆ ಅಂತ ಹೇಳ್ತಾ, ಮಾಧ್ಯಮದ ಭವಿಷ್ಯವನ್ನು ತಿಳ್ಕೊಳ್ಬೇಕಾದ್ರೆ ಪ್ರಸ್ತುತತೆಯನ್ನು ನಮಗೆ ಗೊತ್ತಿದೆ. ನಾವು ಮಾಧ್ಯಮದ ಪೂರ್ವವನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ ಸ್ವಲ್ಪ ಮಟ್ಟಿಗೆ. ನಿಮ್ಗೆ ಗೊತ್ತಿರ್ಬೋದು ಮಾಧ್ಯಮದ ಬೆಳವಣಿಗೆ ಹೇಗೆ ಆಯಿತು ಅಂತ ಗೊತ್ತಿರ್ಬೋದು. ಆರಂಭದಲ್ಲಿ ಮಾಧ್ಯಮ ಹೇಗೆ ಬಂತು ಅಂದರೆ, ಅದು ಇಟಲಿಯ ವೆನಿಸ್ ನಗರದಲ್ಲಿ ಒಂದು ಗೋಡೆಯಲ್ಲಿ ವಿಷಯವನ್ನು ಬರೀತಾ ಇದ್ರು, ಅದನ್ನು ಎಲ್ಲರೂ ಬಂದು ಓದ್ತಾ ಇದ್ರು. ಸ್ವಲ್ಪ ಮುಂದೆ ಹೋದಾಗ ಓದುವುದಕ್ಕೆ ಒಂದು ಗೆಜೆಟ್ ಅಂತ ನಾಣ್ಯವನ್ನು ಕೊಡಬೇಕು ಅಂತ ಹೇಳಿದರು. ಹಾಗೆ ಆ ಗೆಜೆಟ್ ನಾಣ್ಯವನ್ನು ಕೊಡುವುದು, ಓದುವುದು, ವಿಷಯವನ್ನು ತಿಳ್ಕೊಳ್ಳೋದು, ಅಂದರೆ ಸತ್ಯ ವಿಷಯವನ್ನು ತಿಳಿಸ್ಕೊಳ್ಳೋಕ್ಕೋಸ್ಕರ ಈ ವಿಷಯ ಬಂತು, ಈ ಒಂದು ಮಾಧ್ಯಮ ಬಂತು. ಅದಕ್ಕಾಗಿ ಅದರ ಮುಂದೆ ಗೆಜೆಟ್ ಅನ್ನುವ ಪತ್ರಿಕೆಗಳು ಬಂತು. ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಭಾರತಕ್ಕೆ ಬೆಂಗಾಲ್ ಗೆಜೆಟ್ ನಿಮ್ಗೆ ಗೊತ್ತಿರ್ಬೋದು. ಜೇಮ್ಸ್ ಅಗಸ್ಟ್ ಸಿಕ್ಕಿ ಅವರು ಪತ್ರಿಕೆಯನ್ನು ತಂದರು. ಆ ಸಂದರ್ಭದಲ್ಲಿ ಏನಿತ್ತು, ಪ್ರಭುತ್ವದ ವಿರುದ್ಧ ಅಥವಾ ಪ್ರಭುತ್ವವನ್ನು ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ, ಪ್ರಭುತ್ವದ ಎಚ್ಚರಿಕೆಯನ್ನು ಮೂಡಿಸುವ ದೃಷ್ಟಿಯಿಂದ ಆ ಪತ್ರಿಕೆಗಳು ಬರ್ತಾ ಇತ್ತು. ಆವಾಗ ಏನಾದರೂ ತಪ್ಪು ಮಾಡಿದರೆ ಅವ್ರಿಗೇನು ಮಾಡ್ತಾಯಿದ್ರು ಅಂದರೆ ದೇಶದಿಂದ ಗಡೀಪಾರು ಮಾಡ್ತಾಯಿದ್ರು. ಆವಾಗ ಕೂಡ ಪತ್ರಿಕೆಯ ವಿರುದ್ಧ ಒಂದು ವ್ಯವಸ್ಥೆಗಳಿತ್ತು, ದೇಶದಿಂದಲೇ ಗಡೀಪಾರು ಮಾಡ್ತಾಯಿದ್ರು. ಅದರ ನಂತರದಲ್ಲಿ ನಾವು ನಮ್ಮ ಮಂಗಳೂರು ಸಮಾಚಾರ ಅಂದರೆ ಕನ್ನಡದ ದಿನಪತ್ರಿಕೆ ಆರಂಭವಾದ್ದು ಮಂಗಳೂರಿನಿಂದ, ಮಂಗಳೂರು ಸಮಾಚಾರ ಅನ್ನೋದು. ನಿಮ್ಗೆ ಗೊತ್ತಿರ್ಬೋದು ಫಾದರ್ ಹರ್ಮನ್ ಮೊಗ್ಲಿಂಗ್ ಅವರು ಅದನ್ನು ಆರಂಭಿಸಿದರು. ಆವಾಗ ಒಂದು ಅವರ ಉದ್ದೇಶ ಏನಿತ್ತು, ಸತ್ಯ ವಿಷಯಗಳನ್ನು, ಮಾಹಿತಿಯನ್ನು ಜನರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಆ ಪತ್ರಿಕೆಯನ್ನು ಆರಂಭಿಸಿದರು. ಹೀಗೆ ಸತ್ಯ ವಿಷಯಗಳು ತಿಳಿಸ್ಕೋಸ್ಕರ ಈ ಪತ್ರಿಕೆಗಳು ಆರಂಭದಲ್ಲಿ ಆರಂಭ ಆಯಿತು, ಶುರುವಾಯಿತು. ಅದರ ನಂತರ ಇದು ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಂಡಿತು. ಇನ್ನೂ ಸ್ವಲ್ಪ ಮುಂದೆ ಹೋಗುವಾಗ ಸ್ವಾತಂತ್ರ್ಯ ಚಳವಳಿ ನಿಮ್ಗೆ ಗೊತ್ತಿರ್ಬೋದು. ಸ್ವಾತಂತ್ರ್ಯದಲ್ಲಿ ಕೂಡ ಅನೇಕ ಪತ್ರಿಕೆಗಳು ಆಯಿತು. ಆಗ ಒಂದೇ ಉದ್ದೇಶ ಇದ್ದದ್ದು, ಆಗ ಪತ್ರಿಕೆಗಳು ಒಂದು ಉದ್ದೇಶ ಇತ್ತು. ಆ ಉದ್ದೇಶ ಒಂದೇ ಇದ್ದದ್ದು ಅಂದರೆ ಸ್ವಾತಂತ್ರ್ಯ ಪಡ್ಕೊಳ್ಬೇಕು ಅಂತ. ಅದರ ನಂತರ ಪತ್ರಿಕೆಗಳು, ಅನೇಕ ಪತ್ರಿಕೆಗಳು ಕೆಲಸ ಮಾಡಿದವು. ಆವಾಗ ಏನು ಉದ್ದೇಶ ಇತ್ತು, ನಮ್ಮ ಅಭಿವೃದ್ಧಿ ಆಗಬೇಕು, ಬೇರೆ ಬೇರೆ ರಂಗದಲ್ಲಿ ನಾವು ಮೇಲೆ ಹೋಗಬೇಕು ಅನ್ನೋ ಬೇರೆ ಬೇರೆ ಉದ್ದೇಶ ಇಟ್ಟುಕೊಂಡು ಒಂದು ಸದುದ್ದೇಶದಿಂದ ಪತ್ರಿಕೆಗಳು ಆರಂಭ ಆಯಿತು, ಅಥವಾ ಅದು ಮುಂದುವರಿಯಿತು. ಪತ್ರಿಕೆಗಳು ಹೀಗೆ ಮುಂದುವರಿಯುತ್ತಾ ಒಂದು ಹಂತದಲ್ಲಿ ಪತ್ರಿಕಾ ರಂಗ ಪತ್ರಿಕೋದ್ಯಮ ಆಯಿತು. ಪತ್ರಿಕೋದ್ಯಮ ಆಗುವಾಗ ಏನಾಯಿತು ಅಂದರೆ, ಯಾವುದೇ ಉದ್ಯಮ ನಿಯುತ್ತುಕೊಂಡರೂ ಕೂಡ ಅದರಲ್ಲಿ ಲಾಭ ನಷ್ಟದ ಒಂದು ಲೆಕ್ಕಾಚಾರಗಳು ಶುರುವಾಯಿತು. ಆ ಲಾಭ ನಷ್ಟದ ಲೆಕ್ಕಾಚಾರಗಳು ಶುರುವಾಗುವಾಗ ನಮಗೆ ನಮ್ಮ ಮೂಲ ಉದ್ದೇಶಗಳು, ವಿಶ್ವಾಸಾರ್ಹತೆ, ಇದೆಲ್ಲವೂ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮಗೆ ಕಾಡಲಿಕ್ಕೆ ಶುರುವಾಯಿತು. ಯಾವುದು ಪ್ರಶ್ನಾರ್ಥಕ ಚಿಹ್ನೆಗಳು ಕಾಡ್ತಾ ಇದೆ ಅನ್ನೋದನ್ನು ನಾವು ಒಪ್ಪಿಕೊಳ್ಬೇಕಾಗಿದೆ. ಇಲ್ಲಿ ನಾನು ಏನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ ಅದೆಲ್ಲ ನನ್ನ ವೈಯಕ್ತಿಕ ಅನಿಸಿಕೆಗಳು, ಯಾವುದೇ ನಮ್ಮ ಸಂಸ್ಥೆಗೆ ಸಂಬಂಧಿಸಿದ ಅನಿಸಿಕೆಗಳಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಈಗ ಈ ಲಾಭ ನಷ್ಟದ ಲೆಕ್ಕಾಚಾರಗಳು ಬಂದಾಗ ಪತ್ರಿಕೆಗಳು ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡವು. ಅದು ಈ ಒಂದು ಕವಲು ದಾರಿಯಲ್ಲಿ ಇರುವಾಗಲೇ ನಮಗೆ ಸೋಷಲ್ ಮೀಡಿಯಾದ ಎಂಟ್ರಿ ಆಯಿತು. ನಿಮ್ಗೆ ಗೊತ್ತಿರ್ಬೋದು, 2002 ಆರ್ಕುಟ್ ಅಂತ ಒಂದು ಸಾಮಾಜಿಕ ಜಾಲತಾಣ ನಿಮ್ಗೆ ಗೊತ್ತಿರ್ಬೋದು ಕೆಲವರಿಗೆ, ಶುರುವಾಯಿತು. ಈ ಸಂದರ್ಭದಲ್ಲಿ ಪತ್ರಿಕೆಗಳು ಮುಗಿದೇ ಹೋಯಿತು, ಅಥವಾ ಟಿವಿ ಬಂದಾಗ ಪತ್ರಿಕೆಗಳು ಮುಗಿದೇ ಹೋಯಿತು ಅನ್ನುವ ಒಂದು ಆತಂಕ ಇತ್ತು. ಹಾಗೆ ಆಗಲಿಲ್ಲ. ಆರ್ಕುಟ್ ಅಂತಹ ಸೋಷಲ್ ಮೀಡಿಯಾಗಳು ಬಂದಾಗ ಪತ್ರಿಕೆ ದೊಡ್ಡ ಸವಾಲಾಗ್ತದೆ ಅಂತ ಇತ್ತು, ಅದು ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಅಲ್ಲಿಯೂ ಕೂಡ ಬಹಳ ಕಾಂಪಿಟೇಷನ್ ಇತ್ತು. 2006 ಫೇಸ್ಬುಕ್ ಬಂತು, ಟ್ವಿಟರ್ ಬಂತು, ಬೇರೆ ಬೇರೆ ಮಾಧ್ಯಮಗಳು ಬಂತು, ಸೋಷಲ್ ಮೀಡಿಯಾದ ಮತ್ತೊಂದು ಮುಖಗಳೆಲ್ಲ ಬಂತು. ಆದರೆ ಅದು ಕೂಡ ವ್ಯಾಪಕವಾಗಿ ಹರಡುವಲ್ಲಿ ಯಶಸ್ವಿಯಾಯಿತು, ಮತ್ತು ನಮ್ಮ ಸಿಟಿಸನ್ ಜರ್ನಲಿಸಂ ಅನ್ನೋ ಒಂದು ಪರಿಕಲ್ಪನೆ ಏನಿತ್ತು ಅದು ಜೋರಾಗಿ ಆಮೂಲಕವಾಗಿ ಆಗಲಿಕ್ಕೆ ಶುರುವಾಯಿತು. ಆರ್ಕುಟ್ 2014 ಬಂದಾಯಿತು. ಕಾರಣ ಏನು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತುಂಬ ಕಾಂಪಿಟೇಷನ್ ಇದೆ, ತಂತ್ರಜ್ಞಾನದ ಅಪ್ಗ್ರೇಡೇಷನ್ ಇದೆ, ಅದು ಅದಕ್ಕೆ ಆ ಕಂಪನಿಗೆ ಅದನ್ನು ಸಾಧ್ಯ ಆಗಲಿಲ್ಲ ಮಾಡಲಿಕ್ಕೆ. ಹಾಗೆ ಅದು ಬಂದಾಯಿತು. ಅದರ ನಂತರ ಸುಮಾರು 2009 ನಿಮ್ಮ ವಾಟ್ಸಪ್ ಅನ್ನುವ ಒಂದು ಆ್ಯಪ್ ಬಂತು. ಈ ಆ್ಯಪ್ ನಾವು ಪ್ರತಿನಿತ್ಯ ಎಲ್ಲರೂ ವಿದ್ಯಾರ್ಥಿಗಳಿಂದ ಸೇರಿ ಎಲ್ಲರೂ ಕೂಡ ರಾತ್ರಿ ಮಲಗುವಾಗ ಕೊನೆಗೆ ನೋಡುವಂಥದ್ದು, ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಪ್ರಥಮವಾಗಿ ನೋಡುವಂತಹ ಒಂದು ಆ್ಯಪ್ ಆಗಿ ಪರಿಣಮಿಸಿದೆ.

0: ಮಾಧ್ಯಮ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿ ಪರಿಣಾಮಕಾರಿಯಾಗಿ ಕೆಲಸ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಯಾಕೆಂದರೆ ಅದರಲ್ಲಿ ವಿಶ್ವಾಸಾರ್ಹತೆ ಇದೆ, ಒಂದು ಬದ್ಧತೆ ಇದೆ, ಒಂದು ಭದ್ರವಾದ ವ್ಯವಸ್ಥೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಅನೇಕ ಮಂದಿ ಆ ವಿಷಯವನ್ನು ಉಲ್ಲೇಖ ಮಾಡಿದರು. ಅದಕ್ಕೆ ಇಂಥ ಒಂದು ಸಿಸ್ಟಮ್ ಅಂತ ಇಲ್ಲ. ಬಟ್ ಇಲ್ಲಿ ನಮ್ಮ ಮಾಧ್ಯಮ, ವೃತ್ತಿ ಮಾಧ್ಯಮ, ಇದು ದೃಶ್ಯ ಮಾಧ್ಯಮ ಇರ್ಬೋದು ಅಥವಾ ನಮ್ಮ ಮುದ್ರಣ ಮಾಧ್ಯಮ ಇರ್ಬೋದು, ಅದರಲ್ಲಿ ಒಂದು ವ್ಯವಸ್ಥೆ ಇದೆ, ಅದಕ್ಕೆ ಒಂದು ನಿಯಮ ಇದೆ. ಇದೆಲ್ಲವನ್ನು ಪಾಲಿಸಿದಾಗ ಮಾತ್ರ ಸಶಕ್ತವಾಗಿ ಒಂದು ಮಾಧ್ಯಮ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ಎಲ್ಲ ಪತ್ರಕರ್ತರಿಗೂ ಇದೆ. ಇನ್ನು ಸೋಷಿಯಲ್ ಮೀಡಿಯಾ ಈಗ ಈ ಕಾಲಘಟ್ಟ ಹೇಗಿದೆ ಅಂದರೆ ಒಂದು ವೈರಲ್ ಯುಗ ಅಂತ ಹೇಳ್ಬೋದು. ಈಗ ವೈರಲ್ ಯುಗ, ಈ ವೈರಲ್ ಯುಗದಲ್ಲಿ ನಾವು ಅತ್ಯಂತ ಶ್ರದ್ಧೆಯಿಂದ, ನಿಷ್ಠೆಯಿಂದ ಮತ್ತು ವಿಶ್ವಾಸಾರ್ಹತೆಯಿಂದ ಕೆಲಸ ಮಾಡಬೇಕಾದ ಸವಾಲು ಎಲ್ಲ ಪತ್ರಕರ್ತರಿಗಿದೆ, ಮುಂದೆ ಬರುವಂಥ ಎಲ್ಲ ಯುವ ಪೀಳಿಗೆ ಪತ್ರಕರ್ತರಿಗೂ ಕೂಡ ಇದೆ. ಅದನ್ನು ಮಾಡಿಕೊಂಡು ನಾವು ಭವಿಷ್ಯದಲ್ಲಿ ಒಳ್ಳೆಯ ಪತ್ರಿಕೆಗಳನ್ನು, ಒಳ್ಳೆಯ ದೃಶ್ಯ ಮಾಧ್ಯಮವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೆಚ್ಚಿನ ವಿಷಯಗಳನ್ನು ಇನ್ನು ನಮ್ಮ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರು ಮಂಡನೆ ಮಾಡ್ತಾರೆ, ಸುದೀರ್ಘವಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ವೈರಲ್ ಯುಗದಲ್ಲಿರುವ ನಮ್ಮ ಈ ಸಂದರ್ಭದಲ್ಲಿ ಈ ಸೋಷಿಯಲ್ ಮೀಡಿಯಾ ಅನ್ನುವ ಈ ಒಂದು ವ್ಯವಸ್ಥೆಗೆ ಒಂದು ಕಾನೂನಾತ್ಮಕವಾದ ಒಂದು ನಿಯಂತ್ರಣ ಅಗತ್ಯ ಇದೆ. ಅದನ್ನು ಸರ್ಕಾರದ ಮಟ್ಟದಲ್ಲಿ ಮಾಡುವ ಯೋಚನೆಗಳನ್ನು, ಯೋಜನೆಗಳನ್ನು ಹಾಕಿಕೊಳ್ಳುವ ಅಗತ್ಯ ಇದೆ ಅಂತ ಹೇಳ್ತಾ, ಇದನ್ನು ನಿಯಂತ್ರಣ ಮಾಡಿದರೆ, ಅದನ್ನು ಪಾಸಿಟಿವ್ ಆಗಿ ಬಳಸಿಕೊಂಡ್ರೆ ನಮಗೂ ಪೂರಕ ಆಗತ್ತೆ ಮತ್ತು ಸಮಾಜಕ್ಕೂ ಪೂರಕ ಆಗ್ತದೆ ಅಂತ ಹೇಳ್ತಾ, ಅದಕ್ಕೊಂದು ನಿಯಂತ್ರಣ ಬರಲಿ ಮತ್ತು ಇದಕ್ಕೆ ನಮ್ಮ ಇರುವಂಥ ವ್ಯವಸ್ಥೆಗೆ ಹೆಚ್ಚು ವಿಶ್ವಾಸಾರ್ಹತೆ ಬರಲಿ, ಹೆಚ್ಚು ಬದ್ಧತೆ ಬರಲಿ, ನಮ್ಮ ಹಿಂದಿನ ಪತ್ರಕರ್ತರ ಹಾಗೆ ಅದಕ್ಕೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಮಾತಿನಿಂದ ವಿರಮಿಸ್ತೇನೆ. ನಮಸ್ತೆ.
1: ಇಷ್ಟವರೆಗೆ ಶ್ರೀ ರವೀಂದ್ರ ಶೆಟ್ಟಿ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

ಕಲ್ಲೆ ಕನಸು ಕಂಡಿತು ಬಾಳು ಆಸೆ ಮತ್ತೆ ಉಕ್ಕಿ ಬಂದಿತು ಬಾಳು ಆಸೆ ಮತ್ತೆ ಉಕ್ಕಿ ಬಂದಿತು.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
0: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಕೊಂಕಣಿ ಮತ್ತೆಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
5: ಸಂಸಾರಾಚ್ಯ ಶಿಮಾಪುರಿಯಂತ ವಿಸ್ತಾರ್ಲ್ಯಾಂತ ಕೊಂಕಣಿ ಬಾಳ
4: ಹಚೆ ಮೊಲಾದಿಕ್ ಸದರ್ ಪಣಸ್
6: ತಾಳೋ ಅನಿ ಉಮಾಳ
7: ಹಲೋ ಹಾಯ್ ನಮಸ್ಕಾರ. ಐಕನ ಸಮ ರೇಡಿಯೋ ಸಾರಂಗ್ ಈಕ್ಷೆ ಸಾತ್ ಪಾಯಿಂಟ್ ಆರ್ ಎಫ್ ಎಂ ರಂಗರಂಗಾಳಿ ತಾಳೋ ಮಾಡೋ ಕಾರ್ಯಕ್ರಮ ನಿಯಮ ಸರೋಚನ್ ಕುಲ್ಶಿಕ ತಮ್ಮ ಸಮುಗ ಸಿಸ್ ಮುಗಚನೋ ಐಜ ತಾಳೋ ಮಾಡೋ ಕಾರ್ಯಕ್ರಮ ನಮ್ಚೆ ಸಂಗತ ಸೈರೆ ಅಸ್ತೆಲೆ ಪುಣ ತೊಡೋವೇಳಾಕ್ ಮಾತ್ರ ಸಡೆದ ಅವರ ಶಂತೆ ಪೌತೆಲೆ ದೇಕುಂತ ಚೂಷನ್ ಸರ್ ತಿಕ್ ಪರಿಚಯ ಮೇಕಂದ ನಮ್ಮಳ ಸೈರೆ ಮಳೆ ಸೈರೆಯಂಚೆ ಜೀವಿತ ಅವಶ್ಯ ನಮಗೆ ನದರ್ ಮಾರ್ಚಿನ ಆಸ ಈ ಕಾರ್ಯಕ್ರಮ ಮುಂಚೆ ಕಿತ್ತೆ ಅಂಚೆ ವಯಸ್ಸು ಪರಿಗಣಿತ ವಿಶ್ವವಿದ್ಯಾಲಯ ತಮ್ಮ ಸಂವಚಾರ ಸಹ 17-18 ತಾರೀಕು ರಜೆ ವಿಷಯದಲ್ಲಿ ಶ್ರೀ ಬರ್ಪುರ್ ಮಹೇ ತುಮ್ಕಂದಿತ್ತಲೆ ಜಾಗತಿಕ ಮಟ್ಟ ಈಗ ಕುಂಗ್ನೆಂತ ವಿಜ್ಞಾನ ಮಳೆ ವಿಷಯ ವಿಷಯ ತಂಗ ಸರಮಿತಿ ಏಕ ಕಾರ್ಯಕ್ರಮ ಚೂಷನ್ ಬರ್ಪುರ್ ಮಾಯದಿತ್ತಲೆ ತೋಳ ಮುಣಾಸರ ಮುಗಿಸೋಣ ತೊಡಿ ಕುಂಗ್ನಿ ಪೋದ ಆಮೆ ಐಕತಲೆ ಕುಂಗ್ನಿ ಪೋದ ಐಕತನ ಅಮ್ಕ ಖುಷಿ ಭಕ್ತ ಮುಗ ಚಂಗಿ ಎತ್ತಲ್ ಫ್ಯಾನಿ ಮೀನಾ ಚೆ ಬುವಾಪುರ ಬಾಯ ಚಂಗಿ ಸಂರಸ ಮೊಡ ಉತ್ತರಂಗೆ ಸಂಸಾರ ಆರ ಸುಕ್ನಿ ಪಾವಲಿ ಪಾಟಿ ಉಟೇರಾಕ ಆಮಿ ದೊಗಾಯಿ ಮೋಕರ್ನ ಸಾವ್ ಆಮಿ ದೊಗಾಯಿ ಮೋಕರ್ನಾರ ಉಪಯೋಗ ಸಾವ್ ಯಾ ಮೊಗ ಸ ಗೋರ ಅನ್ಬಿಡಿಸ ಬೀ ತುತ್ರ ಮುಜೆ ಮೊಗ ಚಂಗಿ ಇದ್ಕಾಯ್ತ ತುಕ ಮೊಗ ಸೂಲೋದಿದ್ದ ಸಗ್ಲ ಚಿನ್ನಿ ಏನು ಮುಗ ತುಜ ಪಾಯ ಥಳ ಮುಸು ಮುಗ್ ತುಕ ಸಮರ್ಪಿತ ಕಿತ್ಲೆ ಬುರಿ ಅಪುರ್ ಬಾಯ್ ಚೆ ಪೌದ ಹಂಗ ಸರ್ ಆ ಸಾವಿಲ್ ಫಿರೆ ಬಿಂಬಸ ಜ ಸಾಹಿತ್ಯತೆ ಆನೆ ಕಡಿ ಸಾವ್ನ ಏನು ಪೌದ ತಾಮೆ ಐಕೋನಿಯ ಐಕತ್ರ ರೇಡಿಯೋ ಸಾರಂಗ 107.8 FM ತಜೆ ಸಂಗತ ಮುಗೋಚನೋ ದೂಸರೆ ಪೌದ ಯಾ ಸುಬೀತ್ ಸಂಜೆ ಚೆ ಯಾ ಸುಬೀತ್ ವೇಳಾಚೆ ತುಮಚೆ ಕತೆರ ಮೇ ಪ್ರಸ್ತುತ ಕರ್ಚೆ ಜಾವನ ಅಸ್ತಾ ತೇ ವೆಲ್ಫೇರ್ ಬಿಂಬಸನ ಗಡ್ಲೆ ಪೋದ ಪೈಕಿ ಅನೇಕ ಜಾವನ ಅಸ್ತಾ ಓ ಅಪೋರ್ ಪೌಚೆ ಪೌದ ಅನೇ ಸಾಹಿತ್ಯ ಜನ ನೀ ಪೌದ ಐಕಲ ಕಾಣಿ ಸಂಘ ಒಡ್ಲಿ ಮಾಯಿ ಮುಣ ಕಾಣಿ ಸಂಘ ಒಡ್ಲಿ ಮಾಯಿ ಮುಣ ಈ ಪೌದಿ ತುಮಚೆ ಕತೆ ಪ್ರಸಾರ ಕರ್ತ ದೋನ ಅಪೋರ್ ಬಾಯಚೆ ಅವ್ವಲ್ ಪೌದ ಯಾ ಗಡಿಯ ತುಮಚೆ ಕತೆ ಪ್ರಸಾರ ಸತ್ತರೆ ಐಕತ್ರ ವ ರೇಡಿಯೋ ಸಾರಂಗ 107.8 FM ಈ ಜಾವನ ಅಸ್ತಾ ರಂಗ ರಂಗಾಳಿ ದೋನ ಸುಬೀತ್ ಪೌದ ಏಕ್ ವಿಶ್ವಾಸ ರಿಬಿಂಬ ಸಚಿನ್ ಕೈಲೇ ನೀವೆಲ್ ಫ್ಯಾನಿ ಮೀನಾಚೆ ಜುಗಾಲ್ ಬಂದಿರೋದಿಲ್ಲ ದೋನ್ ಪೌದ ತುಮಚೆ ಕತೆ ಪ್ರಸ್ತುತ ಐಕತ್ರ ವ ರೇಡಿಯೋ ಸಾರಂಗ 107.8 FM ಈ ಜಾವನ ಅಸ್ತಾ ರಂಗ ರಂಗಾಳಿ

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳುವಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳುವಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ತಾಳುವ ಮಳು ಕಾರ್ಯಕ್ರಮ ಪರತ್ ಮುಗಾಸ ಸ್ವಾಗತ ಮಂಡ ಐಕೋನ ಸತ್ ರೇಡಿಯೋ ಸಾರಂಗಿ 7.8 FM ಆನಿ ಮುಗಿಸನು ಐಚ ತಾಳುವ ಮಳು ಕಾರ್ಯಕ್ರಮ ಅಂತ ಜೈತಿ ಪೋದ ಆಮೆ ಐಕೋನ ಸಾವು ಆಜ ಕಾರಣಾಂತರ ಸಾವನ್ನು ಸೈರೋ ಯೋಂ ಕಸಲ್ಲ ಅಜುನ ಯೋಂ ಜಾವನ ತೊಡೆ ವಿಷಂತ ವಿಷಂತ ಮಾಹಿತಿ ಉಂಚ ಕತೆರ ಪುಣ ಆಮಿ ತ್ಯಾ ಬಾಬ್ತಿನ ತೊಡೆ ಕೊಂಗ್ನಿ ಪೋದ ಪ್ರಸರ ಕರ್ನ ಸಾವು ತಿ ತುಮ್ಮ ಐಕೋನ ಸಂತೋಷ ಪವನ ಸಾಮಣ ಅವ ಪಾತಿಯೇತ ತರಂಗ ಸರ್ ಮಾಯ್ ಬಾಬ್ ಮಳೆ ಅನೇಕ ಸಬೀತ್ ಪೋದ ಆನಿ ಸಂಗೀತ ನಾರಾಮಂಡಲೆ ಅನೇಕ ಸಬೀತ್ ಪದ ಮೇಲೆ ಪೇರಿಸೆ ದೋನ್ ಪದ ತುಮಕ ಪ್ರಸ್ತುತ ಕರ್ನಾಸ ಐಕತ್ರವ ರೇಡಿಯೋ ಸಾರಂಗಿ 7.8 FM ರಂಗ್ ರಂಗಾಳ್ ಜಿನೇ

0: ನಮಸ್ಕಾರ, ನಾನು ಭೋಜರಾಜ ಮಂಜೂರು ಮಾತಾಡ್ತೀನಿ. ಸಾರಂಗಿ ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ.
1: ಪುರತ ತಳುವ ಮಾಡೋ ಕಾರ್ಯಕ್ರಮ ಅಂತ ಸುಬೀತ್ ಪದ ಆಯ್ಕೋ ಸುವೇಳ ಇಲ್ಲ ಸಂಗೀತ್ಲಾರ ಎ ಪೋದ ಮೇ ಐಕಲ ಪ್ರಣ ಮುಗಚನ ಐಚ ದಿಸ ಅನಿಕಿ ಜೈತಿ ಪೋದ ಅಮೆ ಐಕೋನ ಸಾಂ ಆಯ್ಚಿ ಪೋದ ತುಂಬಾ ದೈಕಿ ಖುಷಿ ಬರೀತ್ ಸಂತೋಷ ಬರೀತ್ ಜಾವಂಗ್ ಸಕ್ಲಿಯ ತುಂಬ ಪಾತಿ ಆಯ್ತ ಆಜ ಅಮೆ ಐಕಲ್ಯ ಪೋದ ಪೈಕಿ ಜೈತಿಯಂಚಿ ಪೋದ ಅಸಲಿ ಪುನಃ ನಾರ್ಬರ್ಟ್ ಪೆರೆರಾಶೆ ಅನೇಕ ಸುಬೀತ್ ಪೋದ ಸಮಗೋಚನ ತೆ ಪೋದ ಅಮೆ ತುಂಬಿ ಕತೆ ಪ್ರಸ್ತುತ ಕರ್ತ ಅನಿ ತೆ ಪೋದ ಅದ ಹಂಗಸರ ಅಮೆ ಐಕೋವ್ಯ ಐಕತ್ರವ ರೇಡಿಯೋ ಸಾರಂಗ 107.8 FM ರಿಂಗ್ ರಿಂಗ್ ಹಾಳ್ ಚಿನಿ

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಶ್ರೀ ದುರ್ಗಾ ಸೇವಾ ಸಮಿತಿ ತಲಪಾಡಿ ಹಾಗೂ ನಮ್ಮ ಟಿವಿ ಇದರ ಒಟ್ಟು ಆಶ್ರಯದಲ್ಲಿ ಸೋನಡೊಂಜಿ ಯಕ್ಷಮಿನದನ ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ 7 ದಿನದ ತುಳು ತಾಳಮದ್ದಳೆ ಕೂಟ. ಈ ಕಾರ್ಯಕ್ರಮದ ಮೊದಲ ದಿನ ನಡೆದ ಯಕ್ಷಗಾನ ಪ್ರಸಂಗ ಬಾಮುಲ್ಲಾ ಬಾಮಕುಮಾರೆ, ಪ್ರಸಂಗ ರಚನೆ ಸದಾಶಿವ ಆಳ್ವ ತಲಪಾಡಿ, ಭಾಗವತರು ಸತೀಶ್ ಶೆಟ್ಟಿ ಬೋಂದೇಲ್, ದೇವಿಪ್ರಸಾದ್ ಆಳ್ವ ತಲಪಾಡಿ, ಚೆಂಡೆ ಹಾಗೂ ಮದ್ದಳೆ ಪ್ರಶಾಂತ್ ಶೆಟ್ಟಿ ವಗೆನಾಡು, ಸುದಾಸ್ ಕಾವೂರು, ಚಕ್ರತಾಳ ಕೇಶವ್ ಆಚಾರ್ಯ ಕಿನ್ಯ, ಪಾತ್ರವರ್ಗ ಮೈಸಗ ಸಂಜಯ್ ಕುಮಾರ್ ಗೋಣಿಬೀಡು, ಪಾರ್ವತಿ ಅಂಬಾ ಪ್ರಸಾದ್ ಪಾತಾಳ, ಈಶ್ವರ ಪುಷ್ಪರಾಜ್ ಕುಕ್ಕಾಜೆ, ಗೊಬ್ಬುದ ಜೋಕುಲು ಕಡಬ ದಿನೇಶ್ ರೈ, ಪ್ರಜ್ವಲ್ ಗುರುವಾಯನಕೆರೆ, ಬ್ರಾಹ್ಮಣ ಮಾನಿ ಅಶ್ವಥ್ ವಂಚನಾಡಿ, ಮಯ್ಯಗ ರಾಮಚಂದ್ರ ಮುಕ್ಕ, ಬಾಮಕುಮಾರೆ ಸುನಿಲ್ ಕುಮಾರ್ ಪಲ್ಲಮಜಲು. ಈಗ ಬಾಮುಲ್ಲಾ ಬಾಮಕುಮಾರೆ ಈ ಯಕ್ಷಗಾನ ತಾಳಮದ್ದಳೆಯ ಕೊನೆಯ ಕಂತು.
1: ಎಲ್ಲ ಜಿತ್ತೇನೆ ಇತ್ತೇನೆ ಅವಳು ಈರು ಸೋತು ದಿನ ಅನ್ನೊಂದು ಒತ್ತೊಲ್ಲೆ ದುಃಖ ಈರು ಇಜ್ಜಿ ನನ್ನ ಕೂಡ ಗೊಬ್ಬೇನು
2: ನಮ್ಮ ಸೋತೀನಿ ಸೋತೀನಿ ಅಂಡ ನಮ್ಮ ಗೊಬ್ಬುಡು ಸೋತಿಪ್ಪ ಜೀವನಡು ಸೋತಿ
1: ನಿಖಲು ನನೊಂಜಿ ಮುಟ್ಟು ಮಿತರ್ನ ತಪ್ಪು ಅನ್ಪುನತ್ ಗೊಬ್ಬುನೆಕ ದುಂಬುದಾದ ಮತ ಪಾತೆರಿಯರದುಲೆ ಆ ವಿಚಾರಕ್ಕೂ ಬಡದ ನಿನ್ನೆ ಬಂದಿನಿ
2: ನಾನಲ್ಲ ಪಾತೆರು ನಾನಲ್ಲ ಉಂಟೆ
1: ಪಾತೆರ ಮಾತ್ರ ದೀರು ಗೊಬ್ಬರ ದೀರು ನಿಖಲೆಗ
2: ಎಂಕಲು
1: ನಿಖಲು ಸೋತದ ರೈಕ್ಯಾನ್ ಬಿರಿಯಲ್ ದೋಜಿ
2: ಸಾಯ್ ಎಂಕಲು ಸೋತೀನಿ ಸೋತೀನಿ
1: ಸೋತೀನಿ ಅಂದತ
2: ಅಂದೆ ಜನ ವಾತನೆ ಇಜ್ಜಿ
1: ಅಪಗ ನಾನು ನಿಖಲು ಅಂಶ ನಿದೆ ಸಿರ್ಕನ
2: ಪುಣ್ಯಾತ್ಮ
1: ಆರು ಸೋತಿನ ಮಂಡೆ ಚೊಡುವಾತೇರ್ನಿ ಅಂದತಿ
2: ಐ ಸೋತಿನ ಮಾನಸಿಕವಾಗಿನ ಬೇಜಾರಿಡು ಅಂಚನಿ ಉಡಲಾಗ
1: ಸೋತೀನಿ ಸೋತೀನಿ
2: ಅಂಚ ಎಂಕುಳು ಎಂಕುಳು ಎಂಕುಳು ಗೊಬ್ಬುನಗಲ್ಲ ಸೋತುಳ್ಳ ಗೆಂದುಳ್ಳ ಎಂಕುಳ ಪ್ರಚಾರ ಹೊಡಿಪೇದ ಎಂಕುಳು ಎರಡ ಗೆಂದಿನಿ ಎಂಕುಳು ಎರಡ ಸೋತಿನಿ ಎಂಕುಳು ಒಂದು ಪೊಲಬ್ಬುಂಡಮ್ಮ
1: ಅಪ್ಪ ನನ್ನ ಎಂಕ್ಳ ಪ್ರಚಾರ ಕೊರ್ಪಾರ ಎಲ್ಲಿ ಬಾಲ್ಯಡ ಸೋತೀನಿ
2: ಅಂತ ನಿನ್ನ ಬಗ್ಗೆ ಎಂಕ್ಳಿಗೆ ಬೋಳು
1: ಅಂದ ಕೊರೋಲಿ
2: ಎಂಕುಳಿ ಒಂಜಿ ಒಂಜಿ ಪೊಳಬ್ಬುಂದುಂಡಮ್ಮ ಒಂಜಿ ಒರಿ ಏರೆಡ ಸೋತಿನಿ ಏರೆಡ ಗೆಂದಿನಿ ನಮ್ಮ ಸೋತುಂಡಲ್ಲ ನಮ್ಮ ಬೂರ್ಂಡಲ್ಲ ಆನೆದ ಕಾರ್ದಡಿಕೆ ಬೂರೋಡುಂದು ಬಿಡು ಇನ್ನಿದ ಅಣ್ಣ ಒಂಜಿ ಏಡ್ದ ಕಾರ್ದಡಿಕೆ ಬೂರ್ಯ ಆಂಡಲ್ಲ ಏಡು ಗೊಂಜಿ ಒಲ್ಪದ ಏಡು ಎಂದು ಬಿಡ್ಚ
1: ಅವನಿಕ್ಲೆ ಬನೋಲಿ ಏಡಲ್ಲ ಬನೋಲಿ ಬಾಮಕುಮಾರ ಸೋತಿನಿ ಅಣ್ಣ
2: ಏನ ಪಾಯ ಯಾರ ಬಾಮಕುಮಾರಿ ಗೆಂದಿ ಮಲ್ಲ ಎಂಕ್ಳಿಗೆ ಏರ್ದು ಒತ್ತುಜ್ ಮಾರೆ
1: ಮತ್ತೆ ನಿಖಲೆ ಗೊತ್ತಿಪ್ಪರೆ ನಾನು ಸುರು ಸುರು ತೂಪಿನ ತನಿಖಲೆ
2: ಸುರು ಈ ಮರಲ್ಲ ಕಾಲತ್ರ ಜಾಗ್ರತೆ ಈತ ಎಂದಿನ ನೀವತ್ತು ಐ ಒರಿ ಸರಿ ಇಪ್ಪಣ ಬಕ್ಕೋರಿ ಮರೆ ಮರಲಿ ಎಂದಿ ನೀ ಮರಲೆ ಅಲ್ಲ ಅರೆ ಮರಲೆ ಮರಲೇ ರೀ ಮರಲೆ ಅಂದೆ ಈತ ಎಂಬ್ಯಾಡ ಒಂಜಿ ಕೇಂದ ಪನಿಯರ ಗತ್ತಡು ಬಂತೆ ಯಾಣಿಂಚಿನಾರು ನಮಗೆ ಎಣ್ಣ ಪೆಂಚಿನಾರು ಎಣ್ಣ ಇಲ್ಲಿಂಚಿನಲ್ಪ ಬಚ್ಚಿಬಿಡು ಇಂಕೆ ಗೊತ್ತುಂಡು ಆಯ್ನ ಅಮ್ಮ ಏರು
1: ಏರು
2: ಅವನಿಕ್ಕಿದೆ ಈಗ ಒಂದು ಅಧಿಕ ಪ್ರಸಂಗಿ ಮಾರೆ
1: ನಿತ್ತ ಅಮ್ಮೇರ್ ಬಂಡೆ ಇರು
2: ಅಮ್ಮಿ ಒಂದು ಅಂದಿ
1: ಏರ್ನ
2: ಅಪ್ಪ ಅಪ್ಪ ಯಾಯ ತಿನ್ಪುಣಿ ತಿನ್ನ ಓ ಪುಣ್ಯಾತ್ಮ ಇತ್ತ ನಿಕ್ಕೊಂಜಿ ಅಮ್ಮಿಂದ ಇಜ್ಜ
1: ಎಂಕಲ್ಲ
2: ಅವ್ ಇಲ್ಲ ಎಂಕ್ಳಿಗೆ ಅಮ್ಮಿ ಏರ್ ನಿಮ್ಗೆ ಗೊತ್ತು ಎಂಕ್ಲಿ ರಡ್ಡಿ ಜನಕ್ಕೂ ಅಮ್ಮೆ ಬೇತೆ ಬೇತೆ ಅಂದ್ರೆ ಉರ್ದಕ್ಲೇ ಗೊತ್ತುಂಟು ನಾನು ಈ ಒರಿ ಎಂದು ಪಂಪಿನ ಹೊಡ್ಸಿ ಬೇಜಾರಾಗ್ಬೋದು ನಮ್ಮ ವೈಕಲ್ಲ ಕಾಲ ಬರೋದು ಎನ್ನ ಜಾಗ ಇಲ್ಲ ಬರುವ ಮಂಡ್ಯ ಚಾಮಚ
1: ಅಪಗಂಡ ಈ ಲೋಕೋಡು ಪ್ರತಿ ವರಿಯಾಗಲ ಅಮ್ಮೇರಿಂದ ಇಪ್ಪ
2: ಏರ್ಮೆ ನಿಕ್ಕ ಅಮ್ಮೇರ್ಮೆ ಮಲ್ಲ ಈತಿದ್ದ ಬುಡಿ ಅತ್ತ ಈತ ಇತ್ತು ಪಾತೆರು ಅತ್ತ ಏರ್ಮೆ ನಿನ್ನ ಅಮ್ಮೆ ಇರ್ಮೆ ಅಮ್ಮೆ ಏರಿಂದು ಗೊತ್ತಿದ್ದನ್ನ ಬರುವ ಬಾಯ್ಡ್ ಮಂಡೆ ಸಮಾಧಾಂತಿ ನಾವು ಪುರೇ ಎಂಟಿಡ ಪುಣ್ಯಾತ್ಮ ಇತ್ತ ಎಂಕ್ ಬರ್ತಿದ್ದ.

0: ಅಮ್ಮ
1: ಬಾಮ ದಾದು ಮಗೊಂದು ತರಕಂತ ಬಾಳದಂತ ಜಾಲುಂಟು ನೆಲ ತುಂಡ ಇಂಕ ಉತ್ತರ ಗೊತ್ತಾಕೊಂಡ ಬಾಲೆ ಯಾ ಜೋಕ್ಲುಂಟು ಗೊಬ್ಬೆರಂದು ಪೋಯಿನಾಯ್ತ ಮಗ ಪಾತಿಯಾ ಅಲ ಯಾ ಕಣ್ಣನೀರು ಬಾಡ್ನು ದಾದ ಮಗ ಇಂದ ಕಣ್ಣನೀರು ಹಚ್ಚನು ದಾದಂಡಲ್ಪ ಗೊಬ್ಬೆರ ಬುಡ್ಜೇರಾತು ಗೊಬ್ಬದು ಸೋತನೇ ಕೆಂದನ
0: ಅವತ್ತಮ್ಮ ಅಕಲೆಂಡ ಸೋತೇರ್ ಅಂಡ ಸೋತಿನ ಅಕಲೆ ಇಂಕ ದಾದ ಬಂಡೇರು ಗೊತ್ತು ಅಂಚತ್ತಮ್ಮ ಎನ್ನ ಅಮ್ಮೇರಂದು ಕೇಂದೇರಮ್ಮ ಎನ್ನ ಅಮ್ಮೇರೇರಂದು ಕೇಂದೇರ್ ಅಕ್ಲಿಕ್ಕೆ ದಾದ ಉತ್ತರ ಕೊರಡು ನಿಂಗೆ ಗೊತ್ತಾಯ್ತು ಏರಮ್ಮ ಎನ್ನ ಅಮ್ಮೇರ್ ಅಮ್ಮೇರ್ ಬಂಡೇರಮ್ಮ
1: ನಿನ್ನ ಅಮ್ಮೇಲೆ ಏರಂದು ಈತನಿಗೆ ನಿಕ್ಕಿ ಏರ್ಲ ಪಣ್ಣಕ್ಲ ಎಂಕ್ಲ ಇವೆಲ್ಲ ಅತ್ತನಕ್ಲ ಪಂಡಿಜ ಅವೇ ನಿಕ್ಕಿ ಇಂದು ಕಾರಣ ಅವೇಕು ಬೋಡ ನೀ ಬುಲಿ ಕೊಡ ಏನಾಗತ್ತೆ
0: ಮಗ
1: ನಿನ್ನ ಅಮ್ಮೇರು ಏರು
0: ಎಂಕಲ ಅಮ್ಮೇರು ಉಳ್ಳಿರಿ
1: ಉಳ್ಳಿರು ಮಗ
0: ಓಲ್ಯರಮ್ಮ
1: ಆ ಓಲ್ಯರು ಗೊತ್ತುಂಡ
0: ಓಲ್ಯ
1: ಆ ರೀತಿ

0: அம்மா
1: ಪಡೆದುಕೋತೀರಾತಿ ಆರು ಕೋಯಿನ ವೇತ ದೂರಗಳಾಗ್ತು ಲೋಕದ ದುಷ್ಟರಿನ ಪೂರ ಕೆರಿಯರ ಬೋಡಾದು ಆರು ಜತ್ತು ಹೋತೇರಿ ದಂಡ ಸಾಧಿಪೇರ ಅಂತ ಇಪ್ಪನ್ಕೊಂಡು
0: ಪೆಟ್ಟಗು
1: ಪೆಟ್ಟಗು ಅಂತ ದಂಡ ಜಯಿತದ್ದು ಬರಿಯರ ಅಂತ ಕೋಯಿನಂಚಿನ ಆರೇನ ಬರಿಯರ ಕೆಲವು ದಿನ ಅದು ಕೋಯರ್ಲ ಯಾವು ಆರು ಬನ್ನೆಡ ಈ ಕಾತು ಕುಲ್ಲುಲ ಬುಕ್ಕ ಈ ಜೋಕ್ಲಿ ಪೂರ ಈ ಉತ್ತರ ಕೊಡು
0: ಅಪ್ಪಗ ನಿಂಗೆ ಅಮ್ಮೇರುಲ್ಲೇರ ಎನ್ನ ಅಮ್ಮೇರು ಸಾಮಾನ್ಯದಾರತ್ ಲೋಕಕ್ಕೂ ದೇವರ್ ದಂಡ ಜಯಪರ ಬರ್ತೀನಿ ಅನ್ನತ್ತೆ ಅಪ್ಪಗಣ್ಣ ಬುಡಿ
2: ಅಪ್ಪರೇ ಕೇಳಲೇ ಬಿಟ್ಟು ಬಂದಿರ

0: ಕೊಟ್ಟ ಬೀರರೆ ತರೆ ನೀನು ರಟ್ಟವೇ ಇರ್ತದ ಬೀರರು ಅಂದ್ರ ನಿಗುಲಿ ನೀ ಕಾರಡೆ ಬೆಲೆ ಎದುರು
1: ಅಂದ ಯಾವೋ ಕಲ್ವ ನಕಲೆ ಗುರ್ತಾದಿಕ್ಕನೈತೆ ಯಾಕಡ ಕಂಡೋಡಿ ಎಂಡ ಸೋತಿ ನಕಲ್ ನಿಕ್ಲೇತ
2: ಇದಾನೆ
1: ದಾನೆ
2: ತುರ್ಯ ಮತ್ತೊಂದು ವೈದ
1: ಅಂದು
2: ದಾನೆ
1: ಒಂದು ಕೂಟದಗ ಅಂತೀನಿ
2: ಎಂಜಿನ ಪರ್ನ ಕತ್ತರಂಡ
1: ಪರ್ನ ಕತ್ತೆ ಕಡಿ ತಾತೇನಿಗೇನಿ
2: ಬುಕ
1: ಎನ್ ನಮ್ಮೇರೇ
2: ಅಂದು
1: ಏರ್ ನಮಗೆ
2: ಅಂದು
1: ಲೋಕಬಾರಿ ಈಶ್ವರ ದೇವೇರ ಬಂದು ಕೇಂದನಯ್ಯ
2: ಈಶ್ವರ ದೇವರು
1: ಅಂದು
2: ಈ ಎನ್ನಡ ಈಶ್ವರ ದೇವೇರನ ಪುದಾರ ಕೇಂದಣ ಅಂದ್ ಅನ್ಪಣ್ಣೆ
1: ಅಂದು
2: ಎನ್ ನಮ್ಮೇರೆ ವಾರಿ ಮಲ್ಲ ರಕ್ಕ ಸಿಗುತ್ತುಂಡ
1: ಹಿಂಗ್ ಗೊತ್ತಾ ನಿಕಲ್
2: ಸೇರ್ನಕಲ್ನ ಕುಲ ದೇವೇರೆ ಈಶ್ವರ ದೇವೇರು
1: ಅಂದ ಅಪಗಾನ ನಿಕ್ಲೆಗ ಬಂದಿಗೆ ನುಪ್ಪು ಬೋಡು ನಾನು ಎನ್ ನಮ್ಮೇರೆ ಅನುಗ್ರಹ ಮಲ್ಪೋಡು
2: ನಿನ್ನಮ್ಮೆ ಈ ಈಶ್ವರ ದೇವರ ನಮಗೇನ
1: ಲಕ್ಕಿನಕ ಕುಲ್ಲಕ ಬಂಗಾನಕ ಬತ್ತದ ನಿಕಲ್ ಎರಡ ಪ್ರಾರ್ಥನೆ ಅಲ್ಪನಿಯ
2: ಈಶ್ವರ ದೇವರ
1: ಈಶ್ವರ ದೇವರ ನಮ್ಮೇರು
2: ಅವು ಎಂಕು ಗೊತ್ತಿದ್ದ ಈಶ್ವರ ದೇವರಿಗೆ ಮಗೇಪ ಆಯ್ನ
1: ನಿಕ್ಕ ಗೊತ್ತಿಪ್ಪರದಾನೆ ನಿನ್ನ ಒಕ್ಕೇಳ್ದು ನೀನಡ ಪಂಡದ
2: ಎಂಕಲ ದೇವರಿಗೆ ಏತು ಜೋಕುಲು ಹೆಂಗ್ ಗೊತ್ತುಂಡು ಈ ಅರಿ ಇನ್ನು ಕೋಡೆ ಬತ್ತದೆ ಅಮ್ಮೆ ಜನ್ನೈ ಮೂಳ ಬತ್ತದೆ ಎನ್ನಮ್ಮೇರು ಈಶ್ವರ ದೇವರು ಮಲ್ಲಕ್ಕನ ಬುದರ ಬಣ್ಣ ದಂಡ ಬುಡುಪೇರೆಂದು ತೋಚಿದ್ನ ನಿಕ್ಕಲ ಮಂದ
1: ಈಶ್ವರ ದೇವರನ ಮಗ ಏನಟ್ಟೆ ಈ ತೆಲ್ಯ ಪ್ರಯಾಣ ನೀ ಗೊಬ್ಬುದ ಕಲಟ ನಿಕ್ಲೇನು ಸೋಪಾದೀನಿ ಹೆಚ್ಚಿಗೆ ಪಾತೇರಿ ಅನ್ನ ಈ ಪೆಟ್ಟದ ಕಲಟ ನೀನು ಅನ್ನ ಸೋಪಾದೀವೇನು
2: ಬಾಲೇ
1: ನಾನೇ
2: ಎಡ್ಡೆಡ್ ಪಂಪೆ
1: ನಾನೇನು
0: ಅಂಕದ ಗುಲಾಬಿ ನೀ ತಂದ್ಕೊಡು ನಾ

0: ದೊಂಡೆಗೆತ್ತದೆ ಮಾರು ಬತ್ತಿನ ಮಂಡೆ ಬುಡ ದಿನ ಸುರವಿದೇನೆಗೆ
1: ದೇವರೇ
0: ಕಂಡ ಬರಜುನು ತೂದುಲಾನಿಗೆ ಕಾರು ಪತ್ತೊಂಡೆ
1: ಕಾಪುಲಯ್ಯ
0: ದೊಂಡೆಗೆತ್ತದೆ
1: ಕಾರು ಬಿಟ್ರೆ ಇಜ್ಜಿ ಈ ಸರ್ತಿ ಕೈನ ಮತ್ತೊಂದು ಪ್ರಯೋಜನ ಇಜ್ಜಿ ಕಾರೇ ಗತಿ ಈ ಸರ್ತಿ. ಓ ದೇವರೇ ಎನ್ನ ಮಂಡೆನು ತುಯ್ಯಾರ ದೇವರೇ ಒಂದು ಹೆಂಚಿನ ನೀರಿಂದ ಎಂಜಾರ ಅಥವಾ ಕುಂಕುಮದ ಅಯ್ಯನ ಮಿಶ್ರ ಮಲ್ತದ ಪೂಜೆ ಒಂದು ನಂದೆ ಎಂಜಾರ ಅತ್ತೆ ಒಂದು ನಿಜ ಎತ್ತರು ಹಿಂದೆ ದೇವರೇ ಇರೇ ನಾ ಭಜನೆ ಪುರ ಮಲ್ತದ ಎಂಕುಲು ಜೋಕುಲು ಪುರ ಒಂಜಿ ಏಪಲದಲ್ಲಿ ಕಂಡೋಡು ಚೆಂಡು ಗೊಬ್ಬರ ಬಾಯ ಅಂದ ಓಂ ನಮ ಶಿವ ಎಂಕುಲು ಮೂಜಿ ಬರ್ತಲ ಇನ್ನೊಂದು ಬಿಡ ಒಯ್ನಾನ್ಲ ಬಿಡುವ ಓಂ ನಮ ಶಿವಾಯ ಬಿಡ ಈರನೊಂಜಿ ಭಜನೆ ಬಿಡ ಅವು ಎಂಚ ಅಂದಕೇ ನೋಡ್ತು ಎಂಕಲೇ ಒಟ್ರಾಸು ಈಶ್ವರ ದೇವರೇ ಎಂಕಲ್ ನೊಟ್ಟು ಉಳ್ಳೇರಿ ಎಂಕಲ್ ನಾಲೈ ಟೈಪ್ ಪೇರಿಂದೆ ಎಂಕಲ್ ದೇವರೇ ಅಂಚೆನ ಕಂಡೋಗು ಚೆಂಡು ಗೊಬ್ಬರ ಪೋಯ ಪೋಂದು ಗೊಬ್ಬೊಂದು ಇಪ್ಪುನಗ ಒಂಜಿ ಬಾಲೆ ಗೊಬ್ಬರ ಮತ್ತೆ ಎಂಕಲ್ ಪಂಡ ಎಂಕಲ್ ಮಲ್ಲಾಕುಳು ಎಂಕಲ್ ನೊಟ್ಟು ಗೊಬ್ಬರ್ಚಿ ಮಾರೆ ಆಯ್ಕೆಂಡಿ ಗೊಬ್ಬೊಡಿಂದೇ ಅಂಡಿ ಗೊಬ್ಬ ಒಂಜಿ ಜೋಕಲ ತಂದು ಗೊಬ್ಬುದು ದಾದನ ಕಾಲದೋಷಣ ಕರ್ಮದ ಫಲನ ಪಂಪು ಲೆಕ್ಕ ಎಂಕಲೇಗ ಸೋಳ ಅಂಡು ಅಂದು ಅಂದು ಆ ಬಾಲೆಗೆ ಖುಷಿ ಆವಡ ಪಂಪಿ ಕಾರಣ ಸೋತಾಣ ಆ ಎಂಕ್ಲೇನ ಎಲ್ಲಿ ಆಲ್ಪರ ಸುರು ಮಲ್ತಿ ಎಲ್ಲಿ ಆಲ್ಪರ ಸುರು ಅಲ್ಪಾಣ ಎಂಕ್ಲೇ ಬೆಚ್ಚ ಅಪ್ಪ ಅಪ್ಪ ಹಾಕೇಂಡ ನಿನ್ನ ಅಮ್ಮೆಯರಮ್ಮ ಅಮ್ಮಿ ಬಾಲೆ ಬಾಲೆ ಬಿರ್ಸತಿಗೆ ಬಂದ ಬೊಕ್ಕ ಎಂಕ್ಲೇಗೆ ಜೋಕುಳು ಎಂತ ಉಂಡಂಚೆಡೆ ಲೆಕ್ಕ ಬಾಡಿಯೇ ಲೆಕ್ಕ ಬಾರ್ದು ಕೇಂಡ ಆಡ ಇಂಚಿನ ಬಿರ್ಸಾದಿಗೆ ತೋಚಿ ಪಾಡುದಂಡ ನಿನ್ನ ಅಮ್ಮೆ ಏರು ಅಮ್ಮೆ ಬಂಡ ಎಂಜಿನ ಅಂದ್ ಗೊತ್ತಿದ್ಯೋ ಅಂದ್ ಅಮ್ಮೆ ಜನ ಎಂಕಲ್ ನೊಟ್ಟಿಗೆ ಎಂಜಿನ ಗೊಬ್ಬಣ ಬಂಡದ ಎಂಕಲ್ ಸೀದಾ ಬತ್ತ ಬಾತದ ಒಂತೆ ಪೊರ್ತು ಕರಿದ ತೂಪೆ ದೇವರೇ ಕೈಟೊಂಜಿ ಈ ತುದ್ದದ ಸುರಿಯ ಅಯ್ನ ಮತ್ತೊಂದು ಬತ್ತದೆ ಎಂಕ ಅಮ್ಮೆಜ್ಜಿ ಬಂದರು ಎನ್ನ ಅಮ್ಮೆ ಈಶ್ವರ ದೇವರು ಅಂದ ದೇವರೇ ಈರ್ನ ಜೋಕುಲು ಏತ ಜನ ಅಂದ್ ಎಂಕ್ಲೇ ಗೊತ್ತಿದ್ದ ಎಂಕ್ಲೇ ಗೊತ್ತಿತ್ತು ನಾತ ಆ ಗೊತ್ತುಂಡ ಯಾನು ಈಶ್ವರ ದೇವರನ್ನ ಮಾಗ್ಯ ಬಂಡಿ ಬೊಡ್ಚನ್ನ ಪಾತೇರೆನ್ನ ಕೆಪ್ತಾಗಂಡೆ ಬಿಡ್ಪಂಡೆ ಆತ ಪಂತು ನೊಂಜಿ ಗೊತ್ತುಂಡು ದೇವರೇ ಸೂರ್ಯನ ತಿರ್ಗೈ ಸೂರ್ಯದ ಕಡೆಟ್ಟು ಒಂಜೇ ಪೆಟ್ಟು ನೆತ್ತಿಗೀತನ ಇದೇ ರಾಮ ಸಮುದ್ರ ಜತ್ತಲೆಕ್ಕ ಜಪ್ಪುನ ನೆತ್ತೇರಿ ಓ ದೇವರೇ ಆಯ್ನ ಪೆಟ್ಟೆ ತಡಯಾರಾಪುಜಿ ಎಂಕ ಒರಿಯದ ನತ್ತ ಮಾತ ರಕ್ಕ ತೆರನಕ್ಕಲೇಗ ಪೆಟ್ಟು ಬಾಡೊಂದುಲ್ಲೇ ರಾಯರೇ ಯಾನಿತ ಈ ನೆತ್ತೇರ್ನ ದಾದ ಅಲ್ಪು ಆವ್
2: ಪತ್ತಲೆ ಪತ್ತಲೆ ಎಂಕಾಕ ಪತ್ತರಟ್ಟು ಬುಡಿಯರ ಯಾನ ಸೆಟ್ಟಿ ಮಗೆ ಸೇನವೆಲತ್ತು ಬಂಟೆ ಮಗೆ ಬಾರಗೆಲತ್ತು ಅರಸು ಮಗೆ ಮುದ್ದುಕುಮಾರೆಲತ್ತು ಎಂಕ ಓಡಿತೀನಿ ಆ ಕಲ್ವನ ಪ್ರಾಣ ಪ್ರಾಣ ಒರಿಪೆ ಬಂದಿರು ಭಾಷೆ ಕೊಡ್ತೀನಿ ಏರೇ ಗೊತ್ತುಂಡೆ ಅಸುರ ಬಿದಕ್ಕಲಿ ಹಾಕಲು ಅಪಗಂಡ ಪಾತೆರನ್ನು ಫಿರದೇ ಪೂಜಾರು ಎಂಕ ರಕ್ಕಸನ್ನು ಬುಡ್ದು ಕೊರ್ ಪೂಜಾರು ಮೂಜಿ ಮುಟ್ಟ ತಂದೆ ಸುರತ ಪದ್ಯನ ದೀಪ ರಕ್ಕಸನ ತರೇನ ಕಡುಪುವೇನೆ ರಡ್ಡನ ಪದ್ಯ ದೀತ ರಕ್ಕಸನ ತಿಗಲೇಕ ದೊಂಕುವೇನೆ ನೇ ಮೂಜಿನ ಪದ್ಯನ ದೀತ ರಕ್ಕಸನ ಕರ್ಲನ್ನು ಪಗಿತ ಬಾಡ್ದೇನು

0: யாருன்னு பார்த்தோந்தே தம்மைய பண்பேன் தாதமல் தரீரு
1: மனசு
0: தடைச்சி என்ன பிராணனே போயிலக்காது போண்டப்பா இந்த பதுக்கு தரிதலா பிரயோஜனிச்சு ஆ பால சைத்திரனு தூது ஐயோ ஐயோ ஆ சரீர பேத்த பேத்தனே அது போத்துண்டு தரையிச்சு ಶರೀರ ಮಾತ್ರ ತೋಜುಂದುಂಡು
1: ಅಟ್ಟೇ ಚೆಂಡೆತ್ತಿ ಮಾರದ ಗೋಡಿಗೆ ತಂಟುದೆ ಅದು ಮುಟ್ಟೆನು ಆಕಾಶ
0: ಅಯ್ಯೋ ಅಯ್ಯೋ ಪನಡಿ ನನೋರ ಮಾತ್ರ ಆ ಪಾತಿರ ಪನಡಿ ಕೇಣದು ಸಹಿಸೊಂಡಂಚಿನ ಶಕ್ತಿ ಪಾರ್ವತಿಗೆ ಇಜ್ಜಪ್ಪ ಎನ್ನ ಎನ್ನ ಶಕ್ತಿ ಪೂರ ಕುಂದೊಂದುಂಡು ಆ ಬಾಲೆನ್ನ ಕಳೆಯೊಂಡಿ ಬೊಕ್ಕ ಯಾನು ದಾತ ಮಲ್ಪಡು ಪಲ್ಲೆ
1: ಆ ಬಾಲದ ನಿಂತು ನಿಂಗೆ ಆತ ಮಮಕಾರ
0: ಆ ಬಾಲ ಏರಂದು ತೆರೆಯೊಂಡರೀರು ನಮ್ಮ ಬಾಲೆ ನಮ್ಮ ಬಾಲೆ ಬಂಡ ಈ ರಾಣಿ ಮೈಸಗೇನಲ್ಲಿ ತುಂಬತ್ತಿತ್ತರತ್ತ ಹಾಲು ದಿ ಪೋನಗ ಆಜಿ ತಿಂಗಳದ ಬಂಜಿನ ಹಾಲು ಅನಿರೇಗ
1: ಪಂಡ
0: ಅಂಡ ಐ ಬಿಡದು ಬುಕ್ ಹಾಲು ಪೆದ್ದೆ ಹಾಲು ಪೆದ್ದ ನಂಚಿನ ಬಾಲೆ ಆಣು ಬಾಲೆ ಆ ಆಣು ಬಾಲೆಗೆ ಬಾಮಕುಮಾರೇ ಎಂದು ಪುದಾರದಿದ್ದಿತ್ತೆ ಬಾಲೆ ಒಂಜಿ ದಿನ ಲಕ್ಕದುಂತದು ಅಜೋಕ್ಲೊಟ್ಟು ಗೊಬ್ಬಡು ಅಂದು ಕೇಂಡೆ ಪೋಯೇ ಗೊಬ್ಬ್ಯರ ಪೋದು ಬನ್ನಗ ಮೋರೆಕಂತ ಪಾಡಿಯೇ ಅಮ್ಮೆರೇರಂದು ಕೇಂಡೆ ಈಶ್ವರ ದೇವರೇ ನಿನ್ನ ಅಮ್ಮೆರಂದಿ ಅನುಪಂಡೆ ಅವೆಕ್ಕು ಬೋಡದ ಈರೆಣ್ಣು ತೂಯರ ಸಲಹದು ಬತ್ತಿನಪ್ಪಗ ಆ ಬಾಲನೇ ಇರುಕುತ್ತದೆ ಕೆರಿಯರತ್ತ ನನ್ನ ಯಾನು ದಾದ ಮಲ್ಪಡು ಪಲ್ಲೆ ಯಾನು ಬದುಕೊಡ ಸೈಯೋಡ

0: ಜಂಡಕ್ಕೆ ಮಾಡಿದ ಚೆಂಡಗೊಪ್ಪು ನಾಯಿ ಬಾಮಲ್ಲ ಕುಮಾರಿ ನಮ್ಮ ಮಗಿಯಿಂದ ಎಂಕ್ ತೆರೆಯಂದೇ ಬೋಯ್ದಿರಂದು ರಕ್ಕದೆ ಬಂಡೆ ಇಸರ ದೇವರ ನಮಗೆ ಎಂದು ಬಂಡದು ಎಗ್ಲಿನ ಕಿಡತ್ತೊಂದು ಬರೊಂದಿಲ್ಲ ಎಂದು ಆಯ್ನ ಪ್ರಾಣ ಒರಿಪೆ ಎಂದು ಪಾತ್ರ ಕೊರತಾದಿತ್ತದೆ ಆಯ್ನ ಪ್ರಾಣ ಒರಿಪೆ ಗಾತ್ರ ಬಾಮಲ್ಲ ಕುಮಾರನ ಅಟ್ಟೆ ಮುಟ್ಟೆಯನ್ನು ಬೇಟೆ ಮಲ್ತೇನೆ ಮುಟ್ಟೆಯನ್ನು ದಿತ್ತದ ಆಕಾಶಕ್ಕೂ ದಕ್ಕದೆ ಅಟ್ಟೆ ಚೆಂಡತ್ತಿ ಮಾರದ ಕೋಡಿಡುಬೂರ್ದು ಈ ಬುಲಿ ಕೊಚ್ಚಿ ಅರಡ
1: ಮಾಲಿನ ಕಳೆ ಹೊಂಡಬೇಕು ಬುಲಿ ಪಂದೆ
0: ದುಃಖ ತನಿಖೆ ನ ಮುಟ್ಟೆನ ಕರತ್ತದೆ ಮುಲ್ಪ ನೀವು ಮುಟ್ಟೆನ ತುಲ ಅಂದ್ರೆ ನಮ್ಮ ಮಗ ಬಾಮಕುಮಾರನ ಮುಟ್ಟೆನೆ ಅಂದತ್ತ ಅಪಗಾಲ ಅಂತ ಎಲ್ಲ ಗಂಡಗರೊಬ್ಬರಿಗೆ ಅಪ್ಪಣೆ ಮಲ್ತದೆ ಬೋಲೆ ಬೋಲಾಂಡ ನಲಮಾಲಿನ ತರೆ ಇತ್ತು ಅವು ಅಜ್ಜಿ ಬಡಕ ರಾಜ್ಯವು ತರೆಪಾಡದ ಜತ್ತಿತ್ತು ಅಂಜಿತ್ತು ನಲಮಾಲಿನ ತರೆ ಕಟ್ಟದ ಹೋಯ್ದ ಜನ ಗಂಡಗರೊಬ್ಬರು ಪೂರ ಬರ್ತಿ ಒಂದೇ ಒಂದು ನಲಮಾಲಿನ ತರೆ ತಿಕ್ಕಿಜಿಯ ಬಡಕ ರಾಜ್ಯವು ತರ
1: ಅಯ್ಯೋ ದೇವರೇ ಅಯ್ಯೋ ದೇವರೇ ಎನ್ನ ಬಾಲೆ ಎನ್ನ ಬಾಲೆ
0: ಏನು ಬೋಲೆ ಕಟ್ಟದ ಕಲೆ ಎಂದು ಬಂಡೆ ನರಮಾನ ತರ ತಿಕ್ಕಿಜಿ ಬಂಡೀರಿ ಜತ್ತಿದ್ರು ಆಲ್ಲ ತರ ತಿಕ್ಕಿಡಿದ ಕೊರತು ಕೊರ್ತೀರಿ ಕೊರತು ಕೊರ್ನಚ್ಚಿದ ತರೇನೆ ಬಾಮಕುಮಾರ ಮುಟ್ಟೆಗೆ ಜೋಡಿ ಆಗತ್ತೆ
1: ಸ್ವಾಮಿ ಬಾಲೆಲಕ್ಕದುಂತಿ ಅಂದ ಆಂಡ ದುಂಬು ಇತ್ತನಂಚಿನ ಬಾಲೆ ಏತು ಪೊರ್ಲಿತ್ತಂದು ಗೊತ್ತಂಡೆ ಇತ್ತೆ ತುಯರ ಬಂಡ ಕೆಬಿ ಆಗೇಲ ಮುಂಕುದ್ದ ಈ ಐವೆಂಚಿನ ಹೇಸಿಗೆ ತೋಜು ನೆಂಕು
0: ಕಣ್ಣಿಯಲ್ಲಿ ಕೆಬಿ ಮಲ್ಲೆ ಮಂಡೆ ಮಲ್ಲೆ ಉತ್ತದ ಸೊಟ್ಟಿ ಈ ಪಂಜಿ ಮಲ್ಲೆ ಎಲ್ಲಿಯ ಕಾಲ ಈ ದಾಲ ಬೇಜಾರು ಮಾಡಿಕೊಡು ನಿಜ ನನ್ನ ಈ

ಇದುವರೆಗೆ ಇತ್ತೀಚೆಗೆ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಶ್ರೀದುರ್ಗ ಸೇವಾ ಸಮಿತಿ ತಲಪಾಡಿ ಹಾಗೂ ನಮ್ಮ ಟಿವಿ ಇದರ ಒಟ್ಟು ಆಶ್ರಯದಲ್ಲಿ ಸೋನಡೊಂಜಿ ಯಕ್ಷಮಿನದನ ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ 7 ದಿನದ ತುಳು ತಾಳಮದ್ದಳೆ ಕೂಟ. ಇದರ ಮೊದಲ ದಿನ ನಡೆದ ಯಕ್ಷಗಾನ ತಾಳಮದ್ದಳೆ ಬಾಮುಲ್ಲ ಬಾಮಕುಮಾರಿ. ಇದರ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ.

0: ಕೋಸ್ಟಲ್ ವರ್ಲ್ಡ್ ತುಳು ಸಿನಿಮಾ ರಂಗದ ಸುದ್ದಿಲು
1: ನಿಖಿಲ್ ಕೇನೊಂದುಲ್ಲರೆ ರೇಡಿಯೋ ಸಾರಂಗ್ 107.8 FM. ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲಿನ ಕಾರ್ಯಕ್ರಮಗು ನಿಖಿಲೆಗ್ ಮಾತೆರಿಗ್ಲ ಮೋಕೆ ದಿಂಜಿ ಸೊಲ್ಮೇಲು ಯಾನ್ ನಿಖಿಲೆನ ಮೋಕೆದ ಆರ್ಚೆ ಬಿಂದ್ಯಾ ಕುಲಾಲ್. ಕೋಸ್ಟಲ್ ವುಡ್ ಈ ವಾರದ ಕೋಸ್ಟಲ್ ವುಡ್ ಜಾಲಡು ದಾದಪುರ ಸುದ್ದಿ ಉಂಡು ಬಲೆ ಕೇನೊಂದ್ ಬರ್ಕ.
0: ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲು.
1: ಸೆಪ್ಟೆಂಬರ್ 18 ಮಗು ಬುಡುಗಡೆ ಆಯರ ಉಂಡು ಟಾಸ್ ತುಳು ಸಿನಿಮಾ ಅಂದ್ ತುಳು ಅಂಚನೆ ಕನ್ನಡದ ದ್ವಿಭಾಷ ಚಿತ್ರ ಟಾಸ್ ಅಂದು ಸೆಪ್ಟೆಂಬರ್ 18 ಮಗು ಬುಡುಗಡೆ ಆಯರ ಉಂಡು. ಶಿಲ್ಪಾ ಗಣೇಶ್ ಅರ್ನ ಗೋಲ್ಡನ್ ಮೂವೀಸ್ ಬ್ಯಾನರ್ ದ ಅಡಿಟ್ ಈ ಸಿನಿಮಾನು ಪ್ರಸ್ತುತಪಡಿಸಾಯರ ಉಲ್ಲೇರ. ಅವಿಕಾ ಪ್ರೊಡಕ್ಷನ್ ಬೊಕ ಬಿಆರ್ಬಿ ಪ್ರೊಡಕ್ಷನ್ ನಿರ್ಮಾಣ ಮಲ್ತಿನ ಟಾಸ್ ಚಿತ್ರ ತುಳು ಅಂಚನೆ ಕನ್ನಡಡು ಒಂಜೆ ಸರ್ತಿಗ ಚಿತ್ರೀಕರಣ ಆದಿತ್ತದು. ಈ ಚಿತ್ರ ಸೆಪ್ಟೆಂಬರ್ 18 ಮಗು ಕರ್ನಾಟಕದಾದ್ಯಂತ ಬುಡುಗಡೆ ಆಯರ ಉಂಡು.

0: ಕೇಸ್ ಆಗಿದೆ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ.
1: ಶಿವ ಮಸ್ತ್ ಕೋಡಿಗೆ ಒಂದೊಂದ್ ಆದಮನ್ ಪಡ್ಕೊತಾ ಅಂದಿದ್ರಿ.
2: ಪ್ರಸಿದ್ಧ ರಂಗಭೂಮಿ ಕಲಾವಿದರಾದಂತಹ ಆನಂದ್ ಮಾಸ್ಟರ್ ಅವರ ಮಗ
3: ಮಾತಿರ್ಲೈನ ಕೈ ತಟ್ಟಿಟ್ಟುಲ್ಲೇ ಎಲ್ಲ ದಾಲ ಮಲ್ಪಿರ್ಲಿ ಏಸು ನಕ್ಲ ಹತ್ತಾಕ್ಲಿ.
4: ಸಾದಿರ್ ಕೋಪಿನ ನಾಯ್ ಚುಚ್ಚುಂಡ ಐಕ್ ಪಿರ ಚುಚ್ಚುನತ್ ಕೇ ರೋಡ್. ಏಯ್
5: ಖಂಡಿತವಾದ ಶಿಕ್ಷೆ ಹಾಕೊಂಡು ಆವಡಿ.
4: ಆಯ್ನ ಅಮ್ಮೇರಿಗೆ ಪುಟ್ಟಿನ ಎಂಡ ಎನ್ನೆದುರು ಬರಡೆ.
1: ಶಿವ ಪೋಡಿಗೆ ನಗಮ್ಮ ದಾದಪ್ಪ ನೋಡು ಪಂತಿನ ಮಗ
5: ಶಿವ.

ಟಾಸ್ ಚಿತ್ರದ ಸುರುತ ಪದ ಹಲೋ ಹಲೋ ನೀಲಾಂಬರಿ ಇಂಚಿಪ್ಪಗ ಬುಡುಗಡೆ ಆದ್ ಈ ಪದಟು ಅರ್ಜುನ್ ದೇವ್ ಅಂಚನೆ ಸುತೇಜ್ ಶೆಟ್ಟಿ ನಟನೆ ಮಲ್ದಿರ ಮಣಿಕಾಂತ್ ಕದ್ರಿ ಸಂಗೀತನ ಕೊಡ್ತೀರ ಯೋಗರಾಜ್ ಭಟ್ ಈ ಸಾಹಿತ್ಯನ ಬರೆತೇರ ಅವೇ ರೀತಿ ಅರ್ಮಾನ್ ಮಲ್ಲಿಕ್ ಈ ಪದನು ಪಂತೇರ ಈ ಪದಕುಲು ಕನ್ನಡ ಅಂಚನೆ ತುಳು ಈ ರಡ್ಡ ಭಾಷೆಡ್ಲ ಬುಡುಗಡೆ ಆತಂಡ್ ತುಳುಟು ಮಲ್ಲಿಗೆದ ಸಾಲು ಸಾಲು ಪನ್ಪುನ ಸಾಹಿತ್ಯ ಉಂಡು.

ಅವೇ ರೀತಿ ಈ ರಡ್ಡು ಪದಕುಲ್ಲ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಕೇನೆರೆ ತಿಕ್ಕೊಂಡು ಈ ಸಿನಿಮಾ ಕನ್ನಡ ಅಂಚನೆ ತುಳುತ ಈ ರಡ್ಡು ಭಾಷೆಡ್ಲ ಬುಡುಗಡೆ ಆರೆ ಉಪ್ಪುನ ತುಳು ಸಿನಿಮಾ.

ತುಳುಚಿತ್ರ ರಂಗದ ದೇವದಾಸ್ ಕಾಪಿಕಾಟ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರ್, ನವಿಂಡಿ ಪಡೀಲ್ ಅವೇ ರೀತಿ ಅವೇತೋ ಗಣ್ಯಾತಿ ಗಣ್ಯರು ಕಲಾವಿದರು ಈ ಚಿತ್ರಡು ಅಭಿನಯ ಮಲ್ತಿದ್ದಾರೆ.

ಒಂದು ಟಾಸ್ ತುಳು ಸಿನಿಮಾದ ಕೆಲವೊಂಜಿ ಸುದ್ದಿಲು ಕೇನೊಂದು ಪಲ್ಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

ಈ ತನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲಿನ ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: Radio Sarang 107.8 FM. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: 2,000 ರೂಪಾಯಿವರೆಗಿನ ಯುಪಿಐ ವಹಿವಾಟಿಗೆ ಯಾವುದೇ ಶುಲ್ಕವಿಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ಇದೇ 17ರಿಂದ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ನ್ಯಾಯಾಂಗದಲ್ಲಿ ಸುಧಾರಣೆ ಮತ್ತು ಪಾರದರ್ಶಕತೆ ಅತ್ಯಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಗುಜರಾತ್ನಲ್ಲಿ ಇಂದಿನಿಂದ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ ಕಾರ್ಯಕ್ರಮಗಳ ಆಯೋಜನೆ. ಐಎಸ್ಎಸ್ಎಫ್ ಜೂನಿಯರ್ ಶಾಟ್ಗನ್ ವಿಶ್ವಕಪ್ ಇಟಲಿಯಲ್ಲಿ ಇಂದಿನಿಂದ ಆರಂಭ, 20 ಸದಸ್ಯರ ಭಾರತ ತಂಡ ಭಾಗಿ. ವಾರ್ತೆಗಳ ವಿವರ: ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ಮತ್ತು ರುಪೇ ಡೆಬಿಟ್ ಕಾರ್ಡ್ಗಳ ಮೂಲಕ ನಡೆಯುವಂತಹ 2,000 ರೂಪಾಯಿಗಳವರೆಗಿನ ವಹಿವಾಟಿನ ಮೇಲೆ ಬ್ಯಾಂಕುಗಳು ಯಾವುದೇ ರೀತಿಯ ಶುಲ್ಕ ವಿಧಿಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ. ಈ ಡಿಜಿಟಲ್ ಪಾವತಿ ವಿಧಾನಗಳ ಮೂಲಕ ಹಣ ರವಾನಿಸುವ ಅಥವಾ ಸ್ವೀಕರಿಸುವ ವ್ಯಕ್ತಿಗಳ ಮೇಲೆ ಬ್ಯಾಂಕುಗಳು ಅಥವಾ ವ್ಯವಸ್ಥೆ ಪೂರೈಕೆದಾರರು ನೇರ ಅಥವಾ ಪರೋಕ್ಷ ಶುಲ್ಕಗಳನ್ನು ವಿಧಿಸುವುದನ್ನು ವಿರೋಧಿಸಿ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದೆ. ಹಣಕಾಸು ಸಚಿವಾಲಯವು ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆಯ ಅಡಿ ಈ ನೂತನ ಬದಲಾವಣೆ ತಂದಿದ್ದು, 2,000 ರೂಪಾಯಿಗಳವರೆಗಿನ ಯುಪಿಐ ಮತ್ತು ರುಪೇ ವಹಿವಾಟುಗಳನ್ನು ಎಲೆಕ್ಟ್ರಾನಿಕ್ ಪಾವತಿ ವಿಧಾನಗಳು ಎಂದು ವರ್ಗೀಕರಿಸಿದೆ. ವೈಯಕ್ತಿಕ ಪಾವತಿಗಳು ಸಂಪೂರ್ಣವಾಗಿ ಉಚಿತವಾಗಿ ಇರಲಿದ್ದು, ವರ್ತಕರ ಮೇಲೆಯೂ ಯಾವುದೇ ಸಮಗ್ರ ಎಂಡಿಆರ್ ಶುಲ್ಕ ಇರುವುದಿಲ್ಲ ಎಂದು ಸರ್ಕಾರ ತಿಳಿಸಿದೆ. ನವದೆಹಲಿಯ ಯಶೋಭೂಮಿಯಲ್ಲಿ ಇದೇ 17ರಂದು ನಡೆಯಲಿರುವಂತಹ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಲಿದ್ದಾರೆ. 3 ದಿನಗಳ ಕಾಲ ಜರುಗಲಿರುವ ಈ ಬೃಹತ್ ಸಮ್ಮೇಳನದಲ್ಲಿ 600ಕ್ಕೂ ಹೆಚ್ಚು ಪ್ರದರ್ಶಕರು, 300 ಅಂತಾರಾಷ್ಟೀಯ ಸಂಸ್ಥೆಗಳು ಮತ್ತು 40ಕ್ಕೂ ಹೆಚ್ಚು ದೇಶಗಳ ನಿಯೋಗಗಳು ಭಾಗಿಯಾಗಲಿವೆ. 6 ಅಂತಾರಾಷ್ಟೀಯ ಮಂಟಪಗಳು, 12 ರಾಜ್ಯ ಸರ್ಕಾರಗಳ ಮಂಟಪಗಳು ಮತ್ತು ನವೋದ್ಯಮಿಗಳಿಗಾಗಿ ಸ್ಟಾರ್ಟ್ಅಪ್ ಪೆವಿಲಿಯನ್ ಅನ್ನು ಈ ಪ್ರದರ್ಶನದಲ್ಲಿ ಸಜ್ಜುಗೊಳಿಸಲಾಗಿದೆ. ಭಾರತೀಯ ಸೆಮಿಕಂಡಕ್ಟರ್ ಮಿಷನ್, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ಸೆಮಿ ಸಂಸ್ಥೆಯ ಜಂಟಿ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗುತ್ತಿರುವ ಈ ಕಾರ್ಯಕ್ರಮವು ಜಾಗತಿಕ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ವಲಯದ ಪ್ರಮುಖ ವೇದಿಕೆಯಾಗಿದೆ. ನಾವೀನ್ಯತೆ, ಉತ್ಪಾದನೆ, ಹೂಡಿಕೆ ಮತ್ತು ಪೂರೈಕೆ ಸರಪಳಿಯನ್ನು ಸದೃಢಗೊಳಿಸುವ ನಿಟ್ಟನಲ್ಲಿ ನೂತನ ಒಪ್ಪಂದಗಳು ಮತ್ತು ತಾಂತ್ರಿಕ ಸಹಭಾಗಿತ್ವಕ್ಕೆ ಈ ಸಮಾವೇಶವು ಹಾದಿಯನ್ನು ಕಲ್ಪಿಸಿದೆ. ನ್ಯಾಯಾಧೀಶರ ವಿರುದ್ದದ ದೂರುಗಳ ವಿಲೇವಾರಿಗೆ ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯಗಳು ಹೊಂದಿರುವ ವ್ಯವಸ್ಥೆಯು ಅತ್ಯಂತ ದೃಢ ಮತ್ತು ಸಮಯೋಚಿತವಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 6ನೇ ರಾಮ್ ಜೇಠ್ಮಲಾನಿ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿರಂತರ ಸುಧಾರಣೆ ಮತ್ತು ಹೆಚ್ಚಿನ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅಗತ್ಯ ಎಂದು ಹೇಳಿದ್ದಾರೆ. ನ್ಯಾಯಾಂಗದ ಕಾರ್ಯನಿರ್ವಹಣೆಯ ಮೇಲಿನ ನ್ಯಾಯಸಮ್ಮತ ಮತ್ತು ರಚನಾತ್ಮಕ ವಿಮರ್ಶೆಯು ಪ್ರಜಾಪ್ರಭುತ್ವದ ಪ್ರಮುಖ ಅಂಗವಾಗಿದೆ ಎಂದು ಹೇಳಿದ ಅವರು, ಸುಪ್ರೀಂಕೋರ್ಟ್ ಎಂದಿಗೂ ವಿಮರ್ಶೆಗೆ ವಿಮುಖವಾಗಿಲ್ಲ ಎಂದು ಸ್ಪಷ್ಟಪಡಿಸಿದರು. ನ್ಯಾಯಾಲಯಗಳು ಪರಿಶೀಲನೆ ಮತ್ತು ವಿಮರ್ಶೆಗೆ ಮುಕ್ತವಾಗಿದ್ದಾಗ ಮಾತ್ರ ಸಾರ್ವಜನಿಕರ ವಿಶ್ವಾಸ ಗಳಿಸಲು ಸಾಧ್ಯ. ಪ್ರಕರಣದಲ್ಲಿ ಸೋತ ವ್ಯಕ್ತಿಯೂ ಸಹ ನ್ಯಾಯಾಂಗ ಪ್ರಕ್ರಿಯೆಯು ನಿಷ್ಪಕ್ಷಪಾತವಾಗಿದ್ದು ಎಂದು ನಂಬಿದಾಗ ಮಾತ್ರ ನೈಜ ಸಾರ್ವಜನಿಕ ವಿಶ್ವಾಸ ಸ್ಥಾಪನೆಯಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಾಜಸ್ಥಾನದಲ್ಲಿ ನಡೆದಂತಹ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಭರ್ಜರಿ ಜಯ ಸಾಧಿಸಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯದ ಜನತೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಪಕ್ಷದ ಈ ಐತಿಹಾಸಿಕ ಗೆಲುವು ಸುಳ್ಳಿನ ಅಭರದ ವಿರುದ್ದ ಸತ್ಯಕ್ಕೆ ಸಿಕ್ಕ ಜಯವಾಗಿದೆ ಎಂದು ಬಣ್ಣಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರದ ಉತ್ತಮ ಆಡಳಿತ ಮತ್ತು ಅಭಿವೃದ್ದಿ ನೀತಿಗಳಿಗೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಎಂಬುದನ್ನು ರಾಜಸ್ಥಾನದ ಜನತೆ ಈ ಜನಾದೇಶದ ಮೂಲಕ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಈ ಗೆಲುವು ರಾಜ್ಯವನ್ನು ಪ್ರಗತಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯುವುದಲ್ಲದೆ ಪ್ರತಿಯೊಬ್ಬ ನಾಗರಿಕನ ಜೀವನದಲ್ಲಿ ಸಮೃದ್ಧಿ ತರುವ ಸರ್ಕಾರದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತದ ಆತಿಥ್ಯದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಕಾರ್ಯಕ್ರಮಗಳು ನಡೆಯಲಿವೆ. ಗುಜರಾತ್ನ ಗಾಂಧಿನಗರದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಈ ಕಾರ್ಯಕ್ರಮಗಳು ನಡೆಯಲಿವೆ. ವರ್ತುಲ ಆರ್ಥಿಕತೆ, ಜನತೆ ಮತ್ತು ಸಮೃದ್ಧಿಗಾಗಿ ಪರಿವರ್ತನೆ ಈ ಶೀರ್ಷಿಕೆಯಡಿ ಈ ವೇದಿಕೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಮತ್ತು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಇಂದು ಜಂಟಿಯಾಗಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸುಮಾರು 65 ದೇಶಗಳ 2000ಕ್ಕೂ ಅಧಿಕ ವ್ಯಾಪಾರಸ್ಥರು, ಉದ್ದಿಮೆದಾರರು, ಸಂಶೋಧಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನವದೆಹಲಿ ನಡೆದಂತಹ ಬ್ರಿಕ್ಸ್ ಶೃಂಗಸಭೆ 2026 ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಧ್ರುವೀಕರಣಗೊಂಡ ಜಾಗತಿಕ ಪರಿಸ್ಥಿತಿಯ ನಡುವೆಯೂ ಶಾಂತಿ, ಭದ್ರತೆ ಮತ್ತು ಸ್ಥಿರತೆ ಕುರಿತ ಒಮ್ಮತ ಮೂಡಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. 11 ಸದಸ್ಯ ರಾಷ್ಟಗಳು, 10 ಪಾಲುದಾರ ರಾಷ್ಟಗಳು ಸೇರಿದಂತೆ 32 ನಿಯೋಗಗಳು ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದವು. ಪಶ್ಚಿಮ ಏಷ್ಯಾ ಸಂಘರ್ಷದಂತಹ ಪ್ರಮುಖ ವಿಷಯಗಳ ಕುರಿತು ಒಮ್ಮತ ಸಾಧಿಸಲಾಗಿದ್ದು, ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ ಮತ್ತು ಪಹಲ್ಗಾಮ್ ದಾಳಿಯ ಖಂಡನೆಗೆ ಬ್ರಿಕ್ಸ್ ಒತ್ತು ನೀಡಿದೆ ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಇಂದು ಬೆಂಗಳೂರಿಗೆ ಭೇಟಿ ನೀಡುತ್ತಿದ್ದಾರೆ. ಇಂದು ಮಧ್ಯಾಹ್ನ ಮಲ್ಲೇಶ್ವರಂನ ಬಿಜೆಪಿ ಪ್ರಧಾನ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಪ್ರಧಾನಿ ಅವರ

ಸಲ್ಲಿಸಿದೆ. ವಿದ್ಯುತ್ ಸಚಿವಾಲಯದ ಪ್ರಕಾರ ಮುಜಾಫರಾಪುರ ಢಾಲ್ಕೇವರ್ ಮಾರ್ಗದ ಮೂಲಕ ಗರಿಷ್ಠ 600 ಮೆಗಾವ್ಯಾಟ್ ಮತ್ತು ಟಕನ್ಪುರ ಮಹೇಂದ್ರನಗರ ಮಾರ್ಗದ ಮೂಲಕ 54 ಮೆಗಾವ್ಯಾಟ್ ವರೆಗೆ ವಿದ್ಯುತ್ ವಿತರಿಸಲು ಅನುಮತಿಯನ್ನು ನೀಡಲಾಗಿದೆ. ಇತ್ತೀಚೆಗೆ ಸಂಭವಿಸಿದ ಪ್ರವಾಹದಿಂದ ನೇಪಾಳದ ಜಲವಿದ್ಯುತ್ ಮೂಲ ಸೌಕರ್ಯಕ್ಕೆ ವ್ಯಾಪಕ ಹಾನಿಯಾಗಿದ್ದು ದೇಶೀಯ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಕುಸಿದಿದೆ. ಇದರಿಂದ ನೇಪಾಳದಲ್ಲಿ ಹೆಚ್ಚುವರಿ ವಿದ್ಯುತ್ ಅಗತ್ಯ ಉಂಟಾಗಿದೆ. ರಾಷ್ಟೀಯ ಹೆದ್ದಾರಿಗಳಲ್ಲಿ ಸಂಚಾರ ನಡೆಸುವವರಿಗೆ ತ್ವರಿತ ಮತ್ತು ಉತ್ತಮ ನೆರವು ಒದಗಿಸುವ ಉದ್ದೇಶದಿಂದ ಭಾರತ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರವು ತನ್ನ 1033 ರಾಷ್ಟೀಯ ಹೆದ್ದಾರಿ ಸಹಾಯವಾಣಿಯನ್ನು ಸುಧಾರಿತ ತಂತ್ರಜ್ಞಾನಗಳ ಜೊತೆಗೆ ಉನ್ನತೀಕರಿಸಿದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಪ್ರಕಾರ ಉನ್ನತೀಕರಿಸಲಾದಂತಹ 1033 ಸಹಾಯವಾಣಿಯಲ್ಲಿ ಕೃತಕ ಬುದ್ದಿಮತ್ತೆ, ನೈಜ ಸಮಯದ ಸ್ಥಳ ಪತ್ತೆ ಮತ್ತು ಸ್ಮಾರ್ಟ್ ತುರ್ತು ಪ್ರತಿಕ್ರಿಯೆ ವ್ಯವಸ್ಥೆಗಳನ್ನು ಬಳಸಲಾಗುತ್ತದೆ. ಇದರಿಂದ ಕರೆ ಮಾಡುವವರ ಸ್ಥಳವನ್ನು ನಿಖರವಾಗಿ ಗುರುತಿಸುವುದು, ವಿವಿಧ ಭಾರತೀಯ ಭಾಷೆಗಳಲ್ಲಿ ಕರೆಗಳನ್ನು ಅರ್ಥೈಸಿಕೊಳ್ಳುವುದು ಮತ್ತು ಅಗತ್ಯ ನೆರವನ್ನು ತ್ವರಿತವಾಗಿ ಸ್ಥಳಕ್ಕೆ ರವಾನಿಸಲು ಸಾಧ್ಯವಾಗಲಿದೆ. ಏಷ್ಯನ್ ಟ್ರ್ಯಾಪ್ ಚಾಂಪಿಯನ್ ಸಬೀರಾ ಹ್ಯಾರಿಸ್ ನಾಯಕತ್ವದ 20 ಸದಸ್ಯರ ಭಾರತೀಯ ಶೂಟಿಂಗ್ ತಂಡವು ಇಟಲಿಯ ಪೋರ್ಟೆಟೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ ISSF ಜೂನಿಯರ್ ಶಾಟ್ಗನ್ ವಿಶ್ವಕಪ್ ಕೂಟದಲ್ಲಿ ಸ್ಪರ್ಧಿಸಲಿದೆ. ಇದೇ 19ರವರೆಗೆ ನಡೆಯಲಿರುವ ಈ ಕೂಟದಲ್ಲಿ ಭಾರತೀಯ ತಂಡವು ಪುರುಷ ಮತ್ತು ಮಹಿಳಾ ವಿಭಾಗಗಳ ಟ್ರ್ಯಾಪ್, ಸ್ಕಿಪ್ ಮತ್ತು ಮಿಶ್ರ ಟ್ರ್ಯಾಪ್ ಸೇರಿದಂತೆ ಒಟ್ಟು 5 ಪದಕ ವಿಭಾಗಗಳಲ್ಲಿ ಕಣಕ್ಕೆ ಇಳಿದಿದೆ. ಪ್ರಮುಖ ಪದಕ ನಿರೀಕ್ಷೆಯಾಗಿರುವಂತಹ ಸಬೀರಾ ಹ್ಯಾರಿಸ್ ಜೊತೆಗೆ ಜಹೇರ್ ಖಾನ್ ಮತ್ತು ಆದ್ಯಾ ಕಾತ್ಯಾಲ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಈ ಪಂದ್ಯಾವಳಿಯಲ್ಲಿ 30 ದೇಶಗಳ ಒಟ್ಟು 218 ಶೂಟರ್ಗಳು ಭಾಗಿಯಾಗುತ್ತಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಕೈರೋದಲ್ಲಿ ನಡೆದಂತಹ ಜೂನಿಯರ್ ವಿಶ್ವಕಪ್ನಲ್ಲಿ 5 ಚಿನ್ನ ಸೇರಿದಂತೆ 16 ಪದಕಗಳನ್ನು ಗೆದ್ದಿದ್ದಂತಹ ಭಾರತೀಯ ಶೂಟರ್ಗಳು ಈ ಬಾರಿಯೂ ಅತ್ಯುತ್ತಮ ಪ್ರದರ್ಶನದ ನಿರೀಕ್ಷೆಯಲ್ಲಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 2ನೇ T20 ಪುರುಷರ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2,000 ರೂಪಾಯಿವರೆಗಿನ ಯುಪಿಐ ವಹಿವಾಟಿಗೆ ಯಾವುದೇ ಶುಲ್ಕವಿಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ಇದೇ 17ರಿಂದ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ನ್ಯಾಯಾಂಗದಲ್ಲಿ ಸುಧಾರಣೆ ಮತ್ತು ಪಾರದರ್ಶಕತೆ ಅತ್ಯಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಗುಜರಾತ್ನಲ್ಲಿ ಇಂದಿನಿಂದ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ ಕಾರ್ಯಕ್ರಮಗಳ ಆಯೋಜನೆ. ISSF ಜೂನಿಯರ್ ಶಾಟ್ಗನ್ ವಿಶ್ವಕಪ್ ಇಟಲಿಯಿಂದ ಆರಂಭ, 20 ಸದಸ್ಯರ ಆರಂಭದ ಭಾಗಿ. ಇಲ್ಲಿರುವ ಪ್ರಸರಣ

0: ಆಗಮಿಸಲು ಕಾರ್ಯಕ್ರಮ ಪ್ರಸಾರ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಆಗಮಿಸಲು ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ತಜ್ಞರು ವೇದ ಆರೋಗ್ಯ ಕೇಂದ್ರ ನಿಸರ್ಗಮಣಿ ಸಿರ್ಸಿ ಇಲ್ಲಿನ ತಜ್ಞರಾದ ಡಾಕ್ಟರ್ ವೆಂಕಟರಮಣ ಹೆಗ್ಡೆ.
1: ಜನ ಕರ್ಕೊಂಡು

ಐವೈಟ್ ತೂಕವನ್ನು ಕಡಿಮೆ ಮಾಡುವ ಐದು ಅದ್ಭುತ ಪಾನೀಯಗಳ ಕುರಿತು ನಾನು ಹೇಳಿಕೊಂಡೇನೆ. ಆ ಪಾನೀಯಗಳು ಯಾರಾದರೂ ಬೇರೆ ಬೇರೆ ನೆನಪಾಡ ಅದಲ್ಲ, ಇದೊಂದು ಆರೋಗ್ಯಕರವಾದಂತಹ ತೂಕವನ್ನು ಕಡಿಮೆ ಮಾಡಬಹುದಾದಂತಹ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡಿ ಮೇಹವನ್ನು ಹತೋಟಿ ಮಾಡುವಂತಹ ಸಿಒಡಿ ಓಡಿ ಇದ್ರೆ ಅದನ್ನು ಕಡಿಮೆ ಮಾಡುವಂತಹ ಬಿಬಿಪಿ ಮುಂತಾದ ತೊಂದರೆಗಳಿದ್ರೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಅನ್ನು ಉಂಟು ಮಾಡಿದರೆ ನಮ್ಮ ಮುಖಾಂತರ ಕಡಿಮೆ ಮಾಡುವಂತಹ ಅದರಿಂದ ಮತ್ತೆ ನಮ್ಮ ಈ ಐದು ರಿಂಗ್

ಇದೆ, ಇದು ಮರವಾಗಿ ಇದೆ, ಅನೇಕ ರೀತಿಯ ಪೇಪರ್ಸ್ ಬಗ್ಗೆ ಬಂದಿದೆ ಇದೆ ಅಂತ ನಾವು ಎಂಬ ಮಂಡಲದಲ್ಲಿ ಇದು ಮರವಾಗಿದೆ. ಹಾಗಾದ್ರೆ ಸಿಂಧನಲ್ಲಿ ಇದೆ ಏನು ಹೇಳಿ, ಚಕ್ಕೆ ಅಥವಾ ದಾಲ್ಚೀನಿ ಕರ್ನಾಟಕದಲ್ಲಿ ಬೇರೆ ಬೇರೆ ಬೇರೆ ಬೇರೆ ಕರೀತಾರೆ. ಈ ಚಕ್ಕೆ ಅಡಿಯ ಡ್ರಿಂಕನ್ನು

0: ಸಹಾಯ ಮಾಡುತ್ತೆ ಅಂತ ಅರ್ಥವಾಗಿದೆ.
1: ಇದನ್ನು ನಾವು ಮಾಡೋದು ಹೇಗೆ?
0: ಶುದ್ಧವಾದ ಅಥವಾ ಒಳ್ಳೆ ಕ್ವಾಲಿಟಿಯ ಆರ್ಗ್ಯಾನಿಕ್ ಕೆಫೆಯನ್ನು ನೀವು ತರಬೇಕು.
1: ಅದನ್ನು ಅದರಂಥದ್ದು ಒಂದೊಂದು
0: ಎರಡೆರಡು ಗ್ಲಾಸ್ ನನಗೆ ಕುದಿಲಿಕ್ಕಿಟ್ಟು
1: ಅದಕ್ಕೆ
0: ನೀವು ಅದನ್ನು ರೀ ಮಾಡಿಕೊಂಡು
1: ಅಥವಾ ಕೆಫೆಯ
0: ಹಾಗೇನೆ
1: ಬೆಳಿ ಬೆಳಿ ಮೇಲೆ
0: ಕುಡಿಯೋ ಬೆಳಿ ಬೆಳೆ
1: ಬರೋದಕ್ಕೆ ಇರುತ್ತೆ.
0: ಕೆಫೆಯನ್ನು
1: ತಂದು
0: ಅದನ್ನು
1: ಪುಡಿ ಪುಡಿ ಮಾಡಿಕೊಂಡು

ಸಲಹಾ

ಆಗ್ಲಿಕ್ಕೆ ಮಾಡ್ಬಾರ್ದು. ಇವ್ರದ್ದು ಇನ್ವಾಲ್ವ್ ಮಾಡ್ಬಿಡ್ತು, ಮನೆಯಲ್ಲೇ ಇದ್ರೆ ಹನ್ನೊಂದು ಗಂಟೆ ಸಾಧ್ಯ, ಆಫೀಸಲ್ಲಿ ಇದ್ರೆ ನೀವು ರೆಡಿ ಮಾಡ್ಕೊಂಡು ಬಾಟ್ಲಿ ಕೊಂಡ್ಕೊಂಡು ಹೋಗ್ಬೋದು. ಏನು ತೊಂದರೆ ಇಲ್ಲ, ಒಂದು ಗ್ಲಾಸ್ ನೀರು

ಇರಲಿ ಅಂತ ಒಂದು ಒಳ್ಳೇದೇಕು ಅಂತ ಹೇಳಿ ಮನಸ್ಸಿನಲ್ಲಿ ಚಾಲೆಂಜ್ ಮಾಡಿದವರಿಗೆ ಖಂಡಿತವಾಗಿ ಸಹಾಯ ಮಾಡುತ್ತೆ. ಆಹಾರದ ಲವಣಾವಳಿಯಲ್ಲಿ ಸಕ್ಸೆಸ್ ಯಾವ್ದು ಲೆಮನ್ ವಾಟರ್ ಥರ್ಡ್ ಡ್ರಿಂಕ್ ಮೂರ್ನೇ ಪಾನೀಯವನ್ನು ನಾವು ಯಾವುದು ಅಂತ

0: ಊರು
1: ಮರಣೆ
0: ಮಾಡ್ತಾರೆ. ಅದು ಅದು ಒಂದು ಗ್ರೀನ್ ಬೇಡ ಅಂತ ಹೇಳ್ತಾರೆ.

0: ಅಲ್ಲ ನೀನು ಗ್ರೀನ್ ಟೀ ಬಂದು 20 ಸಾವಿರ ಜನಗಳಲ್ಲಿ
1: ಉಪಯೋಗಿಸಬೇಕು. ಸೊ ಕುದಿಯುವ ನೀರಿಗೆ ಅರ್ಧ ಸ್ಪೂನಿಂದ 1 ಸ್ಪೂನ್ ಹಾಕ್ಬಿಟ್ರೆ ಅದು ಕಹಿ ಆಗ್ಬಿಡುತ್ತೆ. ಅದರ ಬದಲಿಗೆ ನಾವು ಗ್ಯಾಸಿಂದ ಕೆಳಗಡೆ ಇಳಿಸಿ ಆಮೇಲೆ ಗ್ರೀನ್ ಟೀ ಲೀಫನ್ನು ಹಾಕಿ 3 ನಿಮಿಷ ಬಿಟ್ಟು ಸೋಸಿ ಅದಕ್ಕೆ ನಿಂಬೆ ರಸವನ್ನು ಹಾಕಿ ಕುಡಿಯೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಸಂಜೆ 4 ಗಂಟೆ ಹೊತ್ತಿಗೆ ಈ ಒಂದು ವಂಡರ್ಫುಲ್ ಗ್ರೀನ್ ಟೀಯನ್ನು ಕುಡಿಯೋಣ, ಅಥವಾ 5 ಗಂಟೆ ಹೊತ್ತಿಗೆ, ಅಥವಾ ಆಫೀಸಿಂದ ಬಂದ ಮೇಲೆ ಈ ಗ್ರೀನ್ ಟೀಯನ್ನು ಕುಡಿಯೋಣ. ಇದು ನಮ್ಮ ಹಸಿವೆನ ಕಡಿಮೆ ಮಾಡುತ್ತೆ, ರಿಫ್ರೆಶಿಂಗ್ ಡ್ರಿಂಕ್ ಆಗುತ್ತೆ, ಮೈಂಡ್ ಫುಲ್ ಫ್ರೆಶ್ ಆಗುತ್ತೆ. ಸೊ ಐದನೇ ಸೀಕ್ರೆಟನ್ನು ಈಗ ನಾವು ನೋಡೋಣ. ಐದನೇದು, ಇದರ ಬಗ್ಗೆ ತುಂಬ ಸಂಶೋಧನೆಗಳಾಗಿದೆ. ಏಕನಾಯಕ ಅಥವಾ ಸೆಲೇಷಿಯಾ ಗ್ರಂಥಿಕೆ ಅಂಗಡಿಯಲ್ಲಿ, ಆಯುರ್ವೇದ ಅಂಗಡಿಯಲ್ಲಿ ಸೆಲೇಷಿಯಾ ಅಥವಾ ಏಕನಾಯಕದ ಪುಡಿಯನ್ನು ಕುಡಿ ಅಂದರೆ ಕೊಡ್ತಾರೆ. ಆ ಪುಡಿಯನ್ನು ತಂದು ಮನೆಯಲ್ಲಿ ಇಟ್ಕೊಂಡು ನಾವು ಇದರ ಕಷಾಯವನ್ನು ಕುಡಿಯೋದ್ರಿಂದ ಇದು ತುಂಬ ಸಹಾಯ ಮಾಡುತ್ತೆ. ಇದು ಡಯಾಬಿಟಿಸ್ ಇದ್ದವರಿಗೆ ತುಂಬ ಅನುಕೂಲ ಮಾಡುತ್ತೆ. ಸೆಲೇಷಿಯಾದ ಬಗ್ಗೆ, ಸೆಲೇಷಿಯಾ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನೀವು ಗೂಗಲ್ ಮಾಡಿದ್ರೆ, ಅಥವಾ RCT ರ್ಯಾಂಡಮೈಸ್ ಕಂಟ್ರೋಲ್ ಟ್ರಯಲ್ ಅಂತ ಹುಡುಕಿದ್ರೆ, ರೀಸರ್ಚ್ ಸ್ಟಡಿ ಅಂತ ಹುಡುಕಿದ್ರೆ ನಿಮಗೆ ರೀಸರ್ಚ್ ಕಂಡುಬರುತ್ತೆ. ಈ ಒಂದು ಸೆಲೇಷಿಯಾ ಬಗ್ಗೆ ಅನೇಕ ಒಂದು ಸಂಶೋಧನೆಗಳು ರುಜುವಾತಾಗಿದೆ. ಆ ಸಂಶೋಧನೆಗಳು ನಮಗೆ ಹೇಳೋದು ಏನು ಅಂದರೆ, ಇದು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡುತ್ತೆ, ತನ್ಮೂಲಕ ಮಧುಮೇಹವನ್ನು ಹತೋಟಿ ಮಾಡುತ್ತೆ. ಅಷ್ಟೇ ಅಲ್ಲ, ಹೊಟ್ಟೆಯ ಭಾಗದ ಬೊಜ್ಜು, ಮಧ್ಯಪ್ರದೇಶ, ಆದಮೇಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಹೀಗೆ ಮಾಡಿದರೆ ಸ್ವಯಂ ಅಂತ ಹೋದರೆ ಕೈ ಹೈವೇಲಿ ಹೋದಂಗೆ ಹೋಗಬೇಕು. ಅದು ಬಿಟ್ಟು ಇಲ್ಲಿ ಬಂದು ಬೌ ಅಂತ ಹಂಪ್ ಬಂದರೆ ಹಾರ್ಟ್ ಈಸ್ ಇನ್ ಟ್ರಬಲ್ ಅಂತ. ಸೊ ಹಾಗಾಗಿ ನಮ್ಮ ಹೃದಯ ರೋಗಗಳು ಬರಬಾರ್ದು ನಮಗೆ, ಜೊತೆಗೆ ಮಧ್ಯಪ್ರದೇಶ ಕಡಿಮೆ ಆಗಬೇಕು ಅಂತಿದ್ರೆ ಈ ಒಂದು ಏಕನಾಯಕ ಅಥವಾ ಸೆಲೇಷಿಯಾದ ಡ್ರಿಂಕನ್ನು ಕುಡಿಬೇಕು, ಅಥವಾ ಇದರ ಎಕ್ಸ್ಟ್ರಾಕ್ಟನ್ನು ನಾವು ಉಪಯೋಗಿಸ್ಬೇಕು. ಸೊ ನಾವು ಡಯಾಬೀಟ್ ಅಂತ ಹೇಳಿ ಒಂದು ಸಿಂಪಲ್ ಆಗಿರುವಂಥ ಒಂದು ಔಷಧಿಯನ್ನು ರೆಡಿ ಮಾಡಿದ್ದೇವೆ, ಅದರಲ್ಲಿ ಈ ಏಕನಾಯಕದ ಎಕ್ಸ್ಟ್ರಾಕ್ಟನ್ನು ಉಪಯೋಗಿಸಿದ್ದೇವೆ. ಸೊ ಹಾಗಾದರೆ, ಸೊ ಡಯಾಬಿಟಿಸ್ ಇದ್ದವರು ಇದರ ಜೊತೆ ಡಯಾಬೀಟ್ ಅನ್ನು ಬೆಳಗ್ಗೆ ಹಾಗೂ ಸಾಯಂಕಾಲ ಒಂದು ಆಹಾರ ಪೂರ್ವದಲ್ಲಿ ತೆಗೆದುಕೊಳ್ಬೋದು. ನಿಮ್ಮ ಮೆಡಿಕೇಷನ್ಸನ್ನು ಬಿಡಬೇಡಿ, ಅದರ ಜೊತೆಯಲ್ಲೇ ಇದನ್ನು ಕೂಡ ಮಾಡೋದ್ರಿಂದ ಡಯಾಬಿಟಿಸ್ ಮಧುಮೇಹದ ಹತೋಟಿಯನ್ನು ಮಾಡ್ಬೋದು. ಅಷ್ಟೇ ಅಲ್ಲ, ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗಾದರೆ ಆದಮೇಲೆ 5 ವಂಡರ್ಫುಲ್ ಡ್ರಿಂಕ್ಸನ್ನು ನಾವು ನೋಡಿದ್ದೇವೆ. ಸೊ ಇನ್ನೊಂದು ಸಲ ಹಿಂದೆ ಹೋಗಿ ನೋಡೋಣ. ಸೊ ಇದು ಪ್ರಾರಂಭದಿಂದ ಬಂದರೆ ಸಿನಮನ್ ವಾಟರ್ 1ನೇದು, 2ನೇದು ಲೆಮನ್ ಹನಿ ವಾಟರ್, 3ನೇದು ಬಟರ್ ಮಿಲ್ಕ್ ವಿತ್ ಮೇಥಿ, 4ನೇದು ಗ್ರೀನ್ ಟೀ, 5ನೇದು ಈ ಒಂದು ಏಕನಾಯಕದ ಕಷಾಯ. ಈ 5 ವಂಡರ್ಫುಲ್ ಡ್ರಿಂಕ್ಸನ್ನು ಕುಡಿಯೋಣ. ಒಂದು ದಿವಸದಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋಣ, ನಮ್ಮ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ತಿಂಗಳಿಗೆ 5 ಕೆಜಿ ರೆಡಿ. ಸೊ ತಿಂಗಳಿಗೆ 5 ಕೆಜಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಿದ್ಧರಾಗೋಣ ಅಂತ ಹೇಳ್ತಾ, ನಾನು ಹಾಗೂ ನಮ್ಮ ವೈದ್ಯರ ಬಳಗ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾ ಇದ್ದೇವೆ. 7406853563 ಈ ಒಂದು ನಂಬರ್ಗೆ ತಾವು ಕಾಲ್ ಮಾಡೋದ್ರ ಮೂಲಕ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಬೋದು. ಆಗ ನಮ್ಮಲ್ಲಿಯೇ 5-6 ಜನ ವೈದ್ಯರಲ್ಲಿ ಒಬ್ಬ ವೈದ್ಯರು ನಿಮಗೆ ಖುದ್ದಾಗಿ ಫೋನ್ ಮಾಡ್ತಾರೆ. ವೈದ್ಯರೊಂದಿಗೆ ಸಮಾಲೋಚಿಸಿ ತಮಗೆ ಯಾವ ರೀತಿಯ ಮಾರ್ಗದರ್ಶನ ಬೇಕು, ಆಹಾರದ ಪಟ್ಟಿ, ಅದರ ಜೊತೆಗೆ ಆಹಾರ ಔಷಧಿಗಳು, ಮನೆ ಮದ್ದುಗಳು, ಇವುಗಳನ್ನೆಲ್ಲ ತಿಳ್ಕೊಳ್ಬೋದು ಅಂತ ಹೇಳ್ತಾ, ತಮಗೆಲ್ಲರಿಗೂ ವಂದನೆಗಳು.
2: ಕೇಳುಗರೆ, ಇದುವರೆಗೆ ಆರೋಗ್ಯ ಸಾರಂ ಕಾರ್ಯಕ್ರಮದಲ್ಲಿ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರಿಸಿ ಇಲ್ಲಿನ ತಜ್ಞ ವೈದ್ಯರಾದ ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವರ ಮಾತುಗಳನ್ನು ಕೇಳಿದ್ರಿ. ಕೇಳ್ತಾ ಇರಿ, ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ನಾನು ನಿಮ್ಮ ಆರ್ಚೆ ಬಿಂದ್ಯಾ ಕುಲಾಲ್ ಮಾತಾಡ್ತಿರುವಂಥದ್ದು. ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡುವಂಥ ಸಂಖ್ಯೆ 6364240499. ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡುಗಳನ್ನು ಕೇಳ್ಬೋದು. ಕರೆ ಮಾಡಿ ಮಾತಾಡಿ 6364240499 ಈ ಒಂದು ಸಂಖ್ಯೆಗೆ ಪರ್ವ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ನಂತರ ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 7.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು. ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ ನಿಮ್ಮ ಒಲವಿನ ಹಾಡನ್ನು ಕೇಳುವಂತ ಹೊತ್ತು ಕರೆ ಮಾಡುವಂಥ ಸಂಖ್ಯೆ 6-3-6-4-2-0-4-9-4-9 ಈ ಒಂದು ಸಂಖ್ಯೆಗೆ. ಮುಂದಿನ ಮೊದಲ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ಸತೀಶ್ ಅನ್ನ ಕೈಯಾರ್ನಿಂದ. ಹೇಗಿದ್ದೀರ ಸತೀಶ್ ಅನ್ನ?
1: ಆರಾಮ.
0: ಓಕೆ, ಹೇಗಿದೆ ನಿಮ್ಮಲ್ಲಿ ಚೌತಿ ಎಲ್ಲ? ಹೇಗೆ ಹಬ್ಬ ಆಗ್ತಾ ಇದೆ, ಹೇಗೆ ನಡೆಯಿತು?
1: ಇವತ್ತು ವಿಸರ್ಜನೆ, ಗಣಪತಿ ವಿಸರ್ಜನೆ ಇವತ್ತು.
0: ಹೌದಾ? ಓಕೆ, ಹಾಗಾಗಿ ಇವತ್ತು ಸ್ವಲ್ಪ ಗೌಜಿ ಇದೆ ಅಲ್ವಾ ಕೈಯಾರಲ್ಲಿ?
1: ಜೋಡಕಲ್.
0: ಓಕೆ, ಸರಿ ಸತೀಶ್ ಅಣ್ಣ, ಹೇಳಿ ಇವತ್ತು ಯಾವ ಹಾಡು ಕೇಳುವ?
1: ನಮ್ಗೆ ಇವರು ಯಾರು, ನಮ್ಮ ಕುಶಲಕ್ಷ್ಮಿ ಕನ್ನೋತಿರ್ಥವರು ಬರೆದಿರುವಂತ ಗಣಪತಿ
0: ಹಾಡು ಕೇಳ್ಬೇಕಾ? ಓಕೆ, ಇವತ್ತು ನಾವು ಸದ್ಯಕ್ಕೆ ಅಂದ್ರೆ ಒಲವಿನ ಹಾಡಲ್ಲಿ ಡಿವೋಷನಲ್ ಸಾಂಗ್ ಅನ್ನ ಶುಕ್ರವಾರ ಕೊಡ್ತೇವೆ. ಸ್ವಲ್ಪ ಈಗ ಹಬ್ಬದ, ಹೌದು, ಹಬ್ಬದ ವಾತಾವರಣ ಇರೋದ್ರಿಂದಾಗಿ ಈ ಹಾಡನ್ನ ಕೊಡ್ತಾ ಇರುವಂತದ್ದು. ನೋಡೋಣ, ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಓಕೆ ಓಕೆ, ಧನ್ಯವಾದಗಳು. ಓಕೆ, ಇದು ಕೈಯಾರ್ನಿಂದ ಸತೀಶ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತ ಹಾಡು. ಒಂದು ಭಕ್ತಿಗೀತೆಯನ್ನ ಕೊಡಿ ಅಂತ ಕೇಳ್ತಾ ಇದ್ರೆ, ಆದ್ರೆ ನಾವಿವತ್ತು ಹೆಚ್ಚಾಗಿ ಬೇರೆ ದಿನಗಳಲ್ಲಿ ಬೇರೆ ರೀತಿಯ ಹಾಡುಗಳನ್ನ ಹಾಕ್ತೇವೆ. ಅಂದ್ರೆ ಡಿವೋಷನಲ್ ಹಾಡುಗಳನ್ನ ಅಥವಾ ಭಕ್ತಿಗೀತೆಗಳನ್ನ ನಾವು ಶುಕ್ರವಾರಕ್ಕೆ ಮೀಸಲಿಟ್ಟಿರುವಂಥದ್ದು. ಆದ್ರೆ ಇವತ್ತು ಎಲ್ಲಾ ಕಡೆಗಳಲ್ಲಿ ನಿನ್ನೆಯ ಏನು ಚೌತಿ ಹಬ್ಬ ಏನಿತ್ತು ಅಥವಾ ಗಣೇಶ ಚತುರ್ಥಿ ಏನಿತ್ತು, ಅದರ ಒಂದು ವಾತಾವರಣ ಇನ್ನು ಒಂದು ವಾರದವರೆಗೆ ಇರುತ್ತೆ. ಸರಿ ಸುಮಾರು ಕೆಲವು ಕಡೆಗಳಲ್ಲಿ 7 ದಿನ ದೇವರನ್ನ ಇಟ್ಟು ಪೂಜಿಸುವಂಥದ್ದಾಗಿರ್ಬೋದು, ಅಥವಾ 5 ದಿನ, 3 ದಿನ, 18 ದಿನ, ಕೆಲವು ಕಡೆಗಳ ಆ ರೀತಿ ಇದೆ. ಹಾಗಿರುವಾಗ ಆ ಒಂದು ವಾತಾವರಣ ಇರೋದ್ರಿಂದ ಅವ್ರು ಕೇಳಿರುವಂತಹ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಓಕೆ ಓಕೆ, ಅಮ್ಮಣಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಹೇಳಿ. ಓಕೆ ಹೇಳಿ. ಹೌದು, ಹೌದು ಹೌದು,
2: ಈ ಹಾಡನ್ನು ಪ್ರಸಾರ ಮಾಡಿ. ಮತ್ತೆ ಗೊತ್ತಾ ನನಗೆ, ನಾನು ಯಾವಾಗ್ಲೂ ಕಾರ್ಯಕ್ರಮ ಕೇಳ್ತೇನೆ, ಒಲವಿನ ಹಾಡು ಕೇಳ್ತೇನೆ. ನಿಮ್ಮದೇ ಒಂದು ಆಯ್ಕೆಯ ಹಾಡು ನನಗೆ ತುಂಬಾ ಇಷ್ಟ ಆಗ್ತದೆ.
0: ನಿಜವಾಗಿಯೂ
2: ನಾನು ಇದಕ್ಕೆ ತುಂಬಾ ಅಚ್ಚುಮೆಚ್ಚು, ಯಾಕಂದ್ರೆ ಈಗ ಪರ್ವ ಸಿನಿಮಾದ ಹಾಡನ್ನ ನೀವು ಪ್ರಸಾರ ಮಾಡಿದ್ದೀರಿ. ತುಂಬಾ ಮಧುರವಾದ ಹಾಡು, ತುಂಬಾ ಚೆನ್ನಾಗಿತ್ತು. ಮತ್ತೆ ಈ ತರ ಒಂದು ಹಾಡು, ನಿಮ್ಮ ಒಂದು ಆಯ್ಕೆಯ ಗೀತೆ ನಂಗೆ ತುಂಬಾ ಇಷ್ಟ. ಮತ್ತೆ ಎಲ್ಲರೂ ಕೇಳ್ತಾರೆ ಕೂಡ, ತುಂಬಾ ಹೆಚ್ಚಿನವರು, ಕೆಲವರಿಗೆ ಕರೆ ಸಿಗುದಿಲ್ಲ ಬಿಂದಿ ಅವರೇ, ಅವರೆಲ್ಲ ನಮ್ಮ ನೇಬರ್ಸ್ ಎಲ್ಲ ಹೇಳ್ತಾರೆ ಅವರ ಆಯ್ಕೆಯ ಗೀತೆ ತುಂಬಾ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಂಗೆ ತುಂಬಾ ಇಷ್ಟ ಆಗಿದೆ. ನಿಮ್ಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಬಿಂದಿಯ ಮೇಡಮ್, ಯಾಕಂದ್ರೆ ನಾವು ಕೇಳುಗರಾಗಿ, ನಾನೊಂದು ಕೇಳುಗಳಾಗಿ ಅಥವಾ ನಮ್ಮ ನೇಬರ್ಸ್ ಎಲ್ಲ ಕೇಳ್ತಾರೆ, ಅವರೆಲ್ಲ ಹೆಚ್ಚಿನವರು ಹೇಳ್ತಾರೆ ಅಂದ್ರೆ ನಿಮ್ಮ ಆಯ್ಕೆಯ ಗೀತೆ ಚೆನ್ನಾಗಿರ್ತದೆ, ವಂಡರ್ಫುಲ್ ಅಂತ. ಅರ್ಥಪೂರ್ಣ ಮತ್ತೆ ಇಂಪಾದ ಹಾಡು.
0: ಅದು
2: ಕೆಲವೊಂದು ಚಾನೆಲ್ ಅಲ್ಲೂ ಹಾಗೆ ಇರ್ತದೆ, ಬೇರೆ ಈಗ ಚಾನೆಲ್ ಗಳನ್ನು ಕೇಳ್ಬೇಕಾದ್ರೆ, ಈಗ ನಮ್ಮ ಸಾರಂಗ್ ಅಲ್ಲಿ ಹೀಗಾದ್ರೆ, ಮತ್ತೆ ಕೆಲವೊಂದು ನಾನು ಕೆಲವು ಬೇರೆ ಬೇರೆ ಚಾನೆಲ್, ಕರ್ನಾಟಕದಲ್ಲಿ ಎಷ್ಟು ರೇಡಿಯೋ ಇದೆ ನೋಡಿ, ಚಾನೆಲ್ ಇದೆ ನೋಡಿ, ಅದರಲ್ಲೆಲ್ಲ ಕೇಳ್ಬೇಕಾದ್ರೆ ಒಂದು ಅವರದ್ದೇ ಒಂದು ಆಯ್ಕೆ ಗೀತೆಗಳನ್ನು ಹಾಕುವಂತದ್ದು ಇದೆ. ಹಾಗೆ ನೀವು ಕೂಡ ಹಾಕ್ತಾ ಇದ್ದೀರಿ, ತುಂಬಾ ಇಷ್ಟ, ತುಂಬಾ ಸಂತೋಷದ ವಿಚಾರ ಅಂತ.
0: ಓಕೆ ಓಕೆ, ಧನ್ಯವಾದಗಳು ಅಮ್ಮಣಿ ಅವರೇ. ನೀವು ಕೇಳಿರುವಂತ ಹಾಡನ್ನ ಕೂಡ ಪ್ರಸಾರ ಮಾಡ್ತೀನಿ. ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಸಾಹಿತ್ಯದ ಗೀತೆ ಇದು ಅಲ್ವಾ ನೀವು ಕೇಳಿರುವಂತ ಹಾಡು?
2: ಹೌದು ಹೌದು, ಯಾಕಂದ್ರೆ ಇವಾಗ ಇದೊಂದು ಭಾವಗೀತೆ, ತುಂಬಾ ಅರ್ಥಪೂರ್ಣವಾಗಿ ಕೂಡ ಇದೆ. ಮತ್ತೆ ಒಂದು ಒಂದು ನದಿ ನೀರು, ನೀರಿನ ಒಂದು ಹಾಡು ಹೇಗೆ ಹೇಳ್ತದೆ ಎಂಬ ಸಾಹಿತ್ಯವನ್ನು ಇಲ್ಲಿ ಅಷ್ಟೇ ಚೆನ್ನಾಗಿ ಬರೆದು ಕೊಟ್ಟಿದ್ದಾರೆ.
0: ಹೌದು ಹೌದು,
2: ಇದನ್ನು ಕೇಳಲೇಬೇಕಾದೊಂದು ಹಾಡು.
0: ಹೌದು ಹೌದು, ಖಂಡಿತ,
2: ಮಧುರವಾದ ಧ್ವನಿ ಕೂಡ ಮತ್ತೆ ಅರ್ಥಪೂರ್ಣವಾದ
0: ಸಾಹಿತ್ಯ,
2: ಎಲ್ಲರಿಗೋಸ್ಕರ ಅಂತ ಹೇಳ್ತೇನೆ.
0: ಖಂಡಿತ ಖಂಡಿತ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ನಾನೊಂದು ಜೀವನದಿ, ಹೆಣ್ಣು ನನ್ನ ಹೆಸರು ಅನ್ನುವಂಥ ಒಂದು ಅದ್ಭುತವಾದಂಥ ಗೀತೆ, ಬಿ ಆರ್ ಲಕ್ಷ್ಮಣ ರಾವ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಿರುವಂತಹ, ಸುಪ್ರಿಯ ಆಚಾರ್ಯ ಅವರು ಹಾಡಿರುವಂತಹ ಈ ಭಾವಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಅದೇ ರೀತಿ ಇವರು ಒಂದು ಮಾತನ್ನು ಹೇಳಿದರು, ಪ್ರಾರಂಭದಲ್ಲಿ ಪ್ರಸಾರ ಮಾಡುವಂಥ ಹಾಡುಗಳು ತುಂಬ ಇಷ್ಟ ಆಗುತ್ತೆ ಅಂತ. ಕೆಲವೊಂದು ಹಾಡುಗಳನ್ನು ಕೇಳುವಾಗ ಈ ಹಾಡನ್ನು ಪ್ರಸಾರ ಮಾಡುವ ಅನ್ನುವಂಥ ಒಂದು ಏನು ಪ್ರಸಾರ ಮಾಡುವ ಅಂತ ಇರುತ್ತೆ. ಹಾಗಿರುವಾಗ ಅಂತಹ ಕೆಲವೊಂದು ಅಪರೂಪದ ಹಾಡುಗಳು ಅಥವಾ ಆ ಒಂದು ಸಾಹಿತ್ಯಗಳಾಗಿರ್ಬೋದು ಅಥವಾ ಅವರು ಹಾಡಿರುವಂತಹ ಗಾಯಕರಾಗಿರ್ಬೋದು ಅವರ ಧ್ವನಿಗಳಾಗಿರ್ಬೋದು ಅದನ್ನು ಇಷ್ಟಪಟ್ಟು ನಾವು ಅದನ್ನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಅದರಲ್ಲೂ ಕೂಡ ಕೇವಲ ವಾರದ ಒಂದು ದಿನ, ಮಂಗಳವಾರದ ದಿನ ಮಾತ್ರ ಒಂದು ಹಾಡನ್ನು ಮೊದಲಿಗೆ ಪ್ರಸಾರ ಮಾಡುವಂಥದ್ದು. ಬೇರೆ ದಿನಗಳಲ್ಲಿ ಬುಧವಾರ ಎಲ್ಲ ಪ್ರಾರಂಭದಿಂದಲೇ ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡಿ ನಾನು ಹಾಡನ್ನು ಪ್ರಸಾರ ಮಾಡ್ತೀನಿ. ಆದರೆ ಕೆಲವು ಕೇಳುಗರು ಇದರ ಬಗ್ಗೆ ಬೇಸರ ಪಟ್ಟಿರ್ಬೋದು, ಅವರ ಹಾಡುಗಳನ್ನೇ ಪ್ರಸಾರ ಮಾಡ್ತಾರೆ ಅಂತ. ಹಾಗೇನಿಲ್ಲ, ಪ್ರಾರಂಭದಲ್ಲಿ ಒಂದು ಹಾಡನ್ನು, ಒಂದು ಒಳ್ಳೆಯ ಹಾಡನ್ನು ಕೇಳುವ ಅಂತ ಅಂದರೆ ನೀವು ಕೇಳುವಂಥ ಹಾಡುಗಳೆಲ್ಲವೂ ಒಳ್ಳೆಯ ಹಾಡುಗಳೇ. ಆದರೆ ಕೆಲವೊಂದು ಸಾಹಿತ್ಯಗಳನ್ನು ಕೇಳಿದಾಗ ಅಥವಾ ಅಪರೂಪದ ಹಾಡುಗಳು ಅಂತ ಇರುತ್ತೆ, ಅದನ್ನು ಪ್ರಸಾರ ಮಾಡುವ ಅಥವಾ ಹೊಸ ಚಿತ್ರಗೀತೆಗಳು ಅಂದರೆ ತುಳುವಿನಲ್ಲಿ, ಕನ್ನಡದಲ್ಲಿ ಅಲ್ಲ, ತುಳುವಿನಲ್ಲಿ ಯಾವುದಾದ್ರೂ ಹೊಸ ಚಿತ್ರಗಳು ಬಂದಾಗ ಮೂವಿಗಳು ಬಂದಾಗ ಅದರ ಹಾಡುಗಳನ್ನು ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಕೂಡ ಈ ಒಂದು ಒಲವಿನ ಹಾಡಲ್ಲಿ ಮಾಡ್ತಾ ಇರ್ತೀನಿ ಪ್ರಾರಂಭದಲ್ಲಿ. ಹಾಗಿರುವಾಗ ಈ ಒಂದು ಮಾತುಗಳನ್ನು ಹೇಳ್ತಾ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು 6-3-6-4-2-0-4-9-4-9 ಈ ಒಂದು ಸಂಖ್ಯೆಗೆ. ಈಗಾಗಲೇ ಎರಡು ಗೀತೆಯನ್ನು ಕೇಳ್ತಾ ಬಂದರೆ ಮುಂದಿನ ಕಾಲರ್ ಇದ್ದಾರೆ, ಯಾರಂತ ನೋಡೋಣ. ಹಲೋ ನಮಸ್ತೆ. ಹಲೋ
2: ಹಲೋ
1: ಹಲೋ ನಮಸ್ತೆ.
2: ನಮಸ್ತೆ,
1: ಯಾರು ಮಾತಾಡ್ತಿರೋದು? ದಿನೇಶ್ ಅವರು ಕಾಸರಗೋಡಿನಿಂದ. ಓಕೆ, ಹೇಗಿದ್ದೀರಾ ದಿನೇಶ್ ಅವರೇ? ಆರಾಮ? ಹಾ, ನಾವು ಕೂಡ ಆರಾಮ. ಹೇಗಿದೆ ನಿಮ್ಮ ಕಾಸರಗೋಡಲ್ಲಿ ಹಬ್ಬದ ವಾತಾವರಣ ಎಲ್ಲ?
2: ಹೌದಾ?
1: ನಮ್ಮಲ್ಲೂ ಕೂಡ ಹಬ್ಬಗಳೆಲ್ಲ ಜೋರಾಗಿ ನಡೀತಾ ಇದೆ. ಹೌದು, ಕೆಲವು ಕಡೆಗಳಲ್ಲಿ ನಿನ್ನೆ ಪ್ರತಿಷ್ಠಾಪನೆ ಮಾಡಿ ಇವತ್ತು ವಿಸರ್ಜನೆ ಮಾಡ್ತಾ ಇದ್ದಾರೆ ಗಣಪತಿಯನ್ನ. ಇನ್ನು ಕೆಲವು ಕಡೆಗಳಲ್ಲಿ ನಾಳೆ ನಾಡಿದ್ದು ಹೇಗೆ ನಡೀತಾ ಇದೆ?
2: ನಮ್ಮೂರಲ್ಲಿ ಬದ್ಯಡ್ಕದಲ್ಲಿ ಒಂದು 8 ದಿನ ಉಂಟು
1: ಮೇಡಮ್. ಹೌದಾ? ಓ ಹೌದಾ. ಓಕೆ, ಹೇಳಿ ಇವತ್ತು ಯಾವ ಹಾಡು ಕೇಳುವ ನಿಮ್ಗೆ?
2: ಮಾಸ್ತಿಗುಡಿಯಿಂದ
1: ಅಲ್ಲ, ಯಾವ ಹಾಡು?
2: ಅದರಲ್ಲಿ ಸುಮ್ಮನೆ ಅಂತ ಒಂದು
1: ಹಾಡು. ಓಕೆ, ಒಂದ್ ಲೈನ್ ಹಾಡ್ಬೋದಾ? ಇಲ್ವಾ,
2: ಸುಮ್ಮನೆ ಸರಿ ಹಾಗೆ ಬರುತ್ತೆ.
1: ಓಕೆ, ನೋಡೋಣ, ಸ್ವಲ್ಪ ತಲೆ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ, ಇದು ಮಾಸ್ತಿಗುಡಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದಾರೆ. ಸುಮ್ಮನೆ ಅನ್ನುವಂಥ ಹಾಡನ್ನು ಮಾಸ್ತಿಗುಡಿ ಚಿತ್ರದಲ್ಲಿ ಮೂಡಿ ಬಂದಿರುವಂತಹ ಗೀತೆ ಇದು. ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ ಈ ಹಾಡನ್ನು. ಈ ಒಂದು ಹಾಡಿಗೆ ಸಾಹಿತ್ಯವನ್ನು ನೀಡಿದವರು ಯಾರು ಅಂದರೆ ಕವಿರಾಜ್ ಅವರ ಸಾಹಿತ್ಯ ಇದೆ. ಮುಂಚೆ ಎಲ್ಲ ಕವಿರಾಜ್ ಅವರ ಸಾಹಿತ್ಯದ ಹಾಡುಗಳು ತುಂಬ ಬರ್ತಾ ಇತ್ತು, ಹೆಚ್ಚು ಪ್ರಖ್ಯಾತಿಯನ್ನು ಕೂಡ ಗಳಿಸ್ತಾ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಆದರೂ ಕೂಡ ಅವರ ಒಂದು ಸಾಹಿತ್ಯದ ಗೀತೆ ಇದು. ಸಾಧು ಕೋಕಿಲ ಅವರು ಈ ಹಾಡಿಗೆ ಸಂಗೀತವನ್ನು ನೀಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಈ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು 6-3-6-4-2-0-4-9-4-9 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
3: ನಮಸ್ತೆ ಮೇಡಮ್, ಯಾನ್ ಸಂಕಪಣ್ಣ ಪಾತ್ರ.
1: ಸಂಕಪಣ್ಣ ಕಾರ್ಯಕ್ರಮ ಗೆದ್ದುಕೊನೊಂದಿಲ್ಲ ಪಲ್ಲೆ ಸಂಕಪಣ್ಣ.
3: ಬಾರಿ ದೊಂಬು ಮೇಡಮ್ ಬರ್ಸಲ್ ಬತ್ತಿಜ್ಜಿ. ಅಣ್ಣಲ್ಲ ಗೋಡೆ ಗಣೇಶ ಗಾರು ಗೌರಿ ಗಣಪತಿ ಕುಲ್ಲಾದ. ಸೋಮವಾರ ಬಿಡಪ್ಪ ದೂರ ಸಾಧಾರಣ ಶಾಂತಿಯುತವಾದ ಕಾರ್ಯಕ್ರಮ ನಡಪ. ಒಂದು ಪೂಜೆ ಮಂತೊಂದು ಉಲ್ಲ ದೇವರ ಪುರ ಗಜಮ ಗಣಪತಿಗಳ ಏನ ಕೊರ್ತಾರ ಬರ್ಸ ಬಾರಡಂದಿಕೇನುವ ಕಾಪಿದ ಬುಲ್ಲೆ ಪಕ್ಕ ಅಡ್ಡ ಮುಂಚಿದ ಬುಲ್ಲೆ ಪುರ ಹಾಲಾಕೊಂಡು ಬರ್ಸ ಬತ್ತಿಜಿಂದ ಆತರ ಒಂಜಿ ಎಂಡು ಬಕ್ಕ ಪರ್ಪಣ ನೀರ್ಗಳ ತೊಂದರೆ ಹಾಕೊಂಡು
1: ಪ್ರತಿ ಜೀವಿಗಳ ತೊಂದರೆ
3: ನೀರು ತಿಕ್ಕಿಜಿಂಡ ದಾಯ್ತ ಮಲ್ಪರ್ಪನಿ
1: ಅಂದಂದು
3: 1000 ಅಡಿ ಅಜ್ಪ ಆಜನದ ಅಡಿ ಇತ್ತಿನ ಬೋರ್ವೆಲ್ ಪುರ 1000 ಅಡಿಕ್ಕೆ ಅಡಿಕೆ ಪೋಂಡೆಲ್ಲ ನೀರಿಜ್ಜಿ ಅಂಚೆ ಅದ ಪಕ್ಕ ಎಂಕ್ಲ ಗೊರೂರು ಹೇಮಾವತಿ ಡ್ಯಾಮ್ಲ ನೀರಿಜ್ಜಿ KRS ಲ ನೀರಿಜ್ಜಿ ಪುರ ತಮಿಳ್ನಾಡು ಗಾಡಿ ಅಡಿ ನೀರ್ ಬಿಡೋಡು ಪರ್ವಾ ನೀರಿಜ್ಜಿ ಇಂಚಿನ ಒಂದು ಪರಿಸ್ಥಿತಿ ನಮ್ಮ ಸಾಧಾರಣ ಒಂದು ಸಾಧಾರಣ ತೂದನ್ ಮಲ್ಪಡ್ದು ನೀರನ್ನು ವೇಸ್ಟ್ ಮಲ್ಪರಬಲ್ಲಿ ಐನಾತ್
1: ನೀರನ್ನ
3: ಮಲ್ತಂದು ರಡ್ಡು ಕೊಡಪ್ಪನ ಖರ್ಚು ಹಾಪನಡೆ ಒಂಜಿ ಕೊಡಪ್ಪನ ಉಲಾಯದ ಲೆಕ್ಕ ಮಲ್ತಂದು ಒಂದ್ ಮಲ್ಪಡು ಹಾಸಿಗೆ ಇದ್ದಷ್ಟು ಕಾಲು ಚಾಚುಂದು ಅಂಚಿನ ಒಂದು ಪರಿಸ್ಥಿತಿ ಮಲ್ತದ್ದು ಪೂರ ಜನಕ್ಕಲು ಒಂಚೂರು ಪೂರ ಜನಕ್ಕಲು ಪಂಡು ಒಂದು ಪತ್ತೊಂದು ಇತ್ತಂಡ ಎಡ್ಡೆ ಅಂತ ಪಂಪೇನು ದಂಡನಿಕ್ಲ ಮಾದಿ ಬಂದು ಮಕ್ಕಂದ್ರ ಪನೊಂದು ಪೂರ ನೀರು ವೇಸ್ಟ್ ಮಲ್ಪಡ್ಚಿ ದಂಡ ಪೂರ ತಿಕ್ಕಲ ಬರಗಾಲ ಬರ್ಪ ಪರಿಸ್ಥಿತಿ ಉಂಡು ಅದನ್ನೆಲ್ಲ ಬರ್ಸ ಬತ್ತಿಜಿಲ್ಲ ನಾನು ಒಂದು ತಿಂಗಳ ಬರ್ಸ ಬತ್ತಿಜಿಲ್ಲ ಪೂರ ಉಣಗುದು ಕರಿಂಚಿದ
1: ಪೋಪಿನ
3: ಪರಿಸ್ಥಿತಿ ನಮ್ಮ ಬಾಯಿನಾಥ್ ತೂದು ಮಲ್ತಂದಿತ್ತಂಡ ನಮ್ಮ ಜೀವನಗೂ ಎಡ್ಡೆ ಅಂತ ಅಂತೇ ಇನಿ ಅಂಕ ಎರಡು ರೇಖೆಗಳು ಚಿತ್ರಡು ನೀಲ ಮೇಘ ಶ್ಯಾಮ ಅನ್ನೊಂಜಿ ಪದ್ಯ ಉಂಡು ದಯಮಲ್ತದ ಇನ್ ಪ್ರಸಾರ ಮಲ್ಪಲೆ ಮೇಡಮ್.
1: ಓಕೆ ಓಕೆ
3: ಖಂಡಿತ. ಪೂರ ಸಾರಂಗ ಕೇನ್ನ ಕ್ಲೇಗೆ ನಮ್ಮ ಫ್ರೆಂಡ್ ಸಿ ಟಿ ಚಂದ್ರಶೇಖರ್ ರೂಪಕ ಕಾರ್ಕಳೆ ಅಮ್ಮನೆ ಅಕ್ಕ ಜೋಕ್ಲೆ ಪುರ ಎನ್ನ ಜೋಕ್ಲೆಗೆ ಎನ್ನ ಪುಲ್ಲಿ ಅರ್ಲೆ ಪುರ ಡೆಲಿಕೇಟ್ ಮಲ್ತೊಂದಿಲ್ಲ.
1: ಓಕೆ ಓಕೆ ಖಂಡಿತ.
3: ಓಕೆ ಮ್ಯಾಮ್ ಸೊಲ್ ಮೇಲೆ
1: ಸೊಲ್ ಮೇಲೆ ಸೊಲ್ ಮೇಲೆ. ಓಕೆ ಓಕೆ. ಎರಡು ರೇಖೆಗಳು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದಾರೆ. ನೀಲ ಮೇಘಶ್ಯಾಮ ನಿತ್ಯಾನಂದ ಧಾಮ ಅನ್ನುವಂಥ ಹಾಡನ್ನು ಸ್ವಲ್ಪ ಹೊತ್ತಲ್ಲಿ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೆ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಈಗಾಗಲೇ ಎರಡು ಗೀತೆಯನ್ನು ಕೇಳ್ತಾ ಬಂದರೆ, ಅದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364240449 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕರೆ ಮಾಡಿ ಮಾತಾಡಿ 6364240449 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಈ ಒಂದು ಒಲವಿನ ಹಾಡು ಕಾರ್ಯಕ್ರಮ ಏನಿದೆ ಅದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಅದೇ ರೀತಿ ಒಂದಿಷ್ಟು ಹಬ್ಬದ ವಾತಾವರಣ ಇರುವಂಥದ್ದು ಎಲ್ಲ ಕಡೆಗಳಲ್ಲಿ. ಅದೇ ರೀತಿ ಬೇರೆ ಬೇರೆ ಸಾಲು ಹಬ್ಬಗಳು ಬಂದಿದೆ, ಬರ್ತಾ ಇದೆ. ನಿಮ್ಮಲ್ಲೂ ಕೂಡ, ನಿಮ್ಮ ಊರಲ್ಲೂ ಕೂಡ ಒಂದಿಷ್ಟು ಹಬ್ಬದ ವಾತಾವರಣ ಇರಬಹುದು. ಅದನ್ನು ಕೂಡ ಒಂದು ವಿಶೇಷತೆಗಳು ಏನಿದ್ರೆ ತಿಳಿಸ್ಬೋದು ಕರೆಯನ್ನು ಮಾಡಿ. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ
1: ಸರ್. ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮಾರಿಕಣಿವೆಯಿಂದ ರಾಜ್ಕುಮಾರ್, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ.
0: ರಾಜ್ಕುಮಾರ್ ಅವರು ಮಾರಿಕಣಿವೆಯಿಂದ?
1: ಹೌದು ಮೇಡಮ್. ಈ ಕಾರ್ಯಕ್ರಮ ತಪ್ಪದೇ ಕೇಳ್ತೇನೆ ನಾನು, 3-4 ರವರೆಗೂ.
0: ಹೌದಾ?
1: ಹೌದು.
0: ಹೇಗಿದೆ
1: ಮೇಡಮ್?
0: ಹೇಳಿ ಹೇಳಿ.
1: ಇವತ್ತು ಬ್ರಹ್ಮಾಸ್ತ್ರ ಕನ್ನಡಮ್ಮನ ದೇವಾಲಯ ಅಂತ ಒಂದು ಸಾಂಗ್ ಪ್ಲೇ.
0: ಹೌದು. ಆ ಹಾಡನ್ನ ಕೇಳ್ಬೇಕಾ?
1: ಹೌದು ಮೇಡಮ್.
0: ಯಾಕೆ ಈ ಹಾಡು ಇಷ್ಟ?
1: ಮೇಡಮ್, ತುಂಬಾ ಅಪರೂಪ, ಕೆಲವು ಸ್ಟೇಷನ್ ಗಳಲ್ಲಿ ಈ ಹಾಡು ಸಿಗ್ತಾ ಇಲ್ಲ, ಅದರಲ್ಲಿ ನಿಮ್ಮಲ್ಲಿ ಸಿಗ್ಬೋದೇನೋ ಅಂತ ಕೇಳ್ತಾ ಇದ್ದೀನಿ.
0: ಅದಕ್ಕೋಸ್ಕರ.
1: ಹೌದು ಮೇಡಮ್.
0: ಕನ್ನಡಮ್ಮನ ದೇವಾಲಯ ಅಲ್ವಾ?
1: ಹೌದು ಮೇಡಮ್. ಬ್ರಹ್ಮಾಸ್ತ್ರದಲ್ಲಿ 2 ಸಾಂಗ್ಸ್ ಇದೆ, ಮೇಲ್ ಅಂಡ್ ಫಿಮೇಲ್ ಅಲ್ಲಿ. ಯಾವ್ದು ಪ್ಲೇ ಮಾಡಿದ್ರು ನಡೀತದೆ,
0: ಯಾವ್ದು ಕೂಡ ಆಗುತ್ತೆ.
1: ಹೌದು.
0: ಓಕೆ, ನೋಡೋಣ, ಸ್ವಲ್ಪ ತಲೆ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ. ರಾಜ್ಕುಮಾರ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು ಕನ್ನಡಮ್ಮನ ದೇವಾಲಯ ಅನ್ನುವಂತ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ ಸ್ವಲ್ಪ ಹೊತ್ತಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ಮುಂದಿನ ಕಾಲರ್ ಇದ್ದಾರೆ, ಯಾರಂತ ನೋಡೋಣ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಾವು ವಿಜಯಪುರದಿಂದ ನವಾಜ್ ಅಂತ ರೀ ಮೇಡಮ್.
0: ನವಾಜ್ ಅವರೇ, ಹೇಗಿದ್ದೀರಾ?
2: ಆರಾಮದೇ ಮೇಡಮ್, ನೀವು ಆರಾಮದೀರಿ ಮೇಡಮ್?
0: ನಾವು ಕೂಡ ಆರಾಮ.
2: ನಿಮಗೆ ರೀ ಹಾಗೂ ನಿಮ್ ಸಿಬ್ಬಂದಿ ಅವರಿಗೆ, ನಮ್ ಎಲ್ಲಾ ಕೆಳಗುರಿಗೆ ಗಣೇಶ ಹಬ್ಬದ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೇಡಮ್.
0: ಓಕೆ, ತಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಗಿದೆ ನಿಮ್ಮ ಊರಲ್ಲಿ ಹಬ್ಬ?
2: ಹಬ್ಬ ನಡೆದ ನೋಡ್ರಿ ಮೇಡಮ್, ಹಂಗೆ ನಮ್ಮಲ್ಲಿ ಏನೋ ಗಣಪತಿ ಜೋರ್ ಮಾಡ್ತಾರಿ, ಗಣಪತಿ ಕುಂಡ್ರಸಾಕತ್ತಾರಿ. ನಿನ್ ಗೊತ್ತಾವ್ರಿ ಮೇಡಮ್? ಇನ್ನೇನಾದ್ರು 5 ದಿನದ 7 ದಿನದ 9 ದಿನದ ಹಿಂಗಿರ್ತಾವ್ರಿ ನಮ್ಮಲ್ಲಿ. ಹಿಂಗಾಗಿ ಏನ್ ಹಿಂಜರಡ ಮನೆಯಿಂದ ಮಾಡ್ತಾರ ನೋಡ್ರಿ ಮೇಡಮ್ ಹಬ್ಬ ರೀ. ಮತ್ತೇನಾದ್ರಿ ಹೋಗು ಟೈಮ್ನಾಗ ಅನ್ನ ಪ್ರಸಾದ ಮಾಡ್ತಾರ್ರಿ ಮೇಡಮ್, ಪ್ರತಿ ಒಂದು ಗಣಪತಿ ಅವ್ರು ಏನ್ ಕುಂಡಿಸಿರ್ತಾರ ಅಲ್ಲಲ್ಲಿ ಓಣ್ಯಾಗ, ಅನ್ನ ಪ್ರಸಾದ ಕಂಪಲ್ಸರಿ ಮಾಡ್ತಾರ್ರಿ ಮೇಡಮ್.
0: ಹೇಳಿ ನವಾಜ್ ಅವರು, ಇವತ್ತು ಯಾವ ಹಾಡು ಕೇಳ್ಬೇಕು ನಿಮ್ಗೆ?
2: ನಮಗ ಅದು ಕುಟುಂಬ ಪ್ರಸಾರ ಮಾಡ್ರಿ ಮೇಡಮ್, ಕುಟುಂಬ ಚಿತ್ರದಿಂದ ರೀ.
0: ಯಾವ ಹಾಡು ಕುಟುಂಬದಲ್ಲಿ?
2: ಅದರಲ್ಲಿ ಕುಟುಂಬದಲ್ಲಿ ನೋಡ್ರಿ ಮೇಡಮ್, ಗಣೇಶಂದ ಆದ್ ನೋಡ್ರಿ ಮೇಡಮ್ ಅಂದ್ರಿ.
0: ಹೌದಾ?
2: ಹ್ಞೂ ಮೇಡಮ್, ಕುಟುಂಬ ಚಿತ್ರ ರೀ, ಕನ್ನಡ ರೀ. ಅದರಲ್ಲಿ ಒಂದು ಗಣೇಶ ನಾಡ ನೋಡ್ರಿ, ನಮ್ಮ ಉಪೇಂದ್ರ ಅವ್ರ ಅಭಿನಯ ರೀ ಅದು.
0: ಹೌದು, ಜೈ ಗಣೇಶನ.
2: ಜೈ ಗಣೇಶ, ಜೈ ಗಣೇಶ, ಗಣೇಶ ಹಾಡ್ರಿ ಮೇಡಮ್.
0: ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ.
2: ಹ್ಞೂ ಮೇಡಮ್,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ, ನಮಸ್ತೆ ಮೇಡಮ್. ನಮಸ್ತೆ.
0: ಓಕೆ, ಇದು ನವಾಜ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತ ಹಾಡು ಕುಟುಂಬ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರೆ ಜೈ ಗಣೇಶ ಅನ್ನುವಂತ ಗೀತೆಯನ್ನ. ಇದೇ ರೀತಿ ನೀವು

ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆ ಮಾಡಬಹುದು. 6364204949 ಸಂಖ್ಯೆಗೆ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ ಹೊತ್ತಲ್ಲಿ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕಲಾ ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾ ಸಾರಂಗ್ಗೆ ಪ್ರೀತಿಯ ಸ್ವಾಗತ. ನಾನು ಭಾಸ್ಕರ್ ರೈ ಕುಕ್ಕೋಳಿ. ಕಲಾ ಸಾರಂಗ್ನಲ್ಲಿ ವಿಭಿನ್ನ ಕ್ಷೇತ್ರಗಳ ಸಾಧಕರನ್ನ ಪರಿಚಯಿಸುವ ಮೂಲಕ ಅವರ ಮಾತುಗಳನ್ನ ಕೇಳ್ತಾ ಬಂದಿದ್ದೀರಿ. ಕಲೆ ಎನ್ನುವಂಥದ್ದು ಎಲ್ಲ ವಿಭಾಗಗಳಲ್ಲಿ ಕೂಡ ಎದ್ದು ಕಾಣುವಂತಹ ಒಂದು ಪ್ರಕಾರ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಾಂಸ್ಕೃತಿಕ ಸಂಗತಿಗಳು ಕೂಡ ಇದ್ದಾವೆ. ಅದರ ಜೊತೆಗೇನೆ ಬರುವಂತದ್ದು ಸಾಹಿತ್ಯ, ಶಿಕ್ಷಣ, ಸಂಸ್ಕೃತಿ ಇತ್ಯಾದಿ. ಹಾಗಾಗಿ ಈ ಕ್ಷೇತ್ರದಲ್ಲಿ ಹೆಸರು ಮಾಡಿದಂತಹ ಅನೇಕ ಸಾಧಕರು ಈಗಾಗಲೇ ಮಾತಾಡಿದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ. ಅಂತದ್ದೇ ಮತ್ತೊಂದು ಸಂಚಿಕೆ ಈಗ ತೆರೆದುಕೊಳ್ತಾ ಇದೆ. ನನ್ನ ಜೊತೆ ಸಾರಂಗ ಬಳಗದ ಬಿಂದ್ಯಾ ಕುಲಾಲ್ ಮತ್ತು ಎಡ್ವರ್ಡ್ ಲೋಬೊ ಅವರಿದ್ದಾರೆ. ನಾವು ಮೂವರೀಗ ಬಂದಿರುವಂಥದ್ದು ನಮ್ಮ ಉರುವ ಮಾರ್ಕೆಟ್ನನ್ನು ದಾಟಿ ಇಲ್ಲಿ ಬೋಳೂರು ಪರಿಸರಕ್ಕೆ. ಈ ಬೋಳೂರಿನಲ್ಲಿ ಕಲ್ಲಾವ್ ಲೇನ್ ಅಂತ ಒಂದಿದೆ. ಅದರ ಒಳಗಡೆ ಸ್ವಲ್ಪ ಮುಂದೆ ಬಂದರೆ ಕಲ್ಲಾವ್ ಬಿ ಮನೆ ಸಿಗ್ತದೆ. ಇಲ್ಲಿ ಸಾಹಿತ್ಯ ಸೇವಕ ಶ್ರೇಷ್ಠ ದಂಪತಿಗಳಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಕೂಡ ಶಿಕ್ಷಕರು. ಆಮೇಲೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ವಿಶೇಷವಾದ ಕಾಳಜಿಯಿಂದ ಕೆಲಸ ಮಾಡುವವರು. ಸಾವಿರಾರು ಮಕ್ಕಳಿಗೆ ಕಲಿಸಿದವರು. ಅನೇಕ ಸಾಹಿತ್ಯ ಸಂಘಟನೆಗಳನ್ನು ಮಾಡಿದವರು. ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಾಸಕ್ತಿಯನ್ನು ಬೆಳೆಸಿದವರು. ಅದರ ಬಗ್ಗೆ ಕಮ್ಮಟ ಕಾರ್ಯಾಗಾರಗಳನ್ನು ಕೂಡ ಮಾಡಿದವರು. ಹಾಗಾಗಿ ಇಬ್ಬರು ಕೂಡ ಅವರದೇ ಆದಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದದ್ದರಿಂದ ಅವರನ್ನು ಪ್ರತ್ಯೇಕವಾಗಿ ಮಾತಾಡಿಸುವುದಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ಅವರು ಬೇರೆ ಯಾರೂ ಅಲ್ಲ, ಬಿ ಶ್ರೀನಿವಾಸ ರಾವ್ ಮತ್ತು ಸಾವಿತ್ರಿ ಎಸ್ ರಾವ್ ದಂಪತಿ. ಪ್ರಶಸ್ತಿ ವಿಜೇತ ಶಿಕ್ಷಕರು ಕೂಡ, ದೀರ್ಘಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಅವರ ಮಾತುಗಳನ್ನು ನಾವು ಕೇಳಬೇಕು. ಈಗ ಮೊದಲಿಗೆ ನಾನು ಬಿ ಶ್ರೀನಿವಾಸ ರಾವ್ ಅವರನ್ನು ಮಾತಾಡಿಸ್ತೇನೆ. ನಮಸ್ಕಾರ ಶ್ರೀನಿವಾಸ ರಾವ್ರೆ, ಬಹಳ ಸಂತೋಷ ಆಯಿತು. ಬಹುಶಃ 90 ಒಂದು ವಯಸ್ಸಿನಲ್ಲಿ ಈಗಲೂ ಕೂಡ ಜೀವನೋತ್ಸಾಹದಿಂದ ಇರತಕ್ಕಂತಹ ಒಬ್ಬರು ಸಾಧಕರು ನೀವು. ನಮಗೆ ಬಹಳ ಸಂತೋಷ ನಿಮ್ಮಂಥ ಹಿರಿಯರ ಜೊತೆಯಲ್ಲಿ ಮಾತನಾಡುವಾಗ ಅನೇಕ ಜೀವನ ಅನುಭವಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ಒಂದು 4 ದಶಕಗಳ ಸೇವೆಯನ್ನು ದಾಖಲಿಸಿದಂತಹ ವ್ಯಕ್ತಿ. ಅದರ ಜೊತೆಗೆ ಬರೀ ಅದನ್ನು ವೃತ್ತಿಯಾಗಿ ಸ್ವೀಕಾರ ಮಾಡಿದ್ದಲ್ಲ, ಬೇರೆ ಬೇರೆ ರೀತಿಯಲ್ಲಿ ಆ ಶಿಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಲ್ಲದೆ ಅನೇಕ ಮಂದಿಗಳನ್ನು ಬೆಳೆಸಿದವರು ಕೂಡ. ಆದ್ದರಿಂದ ನಾನು ಮೊದಲಿಗೆ ನಿಮ್ಮಲ್ಲಿ ಕೇಳುವುದು, ಈ ಒಂದು ಶೈಕ್ಷಣಿಕವಾದ ಆಸಕ್ತಿ, ಸಾಂಸ್ಕೃತಿಕವಾದಂತಹ ಒಂದು ರುಚಿ ಮತ್ತು ಈ ಸಂಘಟನಾತ್ಮಕವಾದಂತಹ ಕೆಲಸ ಕಾರ್ಯಗಳು, ಇದಕ್ಕೆಲ್ಲ ಮೂಲ ಪ್ರೇರಣೆ ಏನು ನಿಮಗೆ?
2: ಮೂಲ ಪ್ರೇರಣೆ ಅಂತ ಹೇಳಿದ್ರೆ, ನಮಗೆ ಶಾಲೆಯಲ್ಲಿ ಕಲಿಯುವಾಗಲೇ ಈ ರೀತಿ ಶಿಕ್ಷಕರಾಗಬೇಕು ಅಂತ ಆಸೆ ಇತ್ತು. ಭಾಷಣ ಮಾಡೋದೆಲ್ಲ ಇತ್ತಾಗ, ಆಗ ಶಾಲೆಯಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರು. ನಮ್ಮ ಶಾಲೆಯಲ್ಲಿ ಕೆನರಾ ಹೈಸ್ಕೂಲ್ನಲ್ಲಿ ಮಾಸ್ಟ್ರು ನಮ್ಮನ್ನು ಕರೆದು ಅವರಿಗೆ ಬೇಕಾದಂತಹ ಸೌಕರ್ಯಗಳನ್ನೆಲ್ಲ ಕೊಟ್ಟು ಕಲಿಸ್ತಾ ಇದ್ರು. ನಾನು ಒಂದು ಹೇಳಲೇಬೇಕು, ನಾನು ಏನಂತ ಹೇಳಿದ್ರೆ, ನಾ ಬಡತನದಲ್ಲಿ ಇದ್ದೇವರು. ಆಗ ಶಾಲೆಯಲ್ಲಿ 5 ರೂಪಾಯಿ ಸಂಬಳ ಕೊಡ್ಲಿಕ್ಕಿತ್ತು. ಸಂಬಳ ಕೊಡ್ಲಿಕ್ಕೆ ಕಷ್ಟ ಆಯ್ತು. ಕಷ್ಟ ಆದಾಗ ಏನ್ ಮಾಡುದು, ಮಾಸ್ಟರ್ ಅಲ್ಲಿ ಸಂಬಳ ಇಲ್ಲ ಅಂತ ನನ್ನ ಕ್ಲಾಸಿಂದ ಹೊರಗೆ ಹಾಕಿದ್ರು. ಆಗ ಹೆಡ್ ಮಾಸ್ಟರ್ ಅವರು ಸುಪರ್ವಿಷನ್ಗೆ ಬಂದಾಗ ಕ್ಲಾಸಿಂದ ಹೊರಗೆ ನಿಂತಿದ್ದೆ ನಾನು. ಆಗ ಅವರು ಕೇಳಿದ್ರು, ಕೇಳಿ ಏನು ಹೊರಗೆ ನಿಂತದ ಅಂತ. ಸರಿ ಹೇಳಿದೆ ನಾನು, ಇಲ್ಲ ಫೀಸ್ ಕೊಡ್ಲಿಲ್ಲ ಅದಕ್ಕೆ. ಹಾಗಾದ್ರೆ ಆಫೀಸ್ ಕೊಂಡೇ ಬಾ ಅಂತೇಳಿ ಆಫೀಸ್ ಕೊಂಡೇ ಹೋದೆ. ಅವರು ಕ್ಲಾಸ್ ಟೀಚರನ್ನು ಕರೆದು ನನ್ನ ಮಾರ್ಕ್ ಎಲ್ಲ ಕೇಳಿದರು. ಮಾರ್ಕ್ ಕೇಳಿದೆನೆ ಅಂತ ಹೇಳಿದರು, ನೀನು ನಾಳೆಯಿಂದ ಸಂಬಳ ಕೊಡೋದು ಬೇಡ, ಶಾಲೆಯಲ್ಲಿ ಕಲಿ, ಕಲಿತು ಹುಷಾರಾಗ ನೀನು ಅಂತ ಹೇಳಿದರು. ಆಯ್ತು ಅಂತ ಹೇಳಿದೆ. ಮತ್ತೆ ಆ ವರ್ಷ ಸಂಬಳ ಕೊಡಲಿಲ್ಲ, ಫ್ರೀ ಮಾಡಿದರು. ನೆಕ್ಸ್ಟ್ ಇಯರ್ ಆಗುವಾಗ ರಾಜಾಜಿಯವರು ಒಂದು ಸ್ಕೀಮ್ ತಂದರು. ಏನಂತ ಹೇಳಿದ್ರೆ, ಯಾರು ಶಿಕ್ಷಕರಾಗ್ತಾರೆ ಅವರನ್ನು ಶಾಲೆಯಲ್ಲಿಯೇ ಸ್ಪೆಷಲ್ ಟ್ರೈನಿಂಗ್ ಅಂತ. ಆಗ ಅವರಿಗೆ 7 ರೂಪಾಯಿ ಇದು ಸ್ಟೈಪೆಂಡ್ ಕೊಡ್ತಾ ಇದ್ರು. ಹೆಡ್ ಮಾಸ್ಟರ್ ಹೇಳಿದ್ರು, ನೋಡು 7 ರೂಪಾಯಿ ಸ್ಟೈಪೆಂಡ್ ಸಿಗ್ತದೆ ನಿಂಗೆ, ನೀನು ಶಾಲೆಯಲ್ಲಿ ಕಲಿ, ಶಿಕ್ಷಕನಾಗು. ಶಿಕ್ಷಕನಾದ ಮೇಲೆ ನಿನಗೆ ಮೇಲೆ ಕಲಿಬೇಕಂತಿದ್ರೆ ಮತ್ತೆ ಕಲಿಬಹುದು, ಏನು ತೊಂದರೆ ಇಲ್ಲ. ಅಥವಾ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಕೂಡ ಬೇರೆ ಕೆಲಸಕ್ಕೆ ಹೋಗ್ಬೋದು, ಏನಾಗುದಿಲ್ಲ, ನೀನು ಅದಕ್ಕೆ ಸೇರು ಅಂತ ಹೇಳಿ. ಆಗ ನನಗೆ 9, 10 ತರಗತಿಯಲ್ಲಿ 7 ರೂಪಾಯಿ ಸ್ಟೈಪೆಂಡ್ ಬಂತು, ಕಲೀಲಿಕ್ಕೆ ಅದಾಯ್ತು. ಮತ್ತೆ ಟೀಚರ್ಸ್ ಟ್ರೈನಿಂಗ್ ಆಯ್ತು, ಟೀಚರ್ಸ್ ಟ್ರೈನಿಂಗ್ ಒಂದು ವರ್ಷ. ಅದಾದ ನಂತರ ನಾನು ಶಾಲೆಯಲ್ಲಿ ಸೇರಿದೆ ಕೆಲಸಕ್ಕೆ. ಕೆಲಸಕ್ಕೆ ಸೇರಿ ಕೆಲಸದಲ್ಲಿರುವಾಗ ನನಗೆ ಅಲ್ಲಿ ಆದಿ ಉಡುಪಿ ಶಾಲೆ ಅಂತ, ಆದಿ ಉಡುಪಿ ಶಾಲೆಯಲ್ಲಿ ತುಂಬಾ ಚಟುವಟಿಕೆಗಳೆಲ್ಲ ನಡೀತಾ ಇತ್ತು. ಮಕ್ಕಳನ್ನು ಅವರಿಗೆ ಜೇನು ಸಾಕುವುದು, ಮತ್ತೆ ಗಾರ್ಡನಿಂಗ್ ಮಾಡುದು, ಮತ್ತೆ ರೆಡ್ ಕ್ರಾಸ್ ಅವರಿಗೆ ಎಲ್ಲ ಚಟುವಟಿಕೆಗಳನ್ನು, ನಾಟಕಗಳನ್ನೆಲ್ಲ ಮಾಡಿಸುವುದು, ಡಿಬೇಟ್ ಅದೆಲ್ಲ ಇತ್ತು.
1: ಅಂದ್ರೆ ನೀವು ಬಯಸಿದ ಹಾಗೆ ಶಿಕ್ಷಕ ವೃತ್ತಿಗೆ ನಿಮಗೆ ಬರ್ಲಿಕ್ಕೆ ಸಾಧ್ಯ ಆಯ್ತು.
2: ಅದೊಂದು
1: ಪ್ರಚೋದನೆ ಬಂತು. ಈಗ ನೀವು ಹೇಳಿದ್ರಲ್ಲ ಶ್ರೀನಿವಾಸ ರಾಯರೆ, ತುಂಬಾ ಬಡ ಕುಟುಂಬದಿಂದ ಬಂದಿದ್ದೇನೆ ಅಂತ ಹೇಳಿ. ಈಗ ನಿಮ್ಮ ತಂದೆ ತಾಯಿ ಮತ್ತೆ ನಿಮ್ಮ ಒಡಹುಟ್ಟುಗಳ ಬಗ್ಗೆ ಸ್ವಲ್ಪ ಹೇಳಿ ಅಂತೆ.
2: ನನ್ನ ತಂದೆ ವೆಂಕಟರಾವ್ ಅಂತ, ಅವರು ಒಂದು ಅಂಗಡಿಯಲ್ಲಿ ಕೆಲಸ ಮಾಡಿದ್ರು, ಮತ್ತೆ ಅಂಗಡಿ ಲಾಸ್ ಆಯ್ತು.
1: ಇದೇ ಬೋಳೂರ್ನವರ?
2: ಬೋಳೂರ್ ನಮ್ಮ ಇಲ್ಲೇ ಹುಟ್ಟಿದವರು. ಅವ್ರಿಗೆ ಅಲ್ಲಿ ಲಾಸ್ ಆಯ್ತು. ಆ ನಂತರ ಅವ್ರೇನ್ ಮಾಡುದಪ್ಪ ಅಂತ ಹೇಳಿ ಅಲ್ಲಿ ಎಲ್ಲ ಊಟಕ್ಕೆ ಹೋಗುದು. ಊಟದಲ್ಲಿ ಬ್ರಾಹ್ಮಣ ತರ ಅಂತ ಹೇಳ್ಕೊಟ್ರೆ ದಕ್ಷಿಣೆ ಕೊಡ್ತಾರೆ, ಅದಂತೆ ಕೊಡುದು. ಮತ್ತೆ ಉಳಿದ ಸಮಯದಲ್ಲಿ ಕೃಷಿ ಮಾಡಿ ಆಗ ಬೆಂಡೆಕಾಯಿ, ಹೀರೆಕಾಯಿ ಇದೆಲ್ಲ ತರಕಾರಿ, ಮತ್ತೆ ಹರಿವೆ ಎಲ್ಲ ಬೆಳೆಸಿ ಅದನ್ನು ಕೊಂಡೋಗಿ ಮಾರಾಟ ಮಾಡುದು.
1: ತಾಯಿಯಲ್ಲಿ ಅವರು
2: ಪಣಂಬೂರಿನವರು, ಮೂಕಾಂಬಿಕಾ ಅಂತ ಅವರ ಹೆಸರು.
1: ಎಷ್ಟು ಮಂದಿ ಮಕ್ಕಳು ನೀವು? ಮಕ್ಕಳು ಎಷ್ಟು ಜನ?
2: ನನಗೆ ಹಿರಿಯ ರಾಮಚಂದ್ರ ಅಂತ ಅಣ್ಣ, ತಮ್ಮ ಕೃಷ್ಣಮೂರ್ತಿ ಅಂತ ಒಬ್ಬ, ಹಾಗೆ ನಾನು ಮಧ್ಯದವ, ಒಬ್ಬ ಅಕ್ಕ, ಒಂದು ತಂಗಿ, ಒಟ್ಟು ನಾವು 5 ಜನ ಮಕ್ಕಳು. ತಾಯಿ ಸಹ ಅವರು ಕಲ್ತದ್ದು 2nd ಕ್ಲಾಸಿನವರೆಗೆ, ಮತ್ತೆ ಕಲೀಲಿಲ್ಲ ಅವರು. ಆದ್ರೆ ನಮಗೆಲ್ಲ ಹೆಚ್ಚು ಪ್ರೀತಿ ಅವರ ಮೇಲೆ. ಪ್ರತಿದಿನ ಬಂದ ಕೂಡಲೇ ನಮ್ಮನ್ನು ಕ್ಲಾಸಿನಲ್ಲಿ ಕಾಲ ಕೂತ್ಕೊಳಿಸಿಕೊಂಡು ಇವತ್ತು ಶಾಲೆಯಲ್ಲಿ ಏನು ಮಾಡಿದ್ದಾರೆ, ಏನು ಕಲಿಸಿದ್ದಾರೆ, ಏನು ಓದಿ ಮಾಡಿದ್ದಾರೆ, ಓದಿ ಹೇಳಿ ನನಗೆ ಅಂತ ಹೇಳಿ ನನ್ನ ಹತ್ರ ಓದಿಸ್ತಿದ್ರೆ. ಇದರಿಂದ ಮತ್ತೆ ಒಳ್ಳೆ ಕತೆ ಹೇಳ್ತಿದ್ರು ಅವರು.
1: ನಿಮಗೆ ಈ ಆಸಕ್ತಿ, ಸಾಹಿತ್ಯದ ಆಸಕ್ತಿ ಬೆಳೆಸಲಿಕ್ಕೆ ಅವರು ಕಾರಣ?
2: ಅವರು ಕಾರಣ.
1: ಹೇಗೆ?
2: ಅದೇ ಕತೆ ಎಲ್ಲ ಹೇಳ್ತಿದ್ರು ತುಂಬಾ.
1: ಯಾವ ಕತೆ?
2: ಅಜ್ಜಿ ಕತೆಗಳಿಗೆ ಸುಮಾರು ಉಂಟು. ಅದು ಹೇಳಲಿಕ್ಕೆ ಹೋದ್ರೆ ನನಗೆ ಬಹಳ ಇದಾಗ್ತದೆ.
1: ರಾಮಾಯಣ
2: ರಾಮಾಯಣ ಹೇಳ್ತಿದ್ರು. ಆಮೇಲೆ ಕುಮಾರದಾಸ ಭಾರತವನ್ನು ಅವರು ಕಷ್ಟಂದು ಓದ್ತಿದ್ರು, ಅವರೇ
1: ವಾಚ ಮಾಡ್ತಿದ್ರು.
2: ಅದರ ಕತೆ ಸಹ ಹೇಳ್ತಿದ್ರು, ರಾಮಾಯಣ ಕೃಷ್ಣಂದು ರಾಮಂದು ಎಲ್ಲ, ಭೀಮಸೇನೆಯನ್ನು ಇದ್ದಾರೆ. ಹಾಗೆ ನಮಗೆ ಇಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ರು. ಮತ್ತೆ ಅಡಿಗೆ ಮಾಡುವಾಗಲೂ ಹಾಗೆ ನಾವು ಹತ್ರ ಅದ್ರಿಂದ ನಾವು ಬಡವರಾದ್ರಿಂದ ಹತ್ತಿರದಲ್ಲಿ ಫ್ರೆಂಡ್ಸ್ ಎಲ್ಲ ಹೆಚ್ಚು ಇರಲಿಲ್ಲ. ತಾಯಿ ನಮ್ಮನ್ನು ಹತ್ತಿರ ಕೂತ್ಕೊಳಿಸಿಕೊಂಡು ಆಮೇಲೆ ಅಡುಗೆ ಮಾಡುವಾಗ ಸಹ ನಮಗೆ ಕತೆ ಹೇಳೋದು, ಮಾತಾಡೋದು ಮಾಡಿ ನನ್ನಲ್ಲಿ ಒಂದು ಮಕ್ಕಳ ಮೇಲಿನ ಆಸಕ್ತಿ ಹುಟ್ಟಿದ್ರು.
1: ಅಂದ್ರೆ ಈಗ ಪ್ರತ್ಯೇಕವಾಗಿ ನಿಮಗೆ ಹೇಳ್ತಾ ಇದ್ರಾ, ಇಡೀ ನಿಮ್ಮ ಅಣ್ಣ ತಮ್ಮಂದ್ರಿಗೆಲ್ಲ ಹೇಳ್ತಿದ್ರು?
2: ಎಲ್ಲರಿಗೆ ಹೇಳ್ತಿದ್ರು.
1: ಮತ್ತೆ ನಿಮ್ಮಲ್ಲೇ ಇದು ಬರಲಿಕ್ಕೆ ಕಾರಣ ಏನು, ಈ ಆಸಕ್ತಿ?
2: ಅಲ್ಲ,
1: ಉಳಿದವರಲ್ಲಿಲ್ವಾ?
2: ನನ್ನ ಅಕ್ಕ ಟೀಚರು, ತಂಗಿ ಟೀಚರು, ಆಮೇಲೆ ತಮ್ಮ ಇಂಜಿನಿಯರಿಂಗ್ ಕಲಿತು ಇಂಜಿನಿಯರ್ ಆದ, ಅಣ್ಣನಿಗೆ ಸ್ವಲ್ಪ ಕಲಿತು ಅಷ್ಟೊತ್ತಿಗೆ ದೊಡ್ಡವನಾಗಿ ಆಯ್ತು, ಅವ ಪ್ರೆಸ್ಸಿಗೆ ಕೆಲಸಕ್ಕೆ ಹೋದ. ಅದರಿಂದ ನಮ್ಮಲ್ಲಿ ಈಗೆಲ್ಲ ಟೀಚರ್ಸೇ ಇರುದು.
1: ಈಗ ನಿಮ್ಮದು ಶಿಕ್ಷಣ ಆಗದೆ 10th ಕ್ಲಾಸ್ಗೆ ನಿಂತಿದ?
2: 10th ಕ್ಲಾಸ್ ಅಲ್ಲ, 11th ಕ್ಲಾಸ್
1: ಇತ್ತಾಗ. ಎಲ್ಲಿ ಕಲ್ತದ್ದು ನೀವು? ಕೇಂದ್ರ
2: ಕೇಂದ್ರದಲ್ಲಿ ಕೇಂದ್ರದಲ್ಲಿ ಅಲ್ಲಿ ಸ್ಪೆಷಲ್ ಟ್ರೈನಿಂಗ್ ಕೂಡ ಕ್ಲಾಸ್ ಅಲ್ಲಿ. ಅದು ಮುಗಿಸಿದ ನಂತರ ಟೀಚರ್ಸ್ ಆಗಿ ಆದ ನಂತರ ನಮಗೆ ಸಂಬಳ ಸುರಿಗೆ ಸಿಕ್ಬೇಕು.
1: ಟ್ರೈನಿಂಗ್ ಎಲ್ಲಿ ಮಾಡಿದ್ರಿ?
2: ಟ್ರೈನಿಂಗ್ ಕೇಂದ್ರದಲ್ಲಿ 1 ಸ್ಪೆಷಲ್ ಟ್ರೈನಿಂಗ್. ಅಲ್ಲಿ ನಂತರ ನನಗೆ ಕೆಲಸ ಎಲ್ಲಿ
1: ಉರ್ವ ಕೇಂದ್ರವ
2: ಉರ್ವ ಕೇಂದ್ರದಲ್ಲಿ ಆಮೇಲೆ ಕೆಲಸ ಎಲ್ಲಿ ಸಿಕ್ಕಬೇಕಂತೇಳಿ ಭಾರಿ ಇದು ಉಮೇದಿತ್ತು. ಸಂಬಳ ಸಿಕ್ಬೇಕಲ್ಲ,
1: ಹೌದು,
2: ಕಟ್ಟಿರ್ಬೇಕು ಹಣ ಅಂತ. ಆಗ ಉಡುಪಿಯಲ್ಲಿ ಆದಿ ಉಡುಪಿ ಅಂತ ಶಾಲೆಯಲ್ಲಿ ಟೀಚರ್ಸ್ ಬೇಕು ಅಂತ ಆಯ್ತು. ಅಲ್ಲಿ ವೇಕೆನ್ಸಿ ಉಂಟಂತ ಅಲ್ಲಿಗೆ ಹೋದೆ ನಾನು. ಯಾರು ಆಗ ನನ್ನ ಹೆಚ್ಚು ದುಡ್ಡೆಲ್ಲ ಇರಲಿಲ್ಲ, ಒಂದು ಮುಂಡು ಮತ್ತೆ ಒಂದು ಶರ್ಟ್ ಎಲ್ಲ ಹಾಕಿ ಅಲ್ಲಿ ಹೋದೆ. ಅವರು ಹೋಗಿ ಅವರೇನು ಮಾಡಿದ್ರು ಅಂದರೆ ನನ್ನನ್ನು ಕರೆದು ನೋಡಿ, ನೀನು ಈ ಕ್ಲಾಸಿಗೆ ಒಂದು ಪಾಠ ಮಾಡು ಅಂತ ಹೇಳಿ ಅವರ ಚದುರಿಗೆ 1/3 ಕ್ಲಾಸಿಗೆ ಪಾಠಕ್ಕೆ ಕಲಿಸಿದ್ರು. ಆಮೇಲೆ ಹೇಳಿದರು ನಾನು ಇವತ್ತೇ ನಾನು ಸೇರಿಸಿಕೊಳ್ತೇನೆ, ಬರ್ತೀಯಾ ಅಂತೇಳಿ ನಾನು ಆಯ್ತು ಹೇಳಿದೆ. ಆಮೇಲೆ ಆಗ ಊಟಕ್ಕೆಲ್ಲ ಎಣ್ಣೆ ಇಲ್ಲ, ಏನಾದರೂ ಅಡ್ಮಾಸ್ಟರ್ ಅದಕ್ಕೆ ಬೇಕಾದೆಲ್ಲ ವ್ಯವಸ್ಥೆ ಮಾಡಿ ನನ್ನನ್ನು ಅಲ್ಲಿ 3 ದಿನ 28 ತಾರೀಕು 3 ದಿನ ಉಳಿಸಿ ಆಮೇಲೆ ಮನೆ ಕಳಿಸಿ, ಮನೆಯಿಂದ ಬೇಕಾದ ವಸ್ತುಗಳನ್ನು ಕೆಲವು ಹಿಡ್ಕೊಂಡು ಹೋಗಿ ಮತ್ತೆ ಅಲ್ಲಿ ಶಾಲೆಯಲ್ಲಿ ಒಂದು ಅಜ್ಜಿ ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರು. ನಮ್ಮ ರೂಮಿನಲ್ಲಿ ನಾನು ಒಬ್ಬನೇ ಇರೋ ಬದಲಿಗೆ ಕಾಲೇಜಿನ ವಿದ್ಯಾರ್ಥಿ ಒಬ್ಬ ಬಂದ, ಅದಕ್ಕೆ ಚಂದ್ರಶೇಖರ್ ತುಂಗ ಅಂತ, ಅವನು ಇದು ಮ್ಯಾಥಮೆಟಿಕ್ಸ್ ಕಲಿತಾ ಇದ್ದ. ಅವನು ನಾನು ಒಟ್ಟಿಗೆ ಮಾತಾಡಿ ಅವನು ಕಲಿತದ್ದನ್ನು ನಾನು ಕಲಿತೆ. ಆಮೇಲೆ ಮ್ಯಾಥಮೆಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಬಂತು ನನಗೆ. ಆಮೇಲೆ ಮೆಡ್ರಾಸ್ ಯೂನಿವರ್ಸಿಟಿಯಲ್ಲಿ ಮ್ಯಾಥಮೆಟಿಕ್ಸ್ಗೆ ಬಿ ಎ ಮಾಡಲಿಕ್ಕೆ ಆಗ್ತದೆ ಹೇಳಿದ್ರು. ಹಾಗೆ ಮ್ಯಾಥಮೆಟಿಕ್ಸ್ ಕಟ್ಟಿ ಮ್ಯಾಥಮೆಟಿಕ್ಸ್ನಲ್ಲಿ ಬಿ ಎ ಪಾಸ್ ಆಗಿ
1: ಖಾಸಗಿ ಪ್ರೈವೇಟ್
2: ಖಾಸಗಿ ಮ್ಯಾಥಮೆಟಿಕ್ಸ್ನಲ್ಲಿ ಖಾಸಗಿಯಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಒಳ್ಳೆ ಮಾರ್ಕ್ ಸಿಕ್ಕಿತ್ತು. ಹಂಗೆ ಸುಲಭ ಕಂಡಿತ್ತು ಅವರಿಗೆ, ನಾನು ಹೇಳಿಕೊಡುವ ಹಾಗೆ ಆಯ್ತು. ಬಿ ಎಡ್ ಆಯ್ತು. ಬಿ ಎಡ್ ಆದ ನಂತರ ಮನೆಯಲ್ಲಿ ಕೆಲಸಕ್ಕೆ ಅವ್ರ ಕಷ್ಟ ಅಂತೆಲ್ಲ ಇತ್ತು. ಆಗ ಮನೆ ಬಂದರೆ ಒಳ್ಳೇದಿತ್ತು ಅಂತೇಳಿ ಆಗ ಅದು ಉಡುಪಿಯನ್ನು ಬಿಟ್ಟು ಸೇಂಟ್ ಅಲೋಸಿಯಸ್ಗೆ ಬಂದೆ. ಸೇಂಟ್ ಅಲೋಸಿಯಸ್ಗೆ ಬಂದಾಗ ಅಲ್ಲಿ 5 ವರ್ಷ ಕೆಲಸ ಮಾಡಿದೆ. ಆಮೇಲೆ ಆಗ ಮದುವೆಯೂ ಆಯಿತು. ಮದುವೆ ಆಗಿತ್ತು ಮತ್ತು ಬಿ ಎಡ್ ಮಾಡಿದೆ. ಬಿ ಎಡ್ ಮಾಡಿದ ಹೇಗೆ ಇಲ್ಲಿ ರಜೆ ಹಾಕಿ ಬಿ ಎಡ್ಗೆ ಹೋದರು. ಬಿ ಎಡ್ಗೆ ಹೋದ ನಂತರ ಅಲ್ಲಿ ಬಾಂಬೆ ಶಾಲೆಯಲ್ಲಿ ಆರಂಭಕ್ಕೆ ಬೇಕಾದ ಇದನ್ನು ಸಹಕಾರ ಎಲ್ಲ ನಾನು ಮಾಡಿದ್ದೇನೆ. ಆದರೆ ನನಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಲಿಲ್ಲ ಅವರು. ನೀನು ರಜಾರಕ್ಕೆ ಹೋಗು ಅಂತ ಹೇಳಿದರು. ರಜಾರದಲ್ಲಿ ನನಗೆ ಸರಿಯಾಗಲಿಲ್ಲ ದೂರದ್ದು. ಅಲ್ಲಿಂದ ಬಿಟ್ಟು ಕೆನರಾ ಸ್ಕೂಲ್ಗೆ ಬಂದೆ. ಕೆನರಾ ಸ್ಕೂಲ್ನಲ್ಲಿ 3 ವರ್ಷ ಕೆಲಸ ಮಾಡಿದೆ.
1: ಎಲೋಸಿಯಸ್ನಿಂದ ಕೆನರಾ ಸ್ಕೂಲ್ಗೆ ಬಂದ್ರಿ?
2: ಹೌದು. ಸೆಂಡ್ ಅಲ್ಲ ಸರಿ, ಎಲೋಸಿಯಸ್ನಿಂದ ರಜಾರಿಗೆ.
1: ರಜಾರಿಯಲ್ಲಿ ಕೆಲಸ ಮಾಡಲಿಲ್ಲ?
2: ರಜಾರಿಯಲ್ಲಿ 1 ವರ್ಷ ಮಾಡಿದೆ. ಆಮೇಲೆ ಇದಕ್ಕೆ ಬಂದೆ ಕೆನರಾಕ್ಕೆ. ಕೆನರಾಕ್ಕೆ ಬಂದು 3 ವರ್ಷ ಕೆಲಸ ಮಾಡಿದೆ. ಕೆನರಾಕ್ಕೆ 3 ವರ್ಷ ಕೆಲಸ ಮಾಡಿದ ನಂತರ ಇಲ್ಲಿ ಅಶೋಕನಗರದಲ್ಲಿ ನಮ್ಮ ಅದೇ ಶಾಲೆ ಅಂದರೆ ಹಿಂದೆ ಅಲ್ಲಿ ಚಟುವಟಿಕೆಗಳಾಗುವಾಗ ನಾನು ಸಹ ಹೋಗಿದ್ದೆ ಅಲ್ಲಿ. ಆಮೇಲೆ ಅವರೊಂದು ಈಗ ಒಬ್ಬರ ಮ್ಯಾನೇಜರ್ ಇದ್ದರು ಮೊದಲು. ಒಬ್ಬರ ಮ್ಯಾನೇಜರ್ ಆಗಬಾರ್ದು, ಒಂದು ಸಂಘ ಆಗಬೇಕು ಅಂತ ಹೇಳಿದರು. ಹಾಗೆ 68ರಲ್ಲಿ ಅವರೊಂದು ವಿದ್ಯಾವರ್ಧಕ ಸಂಘ ಅಂತ ಮಾಡಿ ಅದಕ್ಕೆ ನನ್ನನ್ನು ಸಹ ಸೇರಿಸಿಕೊಂಡು ಒಂದು ಸಂಘ ಮಾಡಿದರು. ಸಂಘ ಮಾಡಿದ ನಂತರ ಅಲ್ಲಿ ಹೆಡ್ ಮಾಸ್ಟರ್ ರಿಟೈರ್ ಆದರು. ರಿಟೈರ್ ಆದ ನಂತರ ಶಾಲೆ ಆಗ ಸರಿ ಇರಲಿಲ್ಲ, ಒಂದು ತಪ್ಪರದಾಗೆಲ್ಲ ಇತ್ತು. ಅದಕ್ಕೆ ಬಿಲ್ಡಿಂಗ್ ಎಲ್ಲ ಬೀಳಲಿಕ್ಕಾಗಿತ್ತು. ಅದು 28ರಲ್ಲಿ ಕಟ್ಟಿದ್ದು ಬಿಲ್ಡಿಂಗ್ ಎಲ್ಲ. ಅದಕ್ಕೆ ಈಗ ನನ್ನನ್ನು ರಿಕ್ವೆಸ್ಟ್ ಮಾಡಿದರು, ನೀನು ಇಲ್ಲಿಗೆ ಗ್ರ್ಯಾಜುಯೇಟ್ ಹೆಡ್ ಮಾಸ್ಟರ್ ಆಗ್ತದೆ. ಆಗ ತುಂಬ ಮಕ್ಕಳಿದ್ರು ಅಲ್ಲಿ. ಆಗ ಗ್ರ್ಯಾಜುಯೇಟ್ ಹೆಡ್ ಮಾಸ್ಟರ್ನ ಅಪಾಯಿಂಟ್ಮೆಂಟ್ ಮಾಡ್ಬೋದು ಅಂತ ಒಂದು ಆರ್ಡರ್ ಬಂತು. ಅದರ ಪ್ರಕಾರ ನೀನು ಬರ್ತೀಯಾ ಕೇಳಿದೆ. ಮತ್ತೆ ಆಯ್ತು ಅಂತ ಹೇಳಿದೆ. ನನಗೆ ಸಂಬಳ ಇಂಪಾರ್ಟೆಂಟ್ ಅಲ್ಲ, ಎಜುಕೇಷನ್ ಇಂಪಾರ್ಟೆಂಟ್. ನಾನು ಸಣ್ಣ ಇರುವಾಗ ನನಗೆ ಕಲಿಯಲಿಕ್ಕೆ ಕಷ್ಟ ಇತ್ತು. ಹಾಗೆ ಬಡ ಮಕ್ಕಳಿಗೆ ಅವರು ಏನು ಖರ್ಚಿಲ್ಲದೆ ಕಲಿಯುವ ಹಾಗೆ ಆಗಬೇಕು, ಅವರಿಗೆ ಬೇಕಾದ್ದೆಲ್ಲ ಒದಗಿಸಿಕೊಡ್ಬೇಕು, ಅದಕ್ಕೆ ನಾನು ಬರ್ತೇನೆ ಶಾಲೆಗೆ ಅಂತೇಳಿ. ಆಮೇಲೆ ಶಾಲೆಗೆ ಹೋಗಿ ಶಾಲೆಯ ಹಳೆಯ ಕಟ್ಟಡವನ್ನು ಡೆಮಾಲಿಶ್ ಮಾಡಿ ಆಮೇಲೆ ಎಲ್ಲರಿಂದ ಹಣ ಕಲೆಕ್ಟ್ ಮಾಡಿ ಅವರಿಗೆ ಅಲ್ಲಿಗೆ ಹೊಸ ಬಿಲ್ಡಿಂಗ್ ಕಟ್ಟಿದ್ರು.
1: ಈಗ ನೀವು ಕೆನರಾದಿಂದ ಈಗ ಗುಡ್ಡೆ ಶಾಲೆ ಅಂತ ಹೇಳ್ತೀರಿ,
2: ಗುಡ್ಡೆ ಶಾಲೆ ಅಂತೇಳಿ ಅದಕ್ಕೆ ಅಶೋಕನಗರ ಶಾಲೆ ಅಂತ ಹೆಸರು.
1: ಅಲ್ಲಿ 8 ವರ್ಷ ಸರ್ವಿಸ್ ಮಾಡಿದ್ರಿ?
2: ಅಲ್ಲಿ ನಾನು 19 ವರ್ಷ ಕೆಲಸ ಮಾಡಿದೆ. ಅಂದ್ರೆ ಅಲ್ಲಿಗೆ ಹೋಗಿ 73ನೇ ಇಸ್ವಿಗೆ, ಆಮೇಲೆ 92ರಲ್ಲಿ ರಿಟೈರ್ ಆದೆ.

0: ಈಗ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದು, ಅದರ ಪ್ರಗತಿಗಾಗಿ ದುಡಿದದ್ದು, ಇದೆಲ್ಲ ತುಂಬ ಉಂಟು. ನೀವು ಅದರ ಜೊತೆಗೇನೆ ಈಗ ನಿಮ್ಮಲ್ಲಿ ಈ ಕಲಾಸಕ್ತಿ ಅಥವಾ ಸಾಹಿತ್ಯದ ಆಸಕ್ತಿ ಇದೆಲ್ಲ ಹೇಗೆ ಪ್ರಕಟಗೊಂಡಿತ್ತು ಹೇಳಿ?
1: ಮೊದಲನೇದಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಅವರ ಚಟುವಟಿಕೆಗಳಿಗೆ ಅವಕಾಶ ಕೊಡಬೇಕಂತ ಹೇಳಿ ನಾಟಕ ಮಾಡಿಸ್ಲಿಕ್ಕೆ ಶುರು ಮಾಡಿ.
0: ನೀವು ಸ್ವತಃ ನಾಟಕದಲ್ಲಿ ಭಾಗವಹಿಸಿದ್ರೆ?
1: ನಾನು ಮೊದಲು ಸಣ್ಣದಿರುವಾಗ ಭಾಗವಹಿಸಲಿಲ್ಲ.
0: ನಾಟಕ ಬರೆದದ್ದುಂಟ?
1: ನಾಟಕ ಬರಲಿಲ್ಲ. ನಾಟಕವನ್ನು ಟ್ರೈನ್ ಮಾಡಲಿಕ್ಕೆ ಅವರೊಟ್ಟಿಗೆ ಸೇರಿದೆ. ಅವರು ಸೇರಿದ ನಂತರ ಅದರ ಇಂಟ್ರೆಸ್ಟ್ ಬಂದ ನನಗೆ. ಆಮೇಲೆ ಇಲ್ಲಿ ಬಂದ ನಂತರ, ಸೇಂಟ್ ಎಲಸ್ಟಿಸ್ ಬಂದ ನಂತರ ಅಲ್ಲಿ ನಾಟಕ ಇಟ್ಟಕ್ಕೆ ಏನು ಇರಲಿಲ್ಲ. ಆಗ ನಾನು ಮಕ್ಕಳಿಗೆ ನಾಟಕ ಮಾಡುವಂತ ಅಲ್ಲಿಗೆ ಫಸ್ಟ್ ಟೈಮ್ ನಾಟಕ ಮಾಡಿಸಿದೆ ಅಲ್ಲಿ. ಆನಂತರ ಕೆಂಡ್ರಕ್ಕೆ ಹೋದೆ. ಕೆಂಡ್ರಕ್ಕೆ ಬಂದ ನಂತರ ಅವರಿಗೆ ಯಕ್ಷಗಾನ ಒಂದು ಮಾಡಿಸುವ ಅಂತ ಹೇಳಿ ಯಕ್ಷಗಾನ ಮಾಡಿಸಿ, ಆಗ ಇದರನ್ನು ತಂದು ಅವರಿಂದ ಟ್ರೈನಿಂಗ್ ಕೊಡಿಸಿ ಅವರಿಗೆ ಯಕ್ಷಗಾನ ಮಾಡಿ ಅಲ್ಲಿ 3 ವರ್ಷ ಯಕ್ಷಗಾನ ಮಾಡಿಸಿದೆ. ಹಾಗೆ ಯಕ್ಷಗಾನದಲ್ಲಿ ಒಂದು ಆಸಕ್ತಿ, ಆಮೇಲೆ ನಾಟಕ ಮಾಡೋದ್ರಲ್ಲಿ ಹಾಗೆ ಆಸಕ್ತಿ. ಇಲ್ಲಿರುವಾಗ ಮಕ್ಕಳ ನಾನು ಕೆಲವು ನಾಟಕಗಳಲ್ಲಿ ಪಾರ್ಟ್ ಮಾಡಿದೆ, ಅನಿಮ ಹೆಡ್ ಮಾಸ್ಟರ್ ಅಂತ. ಮತ್ತೆ ನಮ್ಮ ಟೀಚರ್ಸ್ ಅಸೋಸಿಯೇಷನ್ ಇತ್ತು, ಅಸೋಸಿಯೇಷನ್ನಲ್ಲಿ ಅವರು ವರ್ಷಕ್ಕೊಂದು ಒಬ್ಬ ಪುಟಿನ ಅಂತ ಹೇಳಿ ಒಬ್ಬರು ಬಿಒ ಅವರು ಟೀಚರ್ಸ್ ಎಲ್ಲ ಒಂದು ಸಮ್ಮೇಳನ ಮಾಡಬೇಕಂತೇಳಿ ಮಾಡಿದಾಗ ನಮ್ಮದು ನಾಟಕ ಇತ್ತು. ಆಮೇಲೆ ಕಾಂಪಿಟೇಷನ್ ಇತ್ತು, ಅದೆಲ್ಲ ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡಿದೆ. ಹಾಗಾಗ ನಮಗೆ ಈ ಇದರಲ್ಲಿ ಆಸಕ್ತಿ ಬಂತು. ಆಸಕ್ತಿ ಬಂದ ನಂತರ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಹಾಗೆ ಮಕ್ಕಳಿಗೆ ಯಕ್ಷಗಾನ ಅಂತ ಪ್ರತಿ ವರ್ಷ ಯಕ್ಷಗಾನ ಮಾಡಿಸ್ತಾ ಇದ್ದೆ. ಅವರು ಅದು ಯಕ್ಷಗಾನದ್ದಾಯಿತು. 92ರಂದು ರಿಟೈರ್ ಆದೆ. ರಿಟೈರ್ ಆದ ನಂತರ ಮನೆಯಲ್ಲಿ ಅಂತ ಗೊತ್ತಿಕೊಳ್ಳೋದು
0: ಈಗ ಅಲ್ಲಿಯವರೆಗೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ, ಅವರಿಗೆ ನಾಟಕ ಮಾಡಿಸುವಂಥದ್ದು, ಮತ್ತು ಶಿಕ್ಷಕ ಸಂಘಟನೆ, ಇದರಲ್ಲೆಲ್ಲ ನೀವು ಕೆಲಸ ಮಾಡಿದ್ದೀರಿ ಅಲ್ವಾ? ಈಗ ನಿಮ್ಮಲ್ಲಿ ಸಾಹಿತ್ಯದ ಆಸಕ್ತಿ ಮೊದಲೇ ಇತ್ತು. ಪುಸ್ತಕ ಏನಾದರೂ ಬರೆದಿರಾ?
1: ಪುಸ್ತಕ ಬರೀಲಿಲ್ಲ, ಬರೆದು ಪ್ರಿಂಟ್ ಮಾಡಿ ಮಾರಾಟ ಮಾಡೋದು ಯಾರು ಅಂತ ಹೇಳಿ. ಆದರೂ 2 ಪುಸ್ತಕ ಬರೆದಿದ್ದೇನೆ, ಒಂದು ನಂಬೂತ ಮತ್ತೊಂದು ಚಂದ್ರಲೋಕ ಅಂತ.
0: ಅದು ಪ್ರಿಂಟ್ ಆಗಿದ?
1: ಪ್ರಿಂಟ್ ಆಗಿದೆ, ಅದು 2 ಪುಸ್ತಕ ಪ್ರಿಂಟ್ ಆಗಿದೆ. ಹಾಗೆ ಪುಸ್ತಕ ಪ್ರಿಂಟ್ ಆಯಿತು. ಆಮೇಲೆ ಪ್ರಿಂಟ್ ಆದದನ್ನು ಮಾರಾಟ ಮಾಡೋದು ಯಾರು, ಭಾರಿ ಕಷ್ಟ ಆಯ್ತು ಅದು. ಮತ್ತೆ ಲಾಸ್ ಅದರಲ್ಲಿ, ಪುಸ್ತಕ ಪ್ರಿಂಟ್ ಮಾಡಿದ್ರೆ ತಗೊಳ್ಳೋರು ಇಲ್ಲ ಬೇಡ ಅಂತ.
0: ಆಮೇಲೆ
1: ಮತ್ತೆ ಹೌದು, ಮತ್ತೆ ಪ್ರಿಂಟ್ ಪುಸ್ತಕ ಪ್ರಿಂಟ್ ಮಾಡಲಿಲ್ಲ. ನಾನು ಮಕ್ಕಳ ಸಾಹಿತ್ಯ ಸಂಗಮದ ಮೂಲಕ ಪುಸ್ತಕ ಮಾಡುವಂತ ವ್ಯವಸ್ಥೆ ಮಾಡಿದ್ರು.
0: ಈ ಮಕ್ಕಳ ಸಾಹಿತ್ಯ ಸಂಗಮವನ್ನು ಯಾವ ಪ್ರಾರಂಭ ಮಾಡಿದಿರಿ?
1: ಅದು ನಾನು ರಿಟೈರ್ ಆದ ನಂತರ ಕೆಲಸ ಒಂದು ಕತೆ ಬಂತು. ನಮ್ಮ ಮನೆಗೆ ಅಲ್ಲ ಶಾಲೆಗೆ ಪುಸ್ತಕ ಮಾರಾಟ ಮಾಡಲಿಕ್ಕೆ ಹೊಳಕಳ ಸೀತಾರಾಮ್ ಭಟ್ರು ಬರ್ತಿದ್ದರು.
0: ಮಕ್ಕಳ ಸಾಹಿತಿಗಳು?
1: ಹೌದು, ಮಕ್ಕಳ ಸಾಹಿತಿಗಳು. ಅವರ ಪುಸ್ತಕವನ್ನು ನಾವು ಸೆಟ್ ತಗೊಳ್ಳೋದು, ತಗೊಂಡು ಮಕ್ಕಳಿಗೆ ಟೀಚರ್ ಬರ್ತಿದ್ರೆ ಈ ಪುಸ್ತಕದ ಸೆಟ್ ಅವರಿಗೆ ಕೊಡುವುದು, ಅವರು ಹಂಚಿಕೊಂಡು ಓದ್ತಾರೆ. ಇದ್ರೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಅವರಿಗೂ ನಮಗೂ ಒಳ್ಳೆ ಒಂದು ಫ್ರೆಂಡ್ಶಿಪ್ ಆಯ್ತು. ಆಮೇಲೆ ಇವಳಿಗೆ ಇದರಲ್ಲಿ ಡೆಲ್ಲಿಯಲ್ಲಿ ಒಂದು ಪ್ರಶಸ್ತಿ ಬಂತು. ಆ ಪ್ರಶಸ್ತಿಯ ಸಮಯದಲ್ಲಿ ಅವರಿಗೂ ಪ್ರಶಸ್ತಿ ಬಂತು. ನಾವು ಅಲ್ಲಿ ಹುಟ್ಟಾದೆವು. ಅವರು ಬಂದ ನಂತರ ಮತ್ತೆ ನಮಗೆ ಮದುವೆ ಆಗಿ 25ನೇ ವರ್ಷಕ್ಕೆ ಒಂದು ಫಂಕ್ಷನ್ ಮಾಡಿತ್ತು. ಆಗ ಅವರು ಹೇಳಿದರು, ನಾನು ಒಂದು ಸಂಘ ಮಾಡಬೇಕಂತ ಯೋಜನೆ ಇದೆ, ಮಾಡ್ಬೋದಾ, ನೀವು ಸಹಕಾರ ಕೊಡ್ತೀರಾ ಅಂತ. ಆಮೇಲೆ ನನ್ನ ಫ್ರೆಂಡ್ಸ್ ಕೆಲವು ಸಾಹಿತಿಗಳಿದ್ದಾರೆ, ಅವರನ್ನೆಲ್ಲ ನಾನು ಕರಿತೇನೆ ನಿಮ್ಮ ಫಂಕ್ಷನಿಗೆ, ಕರಿಬಹುದಾ ಹೇಳಿದರು. ಆಯಿತು, ಕರೀರಿ ಅಂತ ಹೇಳಿದೆ. ಹಾಗೆ ಅವರು ಎಲ್ರಿಗೂ ಬರ್ತಾರೆ, ಒಂದು 50 ಜನರಿಗೆ ಕಾಗದ ಬರುತ್ತಾರೆ. ಆದರೆ ಬಂದದ್ದು ಮಾತ್ರ ಇಬ್ಬರು ಮಾತ್ರ, ಒಂದು ಬಳಗಲ ಸೀತಾರಾಮ್ ಭಟ್ರು, ಒಂದು ಸೀತಾರಾಮ ಅಡಿಗರು, ಇವರಿಬ್ಬರು ಬಂದಿದ್ದಾರೆ. ನನ್ನ ನಮ್ಮದೇ ಫ್ರೆಂಡ್ಸ್ನಲ್ಲಿ ಒಬ್ಬ ಕತೆ ಎಲ್ಲ ಬರೀತಾ ಇದ್ರು ನಾವುಡ್ರು ಅಂತ. ಆಮೇಲೆ ಇಲ್ಲಿ ವಾಸುದೇವ್ ವರ್ಣರ್ ಅಂತ ಒಬ್ಬರು ಇದ್ದರು, ಅವರು ಸಹ ಕತೆ ಬರೀತಾ ಇದ್ರು. ಅವರು 5 ಜನ ಒಟ್ಟು ಸೇರಿಕೊಂಡು ನಾವು ಒಂದು ಮೀಟಿಂಗ್ ಮಾಡಿದ್ವಿ ನಾನು ಆ ಫಂಕ್ಷನ್ ನಂತರ. ಆಮೇಲೆ ಒಂದು ಸಂಘ ಮಾಡಿದ್ರೇನು ಅಂತೇಳಿ ಆಯ್ತು, ಆಯ್ತು ಮಾಡು ಅಂತೇಳಿ ಆಯ್ತು. ಸಂಘ ಮಾಡಿದ ನಂತರ ಕಾರ್ಯಕ್ರಮ ಏನು ಮಾಡೋದು ಅಂತೇಳಿ ಅವ್ರದ್ದು ಉದ್ದೇಶ ಇದ್ದದ್ದು. ಮಕ್ಕಳಲ್ಲಿ ಈ ಎಲ್ಲ ಇಂಗ್ಲೀಷ್ ಮೀಡಿಯಂ ಅಂತೇಳಿ ಅವ್ರದ್ದು ಸಂಸ್ಕೃತಿ ಹಾಳಾಗ್ತದೆ, ಓದುವ ಹವ್ಯಾಸ ಹೋಗ್ತದೆ. ಅದಕ್ಕೋಸ್ಕರ ಅವರಿಗೆ ಕರೆದು ಅವರಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಬೇಕು ಅಂತ. ಅದಕ್ಕೆ ಆಯ್ತು ಅಂತೇಳಿ ಫಸ್ಟಿಗೆ ನಮ್ಮ NMPT ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿತ್ತು. ಅದು ಒಳ್ಳೆ ಸಕ್ಸಸ್ ಆಯಿತು. ಆ ನಂತರ ಅದೇ ರೀತಿ ಬೇರೆ ಬೇರೆ ಕಡೆಯಲ್ಲಿ ನೀವು ಮಾಡ್ತೀರಾ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಅವಳು ಪದ್ಯ ಬರೆಯುವುದು ಹೇಗೆ ಅಂತೇಳಿ ಕಲಿಸೋದು, ನಾನು ನಾಟಕ ಬರೆಯುವುದು ಹೇಗೆ ಅಂತ ಕಲಿಸು, ಆಮೇಲೆ ಕತೆ ಹೇಳುವುದು. ಮಕ್ಕಳಿಗೆ ಕತೆ ಹೇಳಿರುವವರಿಗೆ ಯಾರು ಇಲ್ಲ, ಅದಕ್ಕೆ ಕತೆ ಹೇಳುವುದು ಮತ್ತು ಕತೆ ಬರೆಯುವುದು ಇದನ್ನು ನಾನು ಹೇಳಿಕೊಡೋದು, ಪದ್ಯ ಬರೆಯುವುದನ್ನು ಅವಳು ಹೇಳಿಕೊಡೋದು. ಹಾಗೆ ಇಬ್ಬರೊಟ್ಟಿಗೆ ಹೋಗಿ ಬೇರೆ ಬೇರೆ ಕಡೆಯಲ್ಲಿ ಮಾಡಿದ್ರು, ಎಲ್ಲ ಕಡೆಯಲ್ಲಿ ಕರೀಲಿಕ್ಕೆ ಶುರು ಮಾಡಿದ್ರು.
0: ಬೇರೆ ಬೇರೆ ಶಾಲೆಗಳಿಗೆ ಹೋದ್ರು?
1: ಬೇರೆ ಬೇರೆ ಶಾಲೆಯಲ್ಲಿ ಒಟ್ಟಿಗೆ ಬೈಂದೂರಿನಿಂದ ಹಿಡಿದು ಇಲ್ಲಿ ಕಾಸರಗೋಡಿನ ಅಡೂರು ಅಲ್ಲಿವರೆಗೆ ಒಟ್ಟು 500 ಶಾಲೆಗಳನ್ನು ಹೋಗಿದ್ದೇವೆ. ಅಷ್ಟು ಕಡೆಯಲ್ಲಿ ಹೋಗಿ ಈ ಕಾರ್ಯಕ್ರಮ ಮಾಡಿದೆವು. ಒಂದು ಪ್ರಶ್ನೆ ಬಂತು, ನೀವು ಎಲ್ಲ ಕಾರ್ಯಕ್ರಮ ಮಾಡಿ ಕಥೆಯೆಲ್ಲ ಮಾಡಿ ಪದ್ಯ ಬರೀಲಿ ಕೇಳ್ತೀರಿ, ಅದನ್ನು ಏನು ಮಾಡೋದು? ಹಾಗಾದರೆ ಒಂದು ಮಾಡಿ ಕೆಲಸ, ನಿಮ್ಮ ಶಾಲೆದೆಲ್ಲ ಈ ಲೇಖನಗಳನ್ನು ಒಟ್ಟು ಮಾಡಿ ಒಂದು ಶಾಲಾ ಸಂಚಿಕೆ ಮಾಡಿ, ಶಾಲಾ ಸಂಚಿಕೆ ಮಾಡಿ ಅದನ್ನು ಕೊಡಿ, ಅದರಲ್ಲಿ ಒಳ್ಳೆಯದಾದದಕ್ಕೆ ನಾವು ಬಹುಮಾನ ಕೊಡ್ತೇವೆ ಅಂತ. ಆಮೇಲೆ ಅದನ್ನೆಲ್ಲ ಯಾವಾಗ ಕೊಡೋದು ಬಹುಮಾನ? ಅದಕ್ಕೆ ಮಕ್ಕಳ ಧ್ವನಿ ಅಂತ ಮಾಡಿದ್ವಿ. ಮಕ್ಕಳ ಧ್ವನಿಯಲ್ಲಿ ಮಕ್ಕಳಿಗೆ ಸಭಾ ಕಾರ್ಯಕ್ರಮ ನಡೆಸುವುದು ಹೇಗೆ, ಆಮೇಲೆ ಅಧ್ಯಕ್ಷರಾಗುವುದು ಹೇಗೆ, ಮತ್ತೆ ಧನ್ಯವಾದ ಕೊಡೋದು ಹೇಗೆ, ಸ್ವಾಗತ ಮಾಡೋದು ಹೇಗೆ, ಇವುಗಳನ್ನೆಲ್ಲ ಕಲಿಸಲಿಕ್ಕೆ ಅವರನ್ನೇ ತರಬೇತಿ ಮಾಡೋದು, ಅವರೇ ಕವಿಗಳಾಗಿ ಇದ್ದವರು ಕವಿಗೋಷ್ಠಿ ಮಾಡೋದು, ಇದನ್ನೆಲ್ಲ ಮಾಡುವ ಒಂದು ಯೋಜನೆ ಹಾಕಿತ್ತು. ಎರಡು ಮೊದಲು ಒಂದು ದಿವಸ ಇತ್ತು, ಮತ್ತೆ 2 ದಿನದ ಕಾರ್ಯಕ್ರಮ ಆಯ್ತು. ಅದರಲ್ಲಿ ಮಕ್ಕಳ ಧ್ವನಿ ಕಾರ್ಯಕ್ರಮ ಬಹಳ ಯಶಸ್ಸಾಯಿತು. ಪ್ರತಿ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಮಕ್ಕಳ ಧ್ವನಿ ಕಾರ್ಯಕ್ರಮ ಮಾಡಿದ್ದೇವೆ ನಾವು. ಮಕ್ಕಳ ಧ್ವನಿ ಕಾರ್ಯಕ್ರಮದಲ್ಲಿ ಫಸ್ಟಿಗೆ ಮಕ್ಕಳದೇ ಒಂದು ಮೆರವಣಿಗೆ ಮಾಡ್ತಾರೆ,
0: ಸಾಹಿತ್ಯ ಸಮ್ಮೇಳನದ ಹಾಗೆ.
1: ಸಾಹಿತ್ಯ ಸಮ್ಮೇಳನದ ಹಾಗೆ ಮಕ್ಕಳಿಂದ ಕವಿಗೋಷ್ಠಿ ಮಾಡಿಸ್ತಾರೆ. ಕವಿಗೋಷ್ಠಿ ಮಾಡಿಸಿ ಆದಮೇಲೆ ಅವರ ಅವರಲ್ಲಿ ಕೆಲವರಿಗೆ ಸ್ಪರ್ಧೆ ಕೊಡ್ತಾರೆ, ಕೆಲವು ಇತ್ಯಾದಿ. ನಂತರ ಅವರ ಪ್ರತಿಭಾ ಪ್ರದರ್ಶನಕ್ಕೆ ನಾಟಕ ಮಾಡಿಸ್ತಾರೆ. ಹೀಗೆ ಇವುಗಳೆಲ್ಲ ಒಟ್ಟು ಸೇರಿಕೊಂಡು ಒಂದು ಮಕ್ಕಳ ಧ್ವನಿ ಕಾರ್ಯಕ್ರಮ ಅಂತ. ಆಮೇಲೆ ಮಕ್ಕಳು ಬರೆದ ಪುಸ್ತಕಕ್ಕೆ ಬಹುಮಾನ ಕೊಡೋದು, ಮತ್ತು ಮಕ್ಕಳಿಗಾಗಿ ಬರೆದ ಹೆತ್ತವರಿಗೆ ಅಥವಾ ಮಕ್ಕಳ ಸಾಹಿತಿಗಳಿಗೆ ಬಹುಮಾನ ಕೊಡೋದು, ಮತ್ತು ಶಾಲಾ ಸಂಚಿಕೆಗಳಿಗೆ ಬಹುಮಾನ ಕೊಡೋದು, ಇವುಗಳೆಲ್ಲ ಮಾಡುವಾಗ 2 ದಿನ ಬೇಕಾಗ್ತಿತ್ತು ನಮಗೆ.
0: ಇದೀಗ ಪ್ರತಿಯೊಂದು ಸಂಸ್ಥೆಗಳಲ್ಲಿ ಕೂಡ ಅಲ್ಲಿಯ ಮಕ್ಕಳನ್ನು ಬಳಸಿಕೊಂಡು ಮಾಡ್ತೀರಾ, ಹೊರಗೆ ನೋಡೋದು?
1: ಅಲ್ಲಲ್ಲ, ಎಲ್ಲ ಇಡೀ 3 ಜಿಲ್ಲೆಯಿಂದ ಬರ್ತಿದ್ರು. ಜಿಲ್ಲೆಯಿಂದ ಬಂದ ಮಕ್ಕಳಿಗೆ 20 ಕಿಲೋಮೀಟರ್ಗಿಂತ ದೂರ ಬಂದರೆ ದೂರದಿಂದ ಬರುವವರಿಗೆ ಬಂದು ಹೋಗುವ ಚಾರ್ಜ್ ಕೊಡ್ತಿದ್ದೆ ನಾನು. ಅದಕ್ಕೆ 25,000 ಖರ್ಚಾಗ್ತಿದ್ದೆ.
0: ಈ ಕಾರ್ಯಕ್ರಮಗಳೆಲ್ಲ ಮಾಡ್ತಿದ್ರಿ ನೀವು?
1: ಒಂದೊಂದು ಶಾಲೆಯಲ್ಲಿ, ಒಂದೊಂದು ಸಲ ಒಂದೊಂದು ತಾಲೂಕಿನ ಒಂದೊಂದು ಶಾಲೆಯಲ್ಲಿ ಅವರು ಕರೀತಿದ್ರು ನಮ್ಮನ್ನು. ಈ ಸಲ ಇವತ್ತು ಯಾವ ಶಾಲೆಯಲ್ಲಿ ಮಾಡೋದು ಅಂತ ಹೇಳಿದರೆ ಬರುವ ವರ್ಷಕ್ಕೆ ಈ ವರ್ಷವೇ ಮಾಡಬೇಕು, ತಯಾರು ಮಾಡಬೇಕು ಅವರು. ಈ ಮಕ್ಕಳ ಧ್ವನಿಯಲ್ಲಿ ಆ ಮುಂದಿನ ಶಾಲೆಯ ಹೆತ್ತವರಿಗೆ ಅಲ್ಲ ಮಾಡುವ ಮುಖ್ಯಸ್ಥರಿಗೆ ಅಂದರೆ ಹೆಡ್ ಮಾಸ್ಟರ್ಗೆ ಹೆಚ್ಚಾಗಿ ಒಂದು ಫ್ಲಾಗ್ ಟ್ರಾನ್ಸ್ಫರ್ ಮಾಡೋದು ಅಂತ ಇತ್ತು. ಫ್ಲಾಗ್ ಅವ್ರಿಗೆ ಕೊಡೋದು, ಅವರು ಅದನ್ನು ಇಟ್ಕೊಂಡು ಆ ವರ್ಷ ಮುಂದಿನ ವರ್ಷ ಅವರು ಮಾಡಬೇಕು. ಅವ್ರು ಮಾಡಿದ ನಂತರ ನೆಕ್ಸ್ಟ್ ಇಯರ್ ಇನ್ನೊಂದು ತಾಲೂಕಿನಲ್ಲಿ ಆ ಫ್ಲಾಗನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಅವರು ಮಾಡೋದು. ಹೀಗೆ ಈ ಮುಂದಿನ ವರ್ಷದ್ದು ಎಲ್ಲಿ ಮಾಡೋದು ಅಂತ.
0: ಇದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲ ಉಡುಪಿ ಜಿಲ್ಲೆಗೆ, ಆಗ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತವಾಗಿತ್ತಲ್ಲ?
1: ಸುದಿಗೆ ಅವಿಭಜಿತ ಆಗಿತ್ತು, ಮತ್ತೆ ವಿಭಜಿತ ಆಯಿತು. ಆಮೇಲೆ ನಮ್ಮ ಮಕ್ಕಳ ಸಾಹಿತ್ಯ ಸಂಗಮದ ಹೆಸರನ್ನೇ ಉಡುಪಿ ಕಾಸರಗೋಡು ಸಹಿತ ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಗಮ ಅಂತ
0: ಮಾಡಿದ್ರು.
1: ಕೆಲವರು ಹೇಳಿದ್ರು ನೀವು ಅಖಿಲ ಕರ್ನಾಟಕ ಮಾಡಬಾರ್ದು ಯಾಕೆ ಅಂತ. ನಾವು ಹೇಳ್ತೀವಿ ಎಲ್ಲ ಎಲ್ಲ ಕಡೆಗೆ ಹೋದ್ರೆ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಅಲ್ಲಿಂದ ಮಕ್ಕಳು ಬರ್ಲಿಕ್ಕೂ ಕಷ್ಟ ಉಂಟು. ನಮ್ಮ ಮೂರು ಜಿಲ್ಲೆಯನ್ನು ನಾವು ಸರಿ ಮಾಡುವ ಅಂತ ಹೇಳಿ ಮೂರು ಜಿಲ್ಲೆ ಅಷ್ಟು ತಗೊಂಡ್ರು. ಅದರಿಂದ ತುಂಬಾ ಪ್ರಯೋಜನ ಆಯ್ತು ಮಕ್ಕಳಿಗೆ. ತುಂಬಾ ಮಕ್ಕಳು ಒಳ್ಳೊಳ್ಳೆ ರೀತಿಯ ಭಾಷಣ ಮಾಡಿದ್ದಾರೆ, ಒಳ್ಳೆ ಅವರ ಪ್ರತಿಭಾ ಪ್ರದರ್ಶನ ಮಾಡಿದ್ದಾರೆ, ನಾಟಕ ಮಾಡಿದ್ದಾರೆ, ಆಮೇಲೆ ಪುಸ್ತಕ ಬರೆದಿದ್ದಾರೆ, ತುಂಬಾ ಪುಸ್ತಕ ಬರೆದಿದ್ದಾರೆ. ಮಕ್ಕಳಿಂದಲೇ ಬರೆಸಿದ ಪುಸ್ತಕದಲ್ಲಿ ಒಳ್ಳೊಳ್ಳೆ ಕದ್ಯಗಳನ್ನೆಲ್ಲ ಸೇರಿಸಿ ಕೊದಲು ಅಂತ ಒಂದು ಪುಸ್ತಕ ಪ್ರಿಂಟ್ ಮಾಡಿದ್ದೇವೆ.
2: ಯಾವ ರಾಜ್ಯದಲ್ಲಿ ನಾನು ಜೀವಿಸಿದ್ದರೇನು, ಭಾರತಾಂಬೆ ನನ್ನ ತಾಯಿ ಭಾರತೀಯ ನಾನು, ಯಾವ ಭಾಷೆಯನ್ನು ನಾನು ಆಡುತ್ತಿದ್ದರೇನು, ಭಾರತಾಂಬೆ ನನ್ನ ತಾಯಿ ಭಾರತೀಯ ನಾನು, ಯಾವ ಧರ್ಮವನ್ನು ನಾನು ಅನುಸರಿಸಿದ್ದರೇನು, ಭಾರತಾಂಬೆ ನನ್ನ ತಾಯಿ ಭಾರತೀಯ ನಾನು, ಬಡವನೇನು ಬಲಿದನೇನು ಸುಖಿದುಕ್ಕಿಯೇನು, ಭಾರತಾಂಬೆ ನನ್ನ ತಾಯಿ ಭಾರತೀಯ ನಾನು, ಭಾರತೀಯ ನಾನು, ಭಾರತೀಯ ನಾನು.
0: ಈಗ ನೀವು ಇಷ್ಟೆಲ್ಲ ಮಾಡಿದ್ರಲ್ಲ, ಮಕ್ಕಳನ್ನು ಬೆಳೆಸಿಕೊಂಡು ಸಾಹಿತ್ಯ ಆಸಕ್ತಿ ಮಾಡಿದಿರಿ, ಸಾಹಿತ್ಯದಲ್ಲಿ ಕತೆ ಕವನೆಲ್ಲ ಬರೆಯುವಂಥ ಒಂದು ಮಾರ್ಗದರ್ಶನ ಎಲ್ಲ ಕೊಟ್ರಿ, ಇದರಿಂದ ಪ್ರಯೋಜನ ಪಡ್ಕೊಂಡು ಈಗ ತಕ್ಕ ಮಟ್ಟಿಗೆ ಸಾಹಿತಿಗಳಾದವ್ರು ಇದ್ದಾರಾ?
1: ಇದ್ದಾರೆ, ಮಕ್ಕಳೆಲ್ಲ ಸುಮಾರು ಬರೀತಾ ಇದ್ದಾರೆ, ಈಗಲೂ ಸಹ ಬರೆಯುವವರು ಇದ್ದಾರೆ, ಮಕ್ಕಳಲ್ಲಿ ಆಸಕ್ತಿ ಇದೆ. ಆಮೇಲೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಇದು ಲಾಕ್ಡೌನ್ ಆಗುವವರೆಗೆ ನಮ್ಮ ಸರಿ ನಡೀತಾ ಇತ್ತು. ಲಾಕ್ಡೌನ್ ಆದ ನಂತರ ಶಾಲೆಯಲ್ಲಿ ಮಕ್ಕಳನ್ನೆಲ್ಲ ಕರೀಲಿಕ್ಕಿಲ್ಲ ಅಂತಾಯ್ತು, ಅದು ನಿಂತು ಹೋದದ್ದು. ಈಗ ಮತ್ತೆ ನಮ್ಗೆ ಸಪ್ರಾಯ ಆಯ್ತು, ಕೂಡಲಿಲ್ಲ, ನಿಂತೋಯ್ತು. ಇಲ್ಲದಿದ್ರೆ ಬೇಕಾದವರು ನಮ್ಮ ಶಾಲೆಯಲ್ಲಿ ಮಾಡಿ ನಮ್ಮ ಶಾಲೆಯಲ್ಲಿ ಮಾಡಿ ಅಂತ ಕರೆಯೋರು ಇದ್ದಾರೆ, ಆದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ನಾವು ಮಾಡಬೇಕು.
0: ಈಗ ಶ್ರೀನಿವಾಸರೇ, ನೀವು ಸರ್ವಿಸ್ನಲ್ಲಿ ಇದ್ದಾಗ ಶಾಲಾ ವಠಾರಗಳಲ್ಲಿ ಎಲ್ಲ ನಡೀತಾ ಇತ್ತು, ಈಗ ನೀವು ರಿಟೈರ್ಮೆಂಟ್ ಆದ ಮೇಲೆ ನೀವು ಮಕ್ಕಳ ಧ್ವನಿಯನ್ನು ಮಕ್ಕಳ ಸಾಹಿತ್ಯ ಸಮ್ಮೇಳನ ಎಲ್ಲ ಮಾಡ್ತಾ ಇದ್ದೀರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಖರ್ಚು ವೆಚ್ಚಗಳುಂಟಲ್ಲ, ಸಂಪನ್ಮೂಲ
1: ಸಂಪನ್ಮೂಲ
0: ಏನು ಮಾಡ್ತಿದ್ರಿ?
1: ಸಂಪನ್ಮೂಲ ಎಲ್ಲಿ ನಮ್ಮ ವಿದ್ಯಾ ಇದರಲ್ಲಿ ಯಾವ ಶಾಲೆಯಲ್ಲಿ ನಾವು ಮಕ್ಕಳ ಧ್ವನಿ ಮಾಡ್ತೇವೋ ಆ ಶಾಲೆಯವರು ಆ ಕಾರ್ಯಕ್ರಮಕ್ಕೆ ಬೇಕಾದ ಊಟ ಉಪಚಾರ ವಸತಿ ಇದನ್ನೆಲ್ಲ ಅವ್ರು ಮಾಡಬೇಕು. ಆಮೇಲೆ ಬಹುಮಾನ ಕೊಡುದು ಮಕ್ಕಳಿಗೆ, ಬಂದು ಹೋಗೋ ಚಾರ್ಜ್ ಕೊಡುದು ನಾವು. ಅದಕ್ಕೋಸ್ಕರ ನಾವು ಕೆಲವು ಬ್ಯಾಂಕುಗಳನ್ನು ಅವರನ್ನ ಇವರನ್ನೆಲ್ಲ ಕಾಂಟ್ಯಾಕ್ಟ್ ಆಗಿ ದೊಡ್ಡ ದೊಡ್ಡ ಜನರನ್ನೆಲ್ಲ ಕಾಂಟ್ಯಾಕ್ಟ್ ಆಗಿ ಅವರಿಂದ ಡೊನೇಷನ್ ತಗೊಂಡು ಆ ಡೊನೇಷನ್ ಹಣವನ್ನು ಅಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ. ಹಾಗೆ ಮಕ್ಕಳ ಧ್ವನಿ ಮಾಡುವವರು ಆ ಶಾಲೆಯವರು ಅಥವಾ ಆ ಸಂಸ್ಥೆಯವರು ಮಕ್ಕಳಿಗೆ ಊಟ ಉಪಚಾರ ಮತ್ತೆ ವಸತಿ ರಾತ್ರಿ ಉಳ್ಕೊಳ್ಳಿ ಜಾಗ ಇದೆಲ್ಲ ಅವರು ಕೊಡಬೇಕು, ಅಂದ್ರೆ ಆತಿಥ್ಯ ಅವರದ್ದು.
0: ಈಗ ಇಷ್ಟೆಲ್ಲ ಕೆಲಸಗಳನ್ನು ನೀವಿಬ್ಬರು ಸೇರಿಕೊಂಡು ಮಾಡ್ತಾ ಇದ್ದೀವಿ ಅಲ್ವಾ, ಈಗ ಇದರ ಒಂದು ಈ ಒಂದು ಇಂಥ ಒಂದು ಚಟುವಟಿಕೆಯಲ್ಲಿ ಅಥವಾ ನಿಮ್ಮ ಉದ್ದೇಶದ ಒಂದು ಅದರ ಪರಿಕಲ್ಪನೆಯನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಈಗ ನಿಮ್ಮ ಪತ್ನಿಯ ಒಂದು ಸಹಕಾರವನ್ನು ಹೇಗೆ ನೀವು ಸ್ಮರಿಸಿಕೊಳ್ತೀರಿ?
1: ನಮಗೂ ಅವಳಿಗೂ ವ್ಯತ್ಯಾಸ ಇಲ್ಲ, ಅವಳು ಏನು ಮಾಡಬೇಕು ಇವತ್ತು ನಾಳೆ ಮಕ್ಕಳ ಧ್ವನಿ ಕಾರ್ಯಕ್ರಮ ಇದ್ರೆ ಅಲ್ಲ, ಅದಕ್ಕಿಂತ ಹೆಚ್ಚು ಮಕ್ಕಳ ನಾಳೆ ಸ್ಪರ್ಧೆ ನಡಿಬೇಕಾದ್ರೆ ಏನ್ ಮಾಡುದು ಹಾಗೆ ಮಾಡುದು ನಾವು ಚರ್ಚೆ ಮಾಡಿಕೊಂಡು ಅಲ್ಲಿ ಹೋಗುವಾಗ ನಾಳೆ ಇವತ್ತು ಮಾಡಿದಂತ ಕೆಲಸ ನಾಳೆ ಮಾಡಬಾರ್ದು, ಹಾಗೆ ಅದು ಹೊಸ ಆಗ್ಬೇಕು, ಅವುಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಅವಳು ನಾನು ಹೇಳ್ದ ಹಾಗೆ, ನಾನು ಅವಳು ಹೇಳ್ದ ಹಾಗೆ, ಈಗ ಒಬ್ರು ಸಮರಸ್ತದಿಂದ ನಮ್ಮ ದೇಹ ಬೇರೆ ಬೇರೆ ಇರ್ಬೋದು, ಆದರೆ ಉದ್ದೇಶ ಮತ್ತೆ ಮನಸ್ಸು ಎಲ್ಲ ಒಂದೇ. ನಾನು ಅವಳು ಹೇಳಿದಾಗೆ ಅವಳು ನಾನು ಹೇಳಿದೆ,
0: ಈಗ ಸಮಾನ ಆಸಕ್ತಿ
1: ಸಹ ಹಾಗೆ, ಶಾಲೆಯಲ್ಲಿ ಸಹ ಹಾಗೆ, ಯಾವ್ದು ಬೇಕು ಕೆಲಸ ಬೇಕು ಅವಳು ಅದಕ್ಕೆ ಸಹಕಾರ ಕೊಡ್ತಾ ಇದ್ದೆ, ನಾನು ಹೇಳಿದೆ ಅವಳಿಗೆ ಬೇಕಾದ್ದು ನಾನು ಸಪೋರ್ಟ್ ಕೊಡ್ತಾ ಇದ್ದೆ. ಹೀಗೆ ಅವಳು ಸಹ ನಾನು ಸಹ ಇಬ್ಬರು ಸಹ ಒಟ್ಟು ಸೇರಿ ನಡೀತಾ ಇತ್ತು.
0: ಅಂತೂ ನೀವು ಇಲ್ಲಿಯವರೆಗೆ ಕೂಡ ಒಂದು ಸಾಹಿತ್ಯದ ಆಸಕ್ತಿ ಮತ್ತು ಶಿಕ್ಷಣದ ಮೇಲಿನ ಒಂದು ಶ್ರದ್ಧೆಯಿಂದ ಕೆಲಸ ಮಾಡಿಕೊಂಡು ಬಂದಿರಿ. ಈಗ ನೀವು ಹೀಗೆಲ್ಲ ಮಾಡಿದರೆ ನಿಮಗೆ ಬೇಕು ಅಂತಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಪ್ರಶಸ್ತಿ ಗೌರವ ಸನ್ಮಾನ ಇತ್ಯಾದಿಗಳಾದದುಂಟ?
1: ತುಂಬಾ ಆಗಿದೆ. ಶಾಲೆಯಲ್ಲಿರುವಾಗ ಓದುವ ಹವ್ಯಾಸವನ್ನು ಬೆಳೆಸುವುದು ಹೇಗೆ ಅಂತ ಹೇಳಿ ಒಂದು ಲೇಖನ ಮಾಡಿ, ಒಂದು ಇದು ಪ್ರಯೋಗ ಮಾಡಿ ಅದರದ್ದು ಪ್ರಯೋಗವನ್ನು DSRTCಗೆ ಕಳಿಸಿದ್ರು. ಅವರು ಹಿರಿಮೆಗೆ ಪುರಸ್ಕಾರ ಅಂತ ಪುರಸ್ಕಾರ ಕೊಟ್ಟಿದ್ದಾರೆ,
0: ಶಿಕ್ಷಣದಲ್ಲಿ ಹಿರಿಮೆಗೆ
1: ಕೊಟ್ಟಿದ್ದಾರೆ. ಆಮೇಲೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಅಂತ ಸೆಂಟ್ರಲ್ ಗವರ್ಮೆಂಟ್ನಲ್ಲಿ ನಮಗೆ ಪ್ರಶಸ್ತಿ ಬಂದಿದೆ, ರಾಷ್ಟ್ರ ಮಟ್ಟದ ಪ್ರಶಸ್ತಿ. ವೆಂಕಟರಾಮನ್ ಆಗ ಪ್ರೆಸಿಡೆಂಟ್ ಇದ್ರು, ಅವರು ಕೊಟ್ಟಿದ್ದಾರೆ ನನಗೆ ಹಾಗೆ ಆ ಪ್ರಶಸ್ತಿ. ಮತ್ತೆ ಕೆಳಗೆ ಎಲ್ಲ ಹೋಗಿ ಅಲ್ಲಿ ಬೇರೆ ಬೇರೆ ಊರಿನವರು, ಬೇರೆ ಬೇರೆ ಶಾಲೆಯವರು, ಮತ್ತೆ ಸಂಘ ಸಂಸ್ಥೆಯವರು ಎಲ್ಲ ಕರೆದು ಪ್ರಶಸ್ತಿಗಳನ್ನು ರಾಶಿ ಮಾಡಿ ಕೊಟ್ಟಿದ್ದಾರೆ. ಬೇಕಾದಷ್ಟು ಪ್ರಶಸ್ತಿ ಎಲ್ಲ ಬಂದಿದೆ.
0: ಈಗ ನಿಮ್ಮ ಮನೆಯಲ್ಲಿ ನೋಡುವಾಗ ಕೆಲವಾದರೂ ಅದಕ್ಕೆ ಸಾಕ್ಷಿಗಳು ನಮಗೆ ಸಿಗ್ತವೆ. ಗೋಡೆ ತುಂಬ ಇದೆ, ಗೋಡೆ ತುಂಬ ಇದೆ. ಬಹಳ ಸಂತೋಷ ಶ್ರೀನಿವಾಸರಾಯರೇ. ಈಗ ನಮಗೆ ನಿಮ್ಮ ಕಾಲದಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಶಿಕ್ಷಕರಾಗಿ ಕೆಲಸ ಮಾಡಿದವರು ನೀವು ಅಲ್ವಾ? ಈಗ ತುಂಬ ಶಿಕ್ಷಣದಲ್ಲಿ ಬದಲಾವಣೆ ಎಲ್ಲ ಆಗಿದೆ, ಸ್ವಲ್ಪ ಅಪಸವ್ಯಗಳು ಕೂಡ ಆಗಿವೆ, ಎಲ್ಲವೂ ಸರಿ ಉಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈಗ ಆಗಿನ ನಿಮ್ಮ ಕಾಲದ ಒಂದು ಶೈಕ್ಷಣಿಕ ವ್ಯವಸ್ಥೆ ಮತ್ತು ಈಗ ಆಗ್ತಾ ಇರುವುದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ, ಏನು ಪ್ರಮುಖವಾದ ವ್ಯತ್ಯಾಸ ಏನಾದರೂ ಕಾಣ್ತದೆ ನಿಮಗೆ?
1: ಈಗ ಮೇನ್ ನಮಗೆ ಕಾಣುವಂತಹದ್ದಂದ್ರೆ ಶಾಲೆಗೆ ಬಿಲ್ಡಿಂಗ್ ಕೊಡ್ತಾರೆ, ಆಮೇಲೆ ಊಟ ಕೊಡ್ತಾರೆ, ಆಮೇಲೆ ಮಕ್ಕಳಿಗೆ ಬಟ್ಟೆ ಕೊಡ್ತಾರೆ. ಆದರೆ ಶಾಲೆಯಲ್ಲಿ ಶಿಕ್ಷಕರ ನೇಮಕ ಮಾಡುವುದಿಲ್ಲ. ಶಿಕ್ಷಕರು ಇಲ್ಲದೇ ಇದ್ರೆ ಶಾಲೆ ಡೆವಲಪ್ ಆಗುವುದು ಹೇಗೆ? ಶಿಕ್ಷಕರನ್ನು ಮೊದಲು ಕೊಡಬೇಕು, ಆಮೇಲೆ ಬಿಲ್ಡಿಂಗ್ ಇಲ್ಲದಿದ್ರು ಮರದಡಿಯಲ್ಲಿ ಆದರೆ ಅವರು ಪಾಠ ಮಾಡಿ ಮಕ್ಕಳನ್ನು ಮೇಲೆ ತರ್ತಾರೆ. ಆಮೇಲೆ ಶಿಕ್ಷಕರಿಗೆ ಕೊಡುವಾಗಲೂ ಈಗ ಏನಾಗಿದೆ ಅಂತ ಹೇಳಿದ್ರೆ, ಯಾರು ಎಲ್ಲಿ ಕೆಲಸ ಸಿಕ್ಕದಿದ್ರೆ ಶಿಕ್ಷಕ ಕೊಡ್ತೀವಿ ಹೋಗುದು. ಅಂಥವರು ಬಂದ್ರೆ ಶಿಕ್ಷಣದಲ್ಲಿ ಏನು ಡೆವಲಪ್ಮೆಂಟ್ ಆಗಿತ್ತು? ಶಿಕ್ಷಣದಲ್ಲಿ ಆಸಕ್ತಿ ಇರುವವರನ್ನು ಶಿಕ್ಷಕರನ್ನಾಗಿ ಟ್ರೈನಿಂಗ್ ಕೊಟ್ಟು ಅವರನ್ನು ಶಿಕ್ಷಕರನ್ನಾಗಿ ಮಾಡಿದ್ರೆ ಆಗ ಶಿಕ್ಷಕರು ಇರ್ತಾರೆ. ಶಿಕ್ಷಕರಿಗೆ ಸರಿ ಸಂಬಳ ಕೊಡಬೇಕು, ಅವರು ನಿಜವಾಗಿ ಕೆಲಸ ಮಾಡುವವರಿಗೆ ಬೇಕಾದ ಪ್ರೋತ್ಸಾಹ ಕೊಡಬೇಕು. ಹಾಗೆ ಕೊಟ್ಟರೆ ಆಗ ಇದಾಗ್ತದೆ. ಈಗ ಗವರ್ಮೆಂಟ್ ಹೇಳ್ತದೆ ಗವರ್ಮೆಂಟ್ ಶಾಲೆಗಳಿಗೆ ಬನ್ನಿ, ಗವರ್ಮೆಂಟ್ ಶಾಲೆಗಳಿಗೆ ಬನ್ನಿ ಅಂತ. ಆ ಶಾಲೆಗಳಿಗೆ ಹೋದರೆ ಅಲ್ಲಿ ಬಿಲ್ಡಿಂಗ್ ಇಲ್ಲ, ಆಮೇಲೆ ಮಕ್ಕಳು ಬೇಕಾದ ವ್ಯವಸ್ಥೆ ಶಿಕ್ಷಕರಿಲ್ಲ, ಅದು ಅವರು ಅಲ್ಲಿ ಹೋಗಿ ಎಂತ ಮಾಡೋದು? ಆಮೇಲೆ ಅಲ್ಲಿ ಸಹ ಶಿಕ್ಷಕರನ್ನು ಇವತ್ತಿನಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು. ಈ ಟ್ರಾನ್ಸ್ಫರ್ನಲ್ಲಿ ಎಲ್ಲ ಅಲ್ಲಿ ಶಿಕ್ಷಕರು ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ. ಹಾಗೆ ಏಡೆಡ್ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ, ಈಗ ಹೆಚ್ಚಿನ ಶಾಲೆಗಳು ಮಕ್ಕಳಿಲ್ಲ. ಮತ್ತೆ ಮೇನ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಅವರಿಗೆ ಮಾರ್ಕಿಗೆ ಇಂಪಾರ್ಟೆನ್ಸ್ ಆಗಿದೆ, ಬೇರೆ ಯಾವುದು ಬೇಡ. ಅವರು 100ರಲ್ಲಿ 100 ಮಾರ್ಕ್ ತೆಗಿಬೇಕು, 99 ತೆಗೆದ್ರೆ ಏನು ಒಂದು ನಷ್ಟ ಆಯ್ತು ನಿಮಗೆ ಅಂತ ಕೇಳುವವರೇ ಇರೋದು. ಆದ್ದರಿಂದ ಎಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಮಾರ್ಕಿಗೆ ಅದಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಬೇರೆ ಕನ್ನಡ ಮೀಡಿಯಮಿಗೆ ಬರುವವರು ಕಡಿಮೆ ಆಗಿದ್ದಾರೆ.
0: ಈಗ ಇಷ್ಟೆಲ್ಲ ಸಮಸ್ಯೆಗಳು ನೀವು ಗಮನಿಸಿದ್ದೀರಿ, ನಿಮ್ಮದೇ ಆದಂತಹ ಕೆಲವು ಅದಕ್ಕೆ ಇಂಥ ಸಲಹೆಗಳು ಕೂಡ ಇರ್ತವೆ. ಈ ಒಂದು ದೃಷ್ಟಿಯಿಂದ ಈಗ ನಿಮ್ಮ ಒಂದು ಜೀವನಾನುಭವದಿಂದ ಈಗ ಕಲಿತಾ ಇರುವಂತಹ ಮಕ್ಕಳಿಗೆ ಅಥವಾ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಒಟ್ಟು ಮಕ್ಕಳ ಹೆತ್ತವರಿಗೆ ಒಂದು ಕೊನೆಯಲ್ಲಿ ಒಂದು ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು?
1: ಅವರು ಮಕ್ಕಳನ್ನು ನಮ್ಮ ಹತ್ತಿರ ಇಟ್ಟುಕೊಂಡು ಆ ಮಕ್ಕಳಿಗೆ ನಮ್ಮ ಕಾಲ ಮೇಲೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಮಕ್ಕಳಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸಬೇಕು. ಆನಂತರ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದಕ್ಕೆ ಬೇಕಾದ ಪ್ರೋತ್ಸಾಹ ಕೊಡಬೇಕು, ಹೊರತು ನೀನು ಮಾರ್ಕ್ ತೆಗಿ ಅಂತವನ ಮೇಲೆ ಒತ್ತಡವನ್ನು ಹೇರಬಾರದು, ಅದು ಮುಖ್ಯ. ಆಮೇಲೆ ಈಗ ಶಿಕ್ಷಕರು ಮಕ್ಕಳು ಶಿಕ್ಷಕರು ಶಾಲೆಯಲ್ಲಿ ಇಲ್ಲ, ಮನೆಯಲ್ಲಿ ಮಕ್ಕಳನ್ನು ಕೇಳುವವರಿಲ್ಲ, ಮಕ್ಕಳದ್ದು ಸ್ವಭಾವ ಎಲ್ಲ ಕೆಟ್ಟದಾಗ್ತದೆ. ಅದರ ಬದಲಿಗೆ ತಂದೆ ತಾಯಿಗಳು ಮಕ್ಕಳನ್ನು ತಮ್ಮ ಕಾಲಿನ ಮೇಲೆ ಒಂದು ಅರ್ಧ ಗಂಟೆ ಆದರೆ ಕೂತ್ಕೊಳ್ಳಿಸಿ ಅಥವಾ ಹತ್ತಿರ ಕೂತ್ಕೊಳ್ಳಿಸಿ ಅವರಿಗೆ ಕತೆ ಹೇಳುದು ಅಥವಾ ಮಾತನಾಡಿಸುವುದು, ಅವರು ಶಾಲೆಯಲ್ಲಿ ಏನು ಕಲಿತಿದ್ದಾರೆ ಅಂತ ಕೇಳುವುದು ಇತ್ಯಾದಿ ಅವರನ್ನು ಟ್ರೈನ್ ಮಾಡಿದರೆ ಆಗ ಶಾಲೆಯಲ್ಲಿ ಸಹ ಒಳ್ಳೆಯ ನಡತೆ ಬರ್ತದೆ. ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರು ಹೋಗಬೇಕು, ಅವರು ಶಿಕ್ಷಕರು ಒಳ್ಳೆಯ ರೀತಿ ಇದ್ರೆ ಇದಾಗ್ತದೆ. ಅದನ್ನೆಲ್ಲ ಗವರ್ಮೆಂಟ್ ಯೋಚನೆ ಮಾಡಿ ಈಗ ಏಡ್ರೇಡ್ ಶಾಲೆ, ಏಡ್ರೇಡ್ ಶಾಲೆಯಲ್ಲಿ ಎಷ್ಟೋ ಒಳ್ಳೆ ಶಾಲೆಗಳು ಉಂಟು. ಆ ಶಾಲೆಗಳಿಗೆಲ್ಲ ಡೊನೇಷನ್ ಇದು ಅನುದಾನ ಕೊಡೋದು ಬಿಟ್ಟು ಅವರು ಶಿಕ್ಷಕರನ್ನು ನೇಮಿಸೋದಿಲ್ಲ. ನೀವೇ ದುಡ್ಡು ಕೊಡಿ, ನೀವೇ ಶಾಲೆ ನಡೆಸಿ ಅಂತ ಹೇಳಿದ್ರೆ ಏನಾಗ್ತದೆ? ಹಾಗೆ ಇಂಗ್ಲೀಷ್ ಮೀಡಿಯಂ ಶಾಲೆ, ಈಗ ಎಲ್ರಿಗೆ ಇಂಗ್ಲೀಷ್ ಮೀಡಿಯಂ ಹೇಳಿದ್ದಾರೆ. ಇಂಗ್ಲೀಷ್ ಮೀಡಿಯಮ್ಗೂ ಹಾಗೆ ಹೋಗಿ ಕಸ್ಟರ್ಸ್, ಅದಕ್ಕೆ ಡೊನೇಷನ್ ಶಾಲೆ ಕೇಳುವಾಗ ಅಲ್ಲಿ ಡೊನೇಷನ್ ಕೊಟ್ಟಾದರೂ ಪೇರೆಂಟು ಟೀಚರನ್ನು ಇಂಗ್ಲೀಷ್ ಮೀಡಿಯಂ ಕಲಿಸ್ತಾರೆ. ಇಂಗ್ಲೀಷ್ ಮೀಡಿಯಂನಲ್ಲಿ ಅವರಿಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ, ಅದಕ್ಕೆ ಟ್ಯೂಷನಿಗೆ ಕಳಿಸ್ತಾರೆ. ಹೀಗೆ ಅಲ್ಲಿಂದ ಹೋಗುದು ಇಲ್ಲಿ ಬರುದು. ಮನೆಯಲ್ಲಿ ಅವರಿಗೆ ಪುರುಸತ್ತೆ ಇಲ್ಲ, ಆಟ ಆಡ್ಲಿಕ್ಕೆ ಪುರುಸತ್ತೆ ಇಲ್ಲ, ನಾಟಕ ಮಾಡ್ಲಿಕ್ಕೆ ಪುರುಸತ್ತೆ ಇಲ್ಲ, ಯಾವುದಕ್ಕೂ ಪುರುಸತ್ತೆ ಇಲ್ಲ. ಅವರು ಓದುವಾಯ್ತು, ಬರೆಯುದಾಯ್ತು, ಕಲಿಯುದಾಯ್ತು, ಮಾರ್ಕ್ ಮಾರ್ಕ್ ಮಾರ್ಕ್ ಹೀಗೆ ಆಗುದಂತ ಹೇಳಿದ್ರೆ ಆಗ ಶಿಕ್ಷಣ ತನ್ನಷ್ಟಕ್ಕೆ ಉತ್ತರ ಬರ್ತದೆ.
0: ಬಹಳ ಸಂತೋಷ ಶ್ರೀನಿವಾಸರಾಯರೇ, ತಮ್ಮ ಶೈಕ್ಷಣಿಕವಾದಂತಹ ಒಂದು ಅನುಭವ ಮತ್ತು ಈ ಒಂದು ಜೀವನ ಅನುಭವ, ಸುಮಾರು 9 ದಶಕಗಳ ನಿಮ್ಮ ಜೀವನಾನುಭವ, ನೀವು ಕಂಡುಕೊಂಡಂತಹ ಸಿಹಿ ಕಹಿ ಮತ್ತು ಒಟ್ಟು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಶಿಕ್ಷಣದ ಒಂದು ಪಾತ್ರ, ಇದರ ಬಗ್ಗೆ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ನೀವು ಹೇಳಿದ್ದೀರಿ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಬಹುಶಃ ಈ ಒಂದು ಇಡೀ ಪ್ರಾಯದಲ್ಲಿಯೂ ಕೂಡ ಅಂತಹ ಒಂದು ಕಾಳಜಿಯನ್ನು ಇಟ್ಟುಕೊಂಡು ಮುಂದಿನವರು ಇಂತಹ ವಿಚಾರಗಳಲ್ಲಿ ಮುಂದೆ ಬರೀಬೇಕು ಎನ್ನುವ ಬಗ್ಗೆ ಮಾಹಿತಿಯನ್ನು ಕೂಡ ಭಾಳ ಉಪಯುಕ್ತವಾದದ್ದನ್ನು ಬಹುಶಃ ನೀವು ಕೊಟ್ಟಿದ್ದೀರಿ. ಇದು ಶಿಕ್ಷಕರಿಗೆ, ಸಮಾಜಕ್ಕೆ, ಹೆತ್ತವರಿಗೆ, ಮಕ್ಕಳಿಗೆ ಎಲ್ಲರೂ ಕೂಡ ತಲೆಯಲ್ಲಿ ಇರಿಸಿಕೊಳ್ಬೇಕಾದಂಥ ಸಂಗತಿ. ಅದಕ್ಕಾಗಿ ಈ ಎಲ್ಲ ಮಾತುಗಳಿಗಾಗಿ ನಿಮಗೆ ನಮ್ಮ ಸಾರಂಗ ಬಳಗದ ಪರವಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
0: ಶ್ರೋತೃಗಳೇ, ಇದು ಪ್ರಶಸ್ತಿ ವಿಜೇತ ಶಿಕ್ಷಕರಾದಂತಹ ಸಾಹಿತ್ಯ ಪರಿಚಾರಕರಾಗಿರತಕ್ಕಂತಹ ನಮ್ಮ ಬಿ ಶ್ರೀನಿವಾಸರಾವ್ ಅವರ ಮುಕ್ತವಾದಂಥ ಅಭಿಪ್ರಾಯ. 90ರ ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ಅವರ ಒಂದು ಆಸಕ್ತಿ ಮತ್ತು ಅನುಭವಗಳು ಅದು ಹಾಗೇ ಇದ್ದಾವೆ ಮತ್ತು ಬೇರೆ ಬೇರೆ ಆಲೋಚನೆಗಳನ್ನು ಕೂಡ ಬಹಳ ಕ್ರಿಯಾತ್ಮಕವಾಗಿ ಅವರು ಇರಿಸಿಕೊಂಡಿದ್ದಾರೆ ಎನ್ನುವುದಕ್ಕೆ ಅವರ ಮಾತುಗಳು ಸಾಕ್ಷಿ. ಅದಕ್ಕಾಗಿ ಅವರಿಗೆ ನಮ್ಮತ್ತೆ ಅವರ ಶ್ರೀಮತಿ ಸಾವಿತ್ರಿ ಎಸ್ ರಾವ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳು. ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ನೀಡಿದವರು ಸಾರಂಗ ಬಳಗದ ಬಿಂದ್ಯಾ ಕುಲಾಲ್ ಮತ್ತು ಎಡ್ವರ್ಡ್ ಲೋಬೋ ಅವರು ಕೂಡ ಇದ್ದಾರೆ. ಒಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂಥ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ವಂದಿಸ್ತಾ, ಈ ಇಡೀ ಮಾತುಕತೆಯನ್ನು ಕೇಳಿದಂತಹ ನಮ್ಮ ಶ್ರೋತೃವರ್ಗ ಕೂಡ ಸಾರಂಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಕಲಾ ಸಾರಂಗ್ನಲ್ಲಿ ಮತ್ತೊಮ್ಮೆ ಕಾಣೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ಕುಕ್ಕೋಳಿ. ನಮಸ್ಕಾರ. ಬಳಪ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8. ಮುಂದೆ 10-15 ವರ್ಷ ಆಯಿತು. ಮುಂದೆ 15 ವರ್ಷನೂ ಜಗಳಾಡಲಿಲ್ಲ ಅವರು. ಸಂತೋಷವಾಗಿ ನಗರತ್ತಾನೆ ಇದ್ರು. ಈ ಜಡ್ಜ್ ಇದ್ರು, ಲೋಕಲ್ ಜಡ್ಜು, ಹೈಕೋರ್ಟ್ ಜಡ್ಜ್ ಆದರು. ಅವ್ರ ಮುಂದೆ ಒಂದು ಕೇಸ್ ಬಂತು. ನೋಡ್ತಾರೆ ಡೈವೋರ್ಸ್ ಕೇಸ್. ಯಾರ್ದು ಅಂದ್ರೆ ಇವ್ರದೇ. ಅವರಂದ್ರು ಎಲ್ಲ ಇವನ ಇವರು ಆದರ್ಶ ದಂಪತಿಗಳು ಅಂತ ಅವಾರ್ಡ್ ಕೊಟ್ಟಿದ್ದೀನಿ, ಒಂದ್ಸಲೂ ಜಗಳಾಡಿದವರಲ್ಲ ಇವರು. ಇವ್ರು ಯಾಕೆ ವಿಚ್ಛೇದನ ಕೇಳ್ತಿದ್ದಾರೆ, ಡೈವೋರ್ಸ್ ಕೇಳ್ತಿದ್ದಾರೆ? ಅವರಂದ್ರು ಕೋರ್ಟಲ್ಲಿ ಮಾತಾಡೋದು ಬೇಡ, ಪಾಪ ಕರೆಸೋಣ. ತಮ್ಮ ಚೇಂಬರಿಗೆ ಕರೆಸಿದ್ರು ಅವ್ರನ್ನ. ಆ ಗಂಡನ ಕರೆಸಿದ್ರು, ಯಾಕಪ್ಪ ಇಷ್ಟು ಒಳ್ಳೆ ಚೆನ್ನಾಗಿ ಬದುಕಿದವರು, ನಗ್ನಗ್ತಾ ಬದುಕಿದವರು, ಯಾಕೆ ಡೈವೋರ್ಸ್ ಕೇಳ್ತೀರಿ ಅಂತ. ಅಂತ ಹೇಳಿದ್ರೆ, ನನ್ನ ತಾಳ್ಮೆಗೆ ಒಂದು ಮಿತಿ ಇದೆಯಲ್ಲ ಸರ್. ಯಾಕೆ ನಿನ್ನ ತಾಳ್ಮೆಗೆ ಏನಾಯಿತು? ಸರ್, ಭಾಳ ಅನುಭವಿಸಿದ್ದೀವಿ ಸರ್ ನಾವು. ಮತ್ತೆ ಜಗಳೇ ಆಡಿಲ್ಲ. ಯಾರು ಹೇಳಿದರು ಅಂದವ? ಯಾರು ಹೇಳಿದರು? ನಾವು ಮದುವೆ ಆ ದಿವಸ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ. ಕೂಗಾಡೋದು ಅಳೋದು ಎಲ್ಲ ಹೊಸ ಓಲ್ಡ್ ಫ್ಯಾಷನ್, ಅದು ಹಂಗಿಲ್ಲ. ಹೆಂಡತಿಗೆ ಹೇಳಿದ್ದೆ, ನಿನ್ನ ಕೋಪ ಬಂತು ಅಂದ್ರೆ ನನ್ನ ಮೇಲೆ ಏನೇನು ಸಾಮಾನು ಸಿಗ್ತೋ ತೊಗೊಂಡು ಬಿಸಾಕು ನನ್ನ ಕಡೆಗೆ. ಪಾತ್ರೆ ಪಡಗ ಏನು ಸಿಗ್ತು ಬಿಸಾಕು ನನ್ನ ಕಡೆಗೆ, ನಾನು ತಪ್ಪಿಸ್ಕೋತೀನಿ. ನನಗೆ ಬಡಿದ್ರೆ ನೀನಾಗಬೇಕು, ನಾನು ತಪ್ಪಿಸ್ಕೊಂಡ್ರೆ ನಾನು ನಗ್ತೀನಿ. ಚೆನ್ನಾಗಿದೆ ನೋಡಿ ಅಗ್ರಿಮೆಂಟು. ಹೊರಗಡೆ ನಗೋದು ಕೇಳಿಸ್ತಿತ್ತಲ್ಲ, ಅದು ಕೇಳಿಸೋದು. ಆಕೆ ಸರಿಯಾಗಿ ಗುರಿ ಇಟ್ಟು ನನಗೆ ಹೊಡೆದ್ರೆ ಗುರಿ ಸರಿ ಆಯ್ತಲ್ಲ, ಆಕೆ ನಗ್ತಿದ್ದು ಹಾ ಅಂತ. ನಾ ತಪ್ಪಿಸ್ಕೊಂಡಾಗ ನಾನು ನಗ್ತಿದ್ದೆ ಪಾರಾದೆ ಅಂತ ತಿಳ್ಕೊಂಡು. ಹೊರಗಡೆ ಕೇಳಿಸೋ ನಗು ಅದು. ಈಗ 25 ವರ್ಷ ಏನಾಗಿದೆ ಗೊತ್ತಾ ಸ್ವಾಮಿ? ಒಗೆದು ಒಗೆದು ಆಕೆ ಗುರಿ ಚೆನ್ನಾಗಿ ಆಗ್ಬಿಟ್ಟಿದೆ. ನನಗೆ ಅರ್ಥರೈಟಿಸ್, ತಕ್ಷಣ ಬಗ್ಗೋಕ್ಕಾಗಲ್ಲ. ಎಷ್ಟು ಅಂತ ಹೊಡೆಸ್ಕೊಳ್ಳಿ ಸ್ವಾಮಿ, ನಾನು ಸಾಕು ನನಗೆ. ನಿಜವಾದ ದಾಂಪತ್ಯನ ಅದು, ಮುಖವಾಡ ಅಲ್ವಾ? ಹೊರಗಡೆ ಮುಖವಾಡ ಹಾಕ್ಕೊಂಡಿರ್ತೀವಿ.

0: You're listening to Radio Sarang, 107.8 FM.
1: ಮುಖವಾಡ ಎಷ್ಟು ಹಾಕೋತೀವೋ ಅಷ್ಟು ಕಷ್ಟನೇ ನಮಗೆ. ಅದಕ್ಕೆ ಡಿವಿಜ್ ಹೇಳ್ತಾರೆ, ರಾವಣನು ದಶಶಿರವದೇಂ ನರನು ಶತಶಿರನು. ರಾವಣನ ಬಗ್ಗೆ ದಂತೋಷ, ಹೊತ್ತಲ್ಲಿ ಹೆಂಗಿದ್ದಂತೆ ಅವ, ಹೊತ್ತಲ್ಲಿ ಹೆಂಗಿತ್ತು ಅಂದು ಅಂತ ಆಶ್ಚರ್ಯ ಪಡಬೇಡ್ರಿ ನೀವು. ಯಾಕಂದ್ರೆ ರಾವಣನು ದಶಶಿರವದೇಂ ನರನು ಶತಶಿರನು, ಸಾವಿರಾಶ್ಯಗಳನ್ನು ಒಂದರೊಳೆದನು. ಹಾವಾಗಿ ಹುಲ್ಲಾಗಿ ಕಪ್ಪೆ ಹುಲ್ಲೆಯೂ ಆಗಿ ಭೂಯೋಮ ಕತಿಶಯನು ಮಂಕುತಿಮ್ಮ. ಈ ಮನುಷ್ಯ ಯಾವ ಕ್ಷಣಕ್ಕೆ ಹೇಗೆ ಮಾಡ್ತಾನೆ ಹೇಳೋಕೆ ಸಾಧ್ಯ ಇಲ್ಲ. ಒಂದ್ಸಲ ಹುಲಿ ಆಗಿರ್ತಾನೆ, ಒಂದ್ಸಲ ಇಲಿ ಆಗ್ತಾನೆ, ಒಂದ್ಸಲ ಕಪ್ಪೆ ಆಗ್ತಾನೆ, ಒಂದ್ಸಲ ಏನೋ ಆಗ್ಬಿಡ್ತಾನೆ. ಇದಾಗೋದ್ರಿಂದ ನಾವು ಬಹಳಷ್ಟು ಮುಖವಾಡಗಳನ್ನು ಹಾಕ್ಕೊಂಡಾಗ ನೈಜವಾದ ನಂಬಿಕೆ ಯಾವುದು ಅಂತ ಗೊತ್ತಾಗಲ್ಲ. ತಾವು ನೋಡಿದ್ದೀರಿ ಟಿ ವಿಯಲ್ಲಿ ಇಬ್ಬರು ನಾಯಕರು ಬರ್ತಾರೆ, ಶೇಕ್ ಹ್ಯಾಂಡ್ ಮಾಡ್ತಾರೆ ಕ್ಯಾಮ್ರಾ ಮುಂದೆ, ಕ್ಯಾಮ್ರಾ ಇರೋ ತನಕನು ಕೈ ಗಟ್ಟು ಕುಲ್ಕೋದು ನೋಡಿದ್ರೆ ಇವರಂತ ಸ್ನೇಹಿತರ ಇಲ್ಲ ಅಂತ ಅನಿಸ್ಬೇಕು. ಮರುದಿನ ಪೇಪರಲ್ಲಿ ಇವ್ರ ವಿರುದ್ಧ ಅವರು, ಅವ್ರ ವಿರುದ್ಧ ಇವರು, ಅಂದರೆ ಅದು ತೋರಿಕೆಗೆ ಆದಂತಾಯ್ತು. ನಮ್ಮ ಬದುಕು ಹಂಗೆ ತೋರಿಕೆಗೆ ಆಗಬಾರ್ದಲ್ಲ. ನಂಬಿಕೆಯನ್ನು ಗಟ್ಟಿಯಾಗಿ ಬೆಳೆಸಿದರೆ ಮಾತ್ರ ನಮ್ಮ ಜೀವನ ಸಮೃದ್ಧಿ ಆದೀತು.

0: रेडियो सारंग 107.8 एफएम।
1: ಒಂದು ನಿಮ್ಮಲ್ಲಿ ವಿನಂತಿ ಇದೆ. ನಾವೀಗ ಪರಿವಾರವನ್ನು ಗಟ್ಟಿಯಾಗಿ ಬೆಳೆಸಬೇಕಾಗಿದೆ, ಪರಿವಾರದಲ್ಲಿ ನಂಬಿಕೆ ಬೆಳೆಸಬೇಕಾಗಿದೆ. ಅಪ್ಪನಲ್ಲಿ ಮಗನಿಗೆ, ಮಗನಿಗೆ ಅಪ್ಪನಲ್ಲಿ, ಹೆಂಡತಿ ಗಂಡ ನಡುವೆ, ಸಂಬಂಧಿಕರು, ಮಕ್ಕಳು ಕೂತ್ಕೊಂಡಿದ್ದಾರೆ, ಮೊಮ್ಮಕ್ಕಳು ಕೂತ್ಕೊಂಡಿದ್ದಾರೆ, ಅವರೆಲ್ಲ ಗಟ್ಟಿ ನಂಬಿಕೆ ಉಳಿಸ್ಬೇಕಾದ್ರೆ ಇವತ್ತಿನ ಕಾಲಕ್ಕೆ ಬೇಕಾದ ಮಾತ್ರ ಹೇಳ್ತೀನಿ ನಾನು. ಮೊದಲು ನನ್ನ ತಾಯಿ ನನಗೆಂದು ಐ ಲವ್ ಯು ಅಂತ ಹೇಳಲಿಲ್ಲ, ನನಗೆ ಬೇಕೂ ಆಗಲಿಲ್ಲ ಅದು. ಐ ನ್ಯೂ ದಟ್ ಮೈ ಮದರ್ ಲವ್ಡ್ ಮೀ. ಆದರೆ ಇವತ್ತಿನ ಮಕ್ಕಳು ಹಂಗಲ್ಲ, ಬಾಯಿ ಬಿಟ್ಟು ಅಪೇಕ್ಷೆ ಮಾಡ್ತಾರೆ ನಿಮ್ಮ ಕಡೆಯಿಂದ. ನೋಡು ಅವ್ರು ಹೆಂಗೆ ಹೇಳ್ತಾನೆ, ಏನು ಹೇಳೇ ಇಲ್ಲ ನನಗೆ. ಅಭ್ಯಾಸ ನೋಡಿದ್ದೀರಾ, ಮಕ್ಕಳದಿಗೆ ಮನೆಯಲ್ಲಿ ಮೊಮ್ಮಕ್ಕಳಿದ್ರೆ ನೋಡಿ, ಸ್ಟಾರ್ ಹಾಕ್ಬೇಕು ಕೈಗೆ ಮೇಲೆ. ಟೀಚರ್ ಸ್ಟಾರ್ ಹಾಕಿದರೆ ಗುಡ್ ಟೀಚರ್, ಟೀಚರ್ ಹೇಳಬೇಕು. ಹಾಕಲಿಲ್ಲ ಅಂದರೆ ಟೀಚರ್ ನನ್ನ ಮೇಲೆ ಪ್ರೀತಿ ಇಲ್ಲ. ಅಂದರೆ ಪ್ರತಿ ಸಲನೂ ಹೇಳಬೇಕಾಗತ್ತೆ. ಈಗ ಇದನ್ನು ಹೇಳಬೇಕಾಗೋದು ಹೇಗೆ? ದಯವಿಟ್ಟು ಬಾಯಿ ಬಿಟ್ಟು ಹೇಳಿ, ನಾಳೆ ಅವಕಾಶ ಇರಲಿಕ್ಕಿಲ್ಲ. ಇದು ನನಗೆ ಆದಂಥ ಘಟನೆ, ನನ್ನ ಜೀವನವನ್ನು ಬಹುಮಟ್ಟಿಗೆ ಬದಲಾಯಿಸಿದಂಥ ಘಟನೆ ಇದು. ನಾನು ದಕ್ಷಿಣ ಆಫ್ರಿಕಾದಲ್ಲಿದ್ದೆ, ಜೋಹಾನ್ಸ್ಬರ್ಗ್ ಅಂತ ಜಾಗ. ಅಲ್ಲಿದ್ದಾಗ ಒಂದು ದಿವಸ ಪೇಪರ್ ಓದ್ತಾ ಇದ್ದೆ, ಒಂದು ಮೊದಲನೇ ಪುಟದಲ್ಲಿ ಕಾಲು ಭಾಗ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು. ಯಾವುದೋ ಅಡ್ವರ್ಟೈಸ್ಮೆಂಟು ಅಂತ ಪೇಪರ್ ತಿರುಗಿಸ್ದೆ. ನಂತರ ಅಂದ್ಕೊಂಡೆ, ವಿಚಿತ್ರ ಅಡ್ವರ್ಟೈಸ್ಮೆಂಟ್ ಅಲ್ವಾ ಇದು, ಕಂಪನಿ ಹೆಸರಿಲ್ಲ, ಫೋನ್ ನಂಬರ್ ಇಲ್ಲ, ಅಡ್ರೆಸ್ ಇಲ್ಲ, ಏನೂ ಇಲ್ಲ, ಪ್ರಾಡಕ್ಟ್ ಇಲ್ಲ, ಏನೋ ಸೃಜನಶೀಲವಾಗಿರಬೇಕು ಅಂತ ಮತ್ತೆ ಓದೋಕೆ ಶುರು ಮಾಡಿದೆ. ಅದೊಂದು ಪತ್ರ ಆಗಿತ್ತು, ಒಬ್ಬ ತಾಯಿ ಓದುಗರಿಗೆ ಬರೆದಂಥ ಪತ್ರ. ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಸ್ವಾಮಿ, ಅದು ಓದ್ಬೇಕಾದ್ರೆ ಒಂದು 2 ನಿಮಿಷ ಆಗ್ಬೋದು ಪತ್ರ ಓದೋದಕ್ಕೆ. ಅದು ಓದೋದ್ರೊಳಗೆ ನನ್ನ ಕಣ್ಣಲ್ಲಿ ನೀರು ತುಂಬಿ ಪೇಪರ್ ಹಸಿಯಾಗಿತ್ತು. ಅಂಥ ಪತ್ರ ಎದುರಿಗೂ ಕಂಡಿಲ್ಲ ನಾನು. ಆ ಪತ್ರ ಓದಿದೆ, ಒಬ್ಬ ತಾಯಿ ಓದುಗರಿಗೆ ಬರೆದಂಥ ಪತ್ರ. ಅದು ಇಂಗ್ಲೀಷ್ನಲ್ಲಿ ಬರೆದಿತ್ತು, ನಾನು ಕನ್ನಡದಲ್ಲಿ ಹೇಳ್ತೇನೆ.

0: ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
1: ಮೈ ಡಿಯರ್ ರೀಡರ್, ಪತ್ರ ಶುರು ಆಗೋದ ಹಾಗೆ, ನನ್ನ ಪ್ರೀತಿಯ ಓದುಗ, ಜಸ್ಟ್ ನೌ ಐ ಕಮ್ ಬ್ಯಾಕ್ ಆಫ್ಟರ್ ಬರಿಯಿಂಗ್ ಮೈ ಓನ್ಲಿ ಸನ್ ಜಿಮ್. ಹಿ ವಾಸ್ ಓನ್ಲಿ 20. ಈಗ ತಾನೇ ನನ್ನ 20 ವರ್ಷದ ಮಗ ಜಿಮ್ ಅನ್ನು ಸಮಾಧಿ ಮಾಡಿ ಬಂದಿದ್ದೇನೆ. ಆತನಿಗೆ 20 ವರ್ಷ ವಯಸ್ಸಾಗಿತ್ತು. ನನಗೆ ಆಶ್ಚರ್ಯ, ಯಾವ ತಾಯಿ ತನ್ನ 20 ವರ್ಷದ ಏಕಮಾತ್ರ ಪುತ್ರನ ಸಮಾಧಿ ಮಾಡಿ ಬಂದು ಪೇಪರಿಗೆ ಒಂದು ಪತ್ರ ಬರ್ಕೊಳಿಸ್ತಾಳೆ, ಏನಿರಬೇಕಿದು ಅಂತ. ಆಕೆ ಬರೀತಾಳೆ, ನನ್ನ ಮಗ ಶಾಲೆಗೆ ಹೋಗುವಾಗ ಓದಿನಲ್ಲಿ ಬಹಳ ಹಿಂದಿದ್ದ, ಕಷ್ಟಪಟ್ಟ, ಲರ್ನಿಂಗ್ ಡಿಸಬಿಲಿಟಿ, ಕಷ್ಟ ಇತ್ತು ಅವನು, ಓದು ಹಿಂದಿರಿಕೆ ಇತ್ತು, ಕಷ್ಟಪಟ್ಟು ಓದಿದ. ಅವನ ಶಿಕ್ಷಕರು, ಜೊತೆಗಾರರು, ಟ್ಯೂಟರ್ಸ್ ಎಲ್ಲ ಹೆಲ್ಪ್ ಮಾಡಿದರು, ಸಹಾಯ ಮಾಡಿದರು. ಅವನು ಹೇಗೋ ಮಾಡಿ 12ನೇ ಕ್ಲಾಸ್ ಮುಗಿಸ್ದ, ಒಂದು ಕೆಲಸ ಸೇರಿಕೊಂಡ. ನಿನ್ನೆ ದಿವಸ ಕೆಲಸಕ್ಕೆ ಹೋದವನು, ಅಮ್ಮ ರಾತ್ರಿ 8 ಗಂಟೆಗೆ ಊಟಕ್ಕೆ ಬರ್ತೇನೆ ಅಂತ ಹೇಳಿದ್ದ. ಆಯ್ತಪ್ಪ ಅಂತ ಹೇಳಿದೆ. ಆ ಪುಣ್ಯಾತ್ಮ ಅದು ಎಲ್ಲಿಂದ ಫೋನ್ ಮಾಡಿದ್ದು, 8 ಗಂಟೆ ಹೊತ್ತಿಗೆ ಫೋನ್ ಮಾಡಿದ, ಅಮ್ಮ ನಾನು ಬರಲಿಕ್ಕೆ ಆಗೋದಿಲ್ಲ, ಇನ್ನೊಂದು ಕೆಲಸ ಇದೆ, ನಾ ಹೋಗಿ ಮುಗಿಸ್ಕೊಂಬರ್ತೀನಿ, ನೀವು ಊಟ ಮುಗಿಸ್ಬಿಡು ಅಂದ. ಇಲ್ಲ ನಾ ಕಾಯ್ತೀನಿ ಅಂದೆ. ಬೇಡಮ್ಮ ನೀ ಕಾಯ್ಬೇಡ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೀ ಊಟ ಮುಗಿಸು. ಆಯ್ತಪ್ಪ ಹುಷಾರಾಗಿರು ಅಂತ ಹೇಳಿ ಫೋನ್ ಇಡೋಕೆ ಹೊರಟೆ. ತಕ್ಷಣ ಮಗ ಕೂಕೊಂಡ, ಅಮ್ಮ ಫೋನ್ ಇಡಬೇಡ, ನಿನಗೇನು ಹೇಳಬೇಕಂದಿದ್ದೆ. ಪ್ರತಿ ಸಲ ಹೇಳಬೇಕು ಅಂದಾಗ ನನಗೆ ಹೇಳೋಕೆ ಹಿಂಜರಿಕೆ ಆಗ್ತಾ ಇತ್ತು, ಇವತ್ತು ಹೇಳಿಬಿಡ್ತೇನೆ. ನಿನ್ನಂಥ ತಾಯಿ ಪ್ರಪಂಚದಲ್ಲಿ ಯಾರೂ ಇಲ್ಲ. ದೇರ್ ಕ್ಯಾನ್ ನೆವರ್ ಬಿ ಮದರ್ ಲೈಕ್ ಯು. ಅವನು ಹೇಳ್ತಾನೆ, ಈವನ್ ಇಫ್ ಐ ಹ್ಯಾಡ್ ದ ಚಾನ್ಸ್ ಆಫ್ ಗೋಯಿಂಗ್ ರೌಂಡ್ ದ ವರ್ಲ್ಡ್, ಐ ಕಾಂಟ್ ಪಿಕಪ್ ಎ ಬೆಟರ್ ಮದರ್. ಇಡೀ ಪ್ರಪಂಚ ಸುತ್ತ ಹಾಕಿ ಬಂದರೂ ನಿನ್ನಂಥ ತಾಯಿ ಸಿಗೋಕೆ ಸಾಧ್ಯ ಇಲ್ಲ. ನನಗೋಸ್ಕರ ಎಷ್ಟು ಕಷ್ಟಪಟ್ಟೆ ಮನೇನು. ನಾ ಶಾಲೆ ಓದಿನಲ್ಲಿ ಹಿಂದಿದ್ದಾಗ ಶಾಲೆ ಶಿಕ್ಷಕರು ಕರೆಸಿದ್ರೆ ನೀನು ಹೋಗಿ ಬೈಸ್ಕೊಂಡು ಮುಖ ಕೆಂಪು ಮಾಡ್ಕೊಂಡು ಬರ್ತಿದ್ದೆ. ನನ್ನ ಸ್ನೇಹಿತರು ಮನೆ ಮನೆಗೆ ಹೋಗಿ ಅವ್ರು ನೋಟ್ಸ್ ಇಸ್ಕೊಂಬಂದು, ನನಗೋಸ್ಕರ ನೀ ಬರೋದು, ನನಗೋಸ್ಕರ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದಿ ಮಾಡಲಿಲ್ವ. ನಾನು ಪರೀಕ್ಷೆಗೆ ತಯಾರಾಗಬೇಕಾದ್ರೆ ನನಗಿಂತ ಹೆಚ್ಚು ಹತ್ತವಳು ನೀನು. ನನಗೆ ಆರೋಗ್ಯ ಕೆಟ್ಟಾಗ ನೀನು ಎಷ್ಟು ಕಷ್ಟಪಟ್ಟಿದ್ದೀಯ ಅಂತ ನನಗೆ ಗೊತ್ತಿದೆ. ಇಂಥ ತಾಯಿ ಸಿಗೋಕೆ ಸಾಧ್ಯ ಇಲ್ಲ. ವಂಡರ್ಫುಲ್ ಮದರ್ ಯು ಆರ್, ನಿನ್ನಂಥ ತಾಯಿ ಯಾರಿಗೂ ಸಿಗೋದಿಲ್ಲ ಅಂತ ಹೇಳಿದ. ಇಲ್ಲ ಮಗು, ನೀನು ಒಳ್ಳೆ ಹುಡುಗನೋ ಅಂತ ಹೇಳಬೇಕಂತಿದ್ದೆ, ಅಷ್ಟರ ಫೋನ್ ಇಟ್ಬಿಟ್ಟಿದ್ದ ಅವನು. ಮುಂದೆ ಒಂದು ಅರ್ಧ ತಾಸಿನ ಮೇಲೆ ನನಗೆ ಫೋನ್ ಬಂತು, ಯಾವ ಮೋಟರ್ ಸೈಕಲ್ ಮೇಲೆ ನನ್ನ ಮಗ ಹೋಗ್ತಿದ್ದಾನೆ, ಅದಕ್ಕೆ ಅಪಘಾತ ಆಗಿದೆ, ಆ ಹುಡುಗನ ಕರ್ಕೊಂಡು ಇಂಥ ಹಾಸ್ಪಿಟ್ಲಿಗೆ ಬರ್ತಿದ್ದೆ, ನೀವು ಬನ್ನಿ ಅಂತ ಪೊಲೀಸರು ಫೋನ್ ಮಾಡಿದರು. ನಾನು ಹೃದಯ ಕೈಯಲ್ಲಿ ಇಟ್ಕೊಂಡು ಓಡಿ ಹೋದೆ ಆಸ್ಪತ್ರೆಗೆ. ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ನನ್ನ ಮಗ ಮಲ್ಕೊಂಡಿದ್ದಾನೆ. ಆ ಗಾಜಿನ ಕಿಟಕಿಯಲ್ಲಿ ನೋಡಿದಾಗ ಆತ ಒದ್ದಾಡ್ತಿರೋದು ಕಾಣಿಸುತ್ತೆ. ರಾತ್ರಿಯೆಲ್ಲ ನನ್ನ ಮಗ ಸಾವಿನೊಡನೆ ಹೋರಾಟ ಮಾಡಿದ, ಬೆಳಗ್ಗೆ 10 ಗಂಟೆಗೆ ಸಾವಿಗೆ ಶರಣಾಗ್ಬಿಟ್ಟ. ನನಗೆ ಒಂದು ಸಂತೋಷ ಏನು ಅಂದರೆ, ನಿನ್ನೆ ನನ್ನ ಮಗ ಏನು ಹೇಳಿದ, ಅಮ್ಮ ನಿನ್ನಂಥ ತಾಯಿ ಯಾರೂ ಇಲ್ಲ ಅಂತ ಹೇಳಿದ್ದೆಲ್ಲ ನಾ ಬದುಕಿರೋವರೆಗೂ ನನ್ನ ಕಿವಿಯಲ್ಲಿ ಗುಣಗ್ತಾ ಇರ್ತದೆ ಆ ಮಾತು. ಅಷ್ಟು ಕೇಳ್ಕೊಂಡು ಬದುಕಬಲ್ಲೆ ನಾನು. ಅದು ನನಗೊಂದು ಕೊರಗಿದೆ, ನಾನು ಅವನು ಹೇಳಬೇಕು ಅಂತ ಮಾಡಿದ್ದೆ. ಇಲ್ಲ ಮಗು, ನಿನ್ನಂಥ ಮಗು ಯಾರೂ ಇಲ್ವೋ, ಚಿಂತೆ ಮಾಡಬೇಡ, ನೀನು ಭಾಳ ಒಳ್ಳೆ ಮಗು ನನಗೆ ಅಂತ ಹೇಳಬೇಕು ಅಂತಿದ್ದೆ. ಆದರೆ ಹೇಳೋಕೆ ಸಮಯ ಇಲ್ಲ ನನಗೆ, ಇಟ್ಬಿಟ್ಟಿದ್ದ ಫೋನ್ ಅವನು. ಅವಳಿಗೆ ಹೇಳ್ತಾಳೆ ಪತ್ರದಲ್ಲಿ, ನಾನು ಯಾಕೆ ಪತ್ರ ಬರೀತಿದ್ದೇನು ಗೊತ್ತಾ, ನನ್ನ ಮಗನಿಗೆ ಹೇಳೋಕೆ ನನಗೆ ಟೈಮ್ ಇಲ್ಲ, ಆದರೆ ನಿಮಗೆ ಟೈಮ್ ಇದೆ. ನನಗೆ ಅದೇ ಗುಂಡು ಹೊಡೆದಂಗೆ ಆಯಿತು ಪತ್ರ ಓದ್ದಾಗ. ನನ್ನ ಮಗನಿಗೆ ನಾನು ಹೇಳಬೇಕು, ಯು ಆರ್ ಎ ಗುಡ್ ಚೈಲ್ಡ್ ಅಂತ ಹೇಳಬೇಕು ಅಂತ ಅನಿಸ್ತಿತ್ತು ನನಗೆ. ಅದು ಹೇಳೋಕೆ ಸಮಯ ಇಲ್ಲ ನನಗೆ, ಯಾಕೆ ನನ್ನ ಮಗ ಇಲ್ಲ, ನಿಮಗೆ ಟೈಮ್ ಇದೆ ಹೇಳಿಬಿಡಿ, ಈಗ ಮಕ್ಕಳನ್ನು ಕೂಡಿಸ್ಕೊಳ್ಳಿ, ಜೊತೆಗೆ ಮಾತಾಡಿ, ನಂಬಿಕೆ ಬೆಳೆಸಿ ಸಂಸಾರದಲ್ಲಿ, ಫ್ಯಾಮಿಲಿಯಲ್ಲಿ ಸಂಸಾರ ಬೆಳೆಸಿ, ಗಟ್ಟಿ ಬೆಳೆಸಿ ನಂಬಿಕೆಯನ್ನು. ಅದು ಬೆಳೆಸಿದಾಗ ಜೀವನ ಹೇಗೆ ನಮ್ಗೆ ಗೊತ್ತಿಲ್ಲದಾಗ ಸಮೃದ್ಧಿ ಆಗ್ತದೆ. ಜೀವನ ಸಮೃದ್ಧಿಗೆ ಮೊಟ್ಟ ಮೊದಲನೇ ಗೊಬ್ಬರ ಅಂದರೆ ನಂಬಿಕೆ.

ಸಾಮಾನ್ಯವಾಗಿ ನಾನು ಹುಡುಗರಿಗೆ ಹೇಳೋದು ಯಾವುದನ್ನು ಅನುಕರಣೆ ಮಾಡಬೇಡಿ ಅಂತ. ಇವತ್ತಿನ ದೊಡ್ಡ ಚಟ ಆಗ್ಬಿಟ್ಟಿದೆ ಅದು. ಇನ್ಯಾರು ಹಾಗೆ ಬಟ್ಟೆ ಹಾಕೊಳ್ಳೋದು, ಇನ್ಯಾರು ಹಾಗೆ ಬರೆಯೋದು, ಇನ್ಯಾರು ಹಾಗೆ ಮಾತಾಡೋದು, ಇನ್ಯಾರು ಹಾಗೆ ನಿಂತ್ಕೊಳ್ಳೋದು, ಇನ್ನೊಬ್ಬರ ಅನುಕರಣೆ ಮಾಡ್ತಾ ಮಾಡ್ತಾ ಭಗವಂತ ನಮಗೆ ಕೊಟ್ಟಂತ ಶಕ್ತಿಯನ್ನ ಕಳ್ಕೊಂಡ್ಬಿಡ್ತೀವಲ್ಲ. ಭಗವಂತ ನಮ್ಮನ್ನು ವಿಶೇಷವನ್ನಾಗಿ ಮಾಡಿದ್ದಾನೆ, ಸ್ಪೆಷಲ್ ಮಾಡಿದ್ದಾನೆ. ನಿಮ್ ಹಾಗೆ ಜಗತ್ತಲ್ಲಿ ಯಾರೂ ಇಲ್ಲ. ಇವತ್ತಲ್ಲ, ಪ್ರಪಂಚ ಹುಟ್ಟಿ ಬಂದಾಗಿನಿಂದ ಇಲ್ಲಿವರೆಗೂ ನಿಮ್ಮ ಹಾಗೆ ಇರುವಂತಹ ವ್ಯಕ್ತಿ ಇರಲಿಲ್ಲ, ಇವತ್ತು ನಿಮ್ಮ ಹಾಗೆ ಇರುವಂತಹ ವ್ಯಕ್ತಿ ಇಲ್ಲ, ಮುಂದೆ ಇರೋಲ್ಲ. ಭಗವಂತ ಒಂದು ಪಡಿಯಚ್ಚೆ ಮಾಡಿ ಒಂದು ಜೀವ ಸೃಷ್ಟಿ ಮಾಡಿ ಪಡಿಯಚ್ಚೆ ಒಡೆದು ಹಾಕ್ಬಿಡ್ತಾನೆ ಅಂತ ಒಂದು ಮಾತಿದೆ. ಇನ್ನೊಮ್ಮೆ ಅಂತ ಬರೋಲ್ಲ, ಇರೋಕ್ ಸಾಧ್ಯ ಇಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಇನ್ನೊಬ್ರ ಹಂಗ ಆಗೋಕ್ ಹೋಗಿ ಯಾವ್ದು ನನ್ನನ್ನು ವಿಶೇಷವಾಗಿ ಸೃಷ್ಟಿ ಮಾಡಿದ್ಯೋ ಅದನ್ನ ಮರ್ತು ಬಿಡ್ತೀವಲ್ಲ. ಅನುಕರಣೆ ಒಂದು ಶಾಪ ಅಂತ. ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನನ್ನ ಸ್ನೇಹಿತ ಒಬ್ಬ ಸುರೇಶ್ ಗಾಯ್ತೋಂಡೆ ಅಂತ ಹುಡುಗ ಇದ್ದ, ಮರಾಠಿ ಹುಡುಗ, ತುಂಬಾ ಚಂದ ಹಾಡೋನು. ಆಗಿನ ಕಾಲದಲ್ಲಿ ಕಿಶೋರ್ ಕುಮಾರ್ ತರ ಹಾಡೋ ಹುಚ್ಚಿ ಜಾಸ್ತಿ. ಅವನು ಥೇಟ್ ಕಿಶೋರ್ ಕುಮಾರ್ ತರಾನೇ ಹಾಡೋನು. ನಮ್ಮ ಕಾಲೇಜಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಅವನು ಸುರೇಶ್ ಗಾಯ್ತೋಂಡೆ ಹಾಡು ಇರಲೇಬೇಕು. ನಾವು ಫೈನಲ್ ಇಯರ್ ಡಿಗ್ರಿ ಇದ್ದಾಗ ನಮ್ಮ ಪ್ರಿನ್ಸಿಪಾಲ್ ಬಂದ್ರು, ಈ ವರ್ಷ ವಾರ್ಷಿಕೋತ್ಸವಕ್ಕೆ ಯಾರು ಬರ್ತಾರೆ ಗೊತ್ತೇನ್ರೋ ಮುಖ್ಯ ಅತಿಥಿಯಾಗಿ ಅಂದ್ರು. ಗೊತ್ತಿಲ್ಲ ಸರ್ ಅಂದ್ವಿ. ಹೇಳಿದ್ರು ಈ ವರ್ಷ ಕಿಶೋರ್ ಕುಮಾರ್ ಬರ್ತಾರೆ ನಮ್ಮ ಕಾಲೇಜಿಗೆ ಅಂತ. ಓ, ನಮಗೆಲ್ಲ ಬಹಳ ಖುಷಿ ಆಯ್ತು, ಕಿಶೋರ್ ಕುಮಾರ್ ಬರ್ತಾರಲ್ಲ ಕಾಲೇಜಿಗೆ, ನೋಡಕ್ ಅವಕಾಶ ಆಯ್ತು ಅಂತ. ಆದ್ರೆ ನಮ್ ಎಲ್ಲರಿಗಿಂತ ಹೆಚ್ಚು ಸಂತೋಷ ಆದದ್ದು ಆ ಸುರೇಶ್ ಗಾಯ್ತೋಂಡೆಗೆ. ಯಾಕಂದ್ರೆ ಅವನಿಗೆ ಕಿಶೋರ್ ಅಂದ್ರೆ ದೇವ್ರೆ, ರಕ್ತ ಮಾಂಸಗಳಿಂದ ಕೂಡಿದಂತಹ ದೇವರು ತನ್ನ ಮುಂದೆ ಬರ್ತಾನೆ ಅಂದಾಗ ಅವನು ಬಹಳ ಸಂತೋಷ ಆಯ್ತು. ಅವನಿಗೊಂದು ಅಪೇಕ್ಷೆ ಇತ್ತು, ಸಹಜ ಕೂಡ. ಅವನ ಅಪೇಕ್ಷೆ ಏನು, ಕಿಶೋರ್ ಕುಮಾರ್ ಮುಂದೆ ಒಂದು ಹಾಡೋ ಅವಕಾಶ ಸಿಕ್ಕಿತೆ ಅಂತ. ಹೋಗ್ ಪ್ರಿನ್ಸಿಪಾಲ್ ವಿಧ ವಿಧವಾಗಿ ಬೇಡ್ಕೊಂಡ, ಸರ್ ಎರಡು ಹಾಡು ಹಾಡೋಕ್ ಪರ್ಮಿಷನ್ ಕೊಡಿ ಸರ್ ಅಂತ. ಪ್ರಿನ್ಸಿಪಾಲ್ ಅಂದ್ರೆ ಪ್ರಿನ್ಸಿಪಾಲ್ ರೇ, ಕಾಡಿಸಿ ಕಾಡಿಸಿ ಕಾಡಿಸಿ ಕೊನೆಗೊಂದು ಪರ್ಮಿಷನ್ ಕೊಟ್ರು, ಎರಡೇ ಹಾಡು ಹಾಡಬೇಕು, ಚೆನ್ನಾಗಿ ತಲೆ ವಾಚ್ಕೊಂಡ್ಬರ್ಬೇಕು. ಅವ್ನು ಎಲ್ಲದಕ್ಕೂ ತಯಾರಿದ್ದ. ಅವ್ರ ಅಪ್ಪಣೆ ಕೊಟ್ಟ ಮೇಲೆ ಮುಂದೆ 15 ದಿವಸ ಅವನು ಕಾಲೇಜಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ, ತಪಸ್ ಮಾಡ್ತಾ ಇದ್ದ, ದೇವ್ರ ಮುಂದೆ ಹಾಡ್ಬೇಕಲ್ಲ. 15 ದಿವಸ ಆದ್ಮೇಲೆ ಆ ದಿವಸ ಬಂತು. ನಿಮ್ ಕಣ್ಮುಂದ್ ಚಿತ್ರ ಬರ್ಬೇಕು ಕೇಳುಗ್ರೆ, ಸ್ಟೇಜ್ ಮೇಲೆ ಕಿಶೋರ್ ಕುಮಾರ್ ಕೂತಿದ್ದಾರೆ, ಅವ್ರ ಪಕ್ಕದಲ್ಲಿ ಪ್ರಿನ್ಸಿಪಾಲ್ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಎಲ್ಲ ಕೂತಿದ್ದಾರೆ. ಅನೌನ್ಸ್ ಮಾಡಿದ್ರು, ಸುರೇಶ್ ಗಾಯ್ತೋಂಡೆ ಬಂದು ಎರಡು ಹಾಡು ಹಾಡ್ಬೇಕು ಅಂತ. ಈತ ಮೈಕ್ ಮುಂದೆ ಹೋಗಿ ನಿಂತು ಇಷ್ಟು ಚಂದ ಹಾಡಿದ, ಇಷ್ಟು ಚಂದ ಹಾಡಿದ, ಮುಂದೆ ಏನಾದ್ರೂ ಪರದೆ ಇದ್ದಿದ್ರೆ ಕಿಶೋರ್ ಹಾಡ್ತಾರೋ ಸುರೇಶ್ ಹಾಡ್ತಾನೋ ಗೊತ್ತಾಗ್ಲಾರದಷ್ಟು ಅದ್ಭುತವಾಗಿ ಹಾಡಿದ. ಹಾಡಿ ಬಂದು ನಮ್ಮ ನಡುವೆ ಕೂತ್ಕೊಂಡ, ಬೆವರು ಎಳಿತಾ ಇತ್ತು. ಕೇಳಿದ, ಹೇಗಿತ್ತು ನನ್ನ ಹಾಡು ಅಂತ ಕೇಳಿದ. ನಾವೆಲ್ಲ ಹೇಳಿದ್ವಿ, ಬಹಳ ಚೆನ್ನಾಗಿತ್ತು ನನ್ನ ಹಾಡು ಅಂತ ಹೇಳಿದ್ವಿ. ನಿಜವಾಗ್ಲೂ ಚೆನ್ನಾಗಿತ್ತು ಹಾಡು. ಆ ನಂತರ ಅವನು ಕುರ್ಚಿ ತುದಿಗೆ ಕೂತಿದ್ದಾನೆ. ಯಾಕೆ ಗೊತ್ತಾ, ಕಿಶೋರ್ ಏನ್ ಹೇಳ್ತಾರೆ ಕೇಳಬೇಕು ಅಂತ. ಕಿಶೋರ್ ಕುಮಾರ್ ಬಂದು, ನೀ ತುಂಬಾ ಚೆನ್ನಾಗಿ ಹಾಡ್ತೀಯ ಹುಡುಗ ಅಂದ್ರೆ ಟಕ್ ಅಂತ ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ದೆ. ಅವನು ಮೈಕ್ ಹತ್ರ ಬಂದ್ರು ಸ್ಟೈಲ್ ಅಲ್ಲಿ. ಕಿಶೋರ್ ಕುಮಾರ್ ಮೈಕ್ ಹಿಡ್ಕೊಂಡ ಹುಡುಗನ್ ನೋಡಿದ್ರು. ನೋಡಿ ಹೇಳಿದ್ರು, ಬೇಟಾ ಗಲಾ ಅಚ್ಚ ಹೇ ಅಂದ್ರು, ನಿನ್ ಧ್ವನಿ ಚೆನ್ನಾಗಿದೆ ಅಂದ್ರು. ಇವ್ನು ನಕ್ಕ ಕಿವಿಯಿಂದ ಕಿವಿವರೆಗೂ. ಆದ್ರೆ ಮುಂದಿನ ಸಾಲು ಆ ಹುಡುಗನ್ ಕೊಂದೆ ಹಾಕ್ಬಿಡ್ತು. ಕಿಶೋರ್ ಹೇಳಿದ್ರು, ಆದ್ರೆ ನಿನ್ ಜೀವನ ವ್ಯರ್ಥ ಮಾಡ್ಕೊಂಡಿಯಲ್ವ ನೀನು ಅಂದ್ರು. ನಮಗೂ ಕೋಪ ಬಂತು, ಈ ಚೆನ್ನಾಗಿ ಹಾಡಿದ ಹುಡುಗನಿಗೆ ಒಂದ್ ಮಾತು ಚೆನ್ನಾಗಿ ಹಾಡಿದ್ಯಾ ಅನ್ನೋದಕ್ಕೇನ್ ತೊಂದ್ರೆ ಇವರಿಗೆ. ಆದ್ರೆ ಮುಂದೆ ಕಿಶೋರ್ ಅದನ್ನ ಹೇಳಿದಾಗ ಅದ್ ಯಾಕೆ ಹಂಗ ಹೇಳಿದ್ರು ಅಂತ ಅರ್ಥ ಆಯ್ತು. ಇಷ್ಟು ಚಂದ ಹೇಳಿದ್ರು ಕಿಶೋರ್ ಕುಮಾರ್ ಅದನ್ನ. ಮಗು, ನನ್ ಹಾಗೆ ಹಾಡ್ತೀಯ ನೀನು, ನನ್ ಗೊತ್ತು. ಇದೇ ರೀತಿ ಇನ್ನು 20 ವರ್ಷ ಹಾಡಿದ್ರು ಏನಾಗತ್ತೆ ಗೊತ್ತಾ, ಜನ ಏನಂತಾರೆ ಗೊತ್ತಾ, ನೀನ್ ಕಿಶೋರ್ ಕುಮಾರ್ ತರಾನೇ ಹಾಡ್ತೀಯ ಅಂತಾರೆ ಹೊರತಾಗಿ ನೀನ್ ಕಿಶೋರ್ ಕುಮಾರ್ ಆಗಲ್ಲಪ್ಪ, ಆರ್ಕೆಸ್ಟ್ರಾ ಸಿಂಗರ್ ಆಗಿ ಜೀವನ ಕಳಿತೀಯ ನೀನು. ನನ್ನ ಹಾಗೆ ಹಾಡ್ಬೇಡ, ನಿನ್ ಹಾಗೆ ಹಾಡು. ಒಂದು ಉದಾಹರಣೆ ಕೊಟ್ರು, ಮುಕೇಶ್ ಹಿಂದಿ ಸಿನಿಮಾಕ್ ಹಾಡೋಕ್ ಬಂದಾಗ ಥೇಟ್ ಕೆಎಲ್ ಸೈಗಲ್ ತರಾನೇ ಹಾಡ್ತಿದ್ದ. ಮೊದಲನೇ ಹಾಡು ದಿಲ್ ಜಲ್ತಾ ಹೈ ತೋ ಜಲ್ನೇ ದೇ ನೋಡಿದ್ರೆ ಪಕ್ಕ ಕೆಎಲ್ ಸೈಗಲ್ ಹಾಡೆ. ಸೈಗಲ್ ಕರೆದ್ರಂತೆ ಮುಕೇಶ್ ಅನ್ನ, ನೋಡ್ ಮಗು, ನೀ ಚೆನ್ನಾಗಿ ಹಾಡಬೇಕು, ಒಳ್ಳೆ ಹಾಡುಗ ಹಾಡಬೇಕು ಅಂದ್ರೆ ನಿನ್ನ ಧ್ವನಿಯಲ್ಲಿ ಹಾಡು, ನನ್ನ ಧ್ವನಿಯಲ್ಲಿ ಹಾಡಬೇಡ ಅಂತ. ಮುಂದೆ ಮುಕೇಶ ತನ್ನ ಧ್ವನಿಯಲ್ಲಿ ಹಾಡಿ ಬಹುದೊಡ್ಡ ಸಂಗೀತ ಹಾಡುಗಾರ ಆಗಿ ಎಲ್ಲರ ಮನಸ್ಸಲ್ಲಿ ಸ್ಥಿರವಾಗಿ ಕೂತ್ಕೊಂಡ್ಬಿಟ್ಟ. ಅದನ್ನ ಕಿಶೋರ್ ಕುಮಾರ್ ಹೇಳಿದ್ರು, ನೋಡಪ್ಪ ಇವ ಸರ್ಕಾರಿ ಆಫೀಸ್ ಅಲ್ಲಿ ಸೃಜನಶೀಲತೆ ತುಂಬಾ ಕಮ್ಮಿ ಇದೆ ಅಂತ ಅನ್ಕೊಂಡಿರೋದು ನಾವು. ಒಂದ್ ಯಾವ್ದೋ ಲೈಸೆನ್ಸ್ ತಗೋಬೇಕೋ, ಡ್ರೈವಿಂಗ್ ಲೈಸೆನ್ಸ್, ಯಾವ್ದೋ ಒಂದ್ ಕೆಲಸ ಸರ್ಕಾರಿ ಆಫೀಸ್ಗೆ ಹೋದ್ರೆ ಒಂದ್ ಅರ್ಜಿ ಕೊಟ್ರೆ ಒರಿಜಿನಲ್ ತಗೋತಾರ ಕಾಪಿ ತಗೋತಾರ, ಅವರು ಕಾಪಿ ನೀವ್ ಇಟ್ಕೊಳ್ರಿ ಒರಿಜಿನಲ್ ಕೊಡ್ರಿ ಅಂತಾರೆ. ಅವ್ನು ಹೇಳಿದ್ ಬಹಳ ಚಂದ ಹೇಳಿದ್ರು ಕಿಶೋರ್ ಕುಮಾರ್ ನಮಗೆ, ಸರ್ಕಾರಿ ಆಫೀಸ್ ನಲ್ಲೇ ಕಾಪಿ ನಡೆಯಲ್ಲ ಅಂದ್ರೆ ಜೀವನದಲ್ಲಿ ಕಾಪಿ ನಡೀತದ? ಒರಿಜಿನಲ್ಲೇ ನಡೆಯೋದು, ಕಾಪಿ ನಡೆಯಲ್ಲ. ಆದ್ರಿಂದ ನೀವು ದೊಡ್ಡವರಾಗಬೇಕಾದ್ರೆ ಕಾಪಿ ಮಾಡೋದು ಬಿಟ್ಬಿಡಿ, ಅನುಕರಣೆ ಶಾಪ ಅಂತ ಹೇಳಿದ್ರು. ನನ್ನ ಮನಸ್ಸಿಗೆ ಎಷ್ಟು ಗಟ್ಟಿಯಾಗಿ ಕೂತ್ಕೊಳ್ತು ಅಂದ್ರೆ ಕೆಳಗ್ರೆ ದಯವಿಟ್ಟು ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇನೆ. ನಿಮ್ಮ ಮಕ್ಕಳಾಗ್ಲಿ ಕಿರಿಯರಾಗ್ಲಿ ಇದ್ದವ್ರನ್ನ ಅವರಂಗ್ ಹಾಡು, ಇವರಂಗ್ ಡಾನ್ಸ್ ಮಾಡು, ಇವರಂಗ್ ಬರೀ ಅಂತ ಅನ್ಬೇಡಿ. ಅವರನ್ನ ಭಗವಂತ ವಿಶೇಷವಾಗಿ ಸೃಷ್ಟಿ ಮಾಡಿದ್ದಾನೆ, ಅವ್ರು ಹೇಗೆ ಬೆಳಿಬೇಕು ಹಾಗೆ ಬೆಳಿಲಿ. ಅವರು ಅವರೇ ಆದ್ರೆ ದೊಡ್ಡವರಾಗ್ತಾರೆ ಹೊರತಾಗಿ ಇನ್ನೊಬ್ಬರಾದ್ರೆ ಯಾರೂ ದೊಡ್ಡವರಾಗಿಲ್ಲ. ಅನುಕರಣೆ ಸೃಜನಶೀಲತೆಗೆ ಬಹುದೊಡ್ಡ ಶಾಪ ಇದ್ದಾಗೆ.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಆದರೆ ಇವತ್ತು ನಮ್ಮ ಜೊತೆ ಅತಿಥಿಯೊಬ್ಬರು ಇದ್ದಾರೆ. ನಿಮ್ಗೆಲ್ಲರೂ ಕೂಡ ಗೊತ್ತಿರ್ಬೋದು, ನಾವು ಬೆಳಗಿಂದ ಹೇಳ್ತಿದ್ದೇವೆ ಇವತ್ತು ಯಾರು ಅತಿಥಿ ಇಲ್ಲಿ ಬರ್ತಿದ್ದಾರೆ ಅಂತೇಳಿ. ನಮ್ಮ ಕರಾವಳಿಯ ಫೋಟೋ ಜರ್ನಲಿಸಮ್ ಅಥವಾ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಯಾರಾದರೂ ಒಂದು ಎಲ್ಲರೂ ಕೂಡ ಮೆಚ್ಚುವಂಥ ಒಪ್ಪುವಂಥ ಸೊ ಫೋಟೋ ಪಂಡ ಅರ್ನ ಅಂತ ಹೇಳುವಂಥ ರೀತಿಯಲ್ಲಿ ಗುರುತಿಸಿಕೊಂಡಂಥ ವ್ಯಕ್ತಿ ಇದ್ದರೆ ಅದು ಶ್ರೀ ಯಜ್ಞ ಮಂಗಳೂರಿಯವರು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರನ್ನು ನಾನು ಸ್ವಾಗತ ಮಾಡ್ತಾಯಿದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಶ್ರೋತೃಗಳೇ, ಅವ್ರ ಜೊತೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಇಂಟ್ರೋ ಅವ್ರ ಬಗ್ಗೆ ಇದೆ, ಅದನ್ನು ಕೇಳ್ತಾ ಬನ್ನಿ. ಯಜ್ಞ ಮಂಗಳೂರು ಎಂದೇ ಪ್ರಸಿದ್ಧರಾಗಿರುವ ಶ್ರೀ ಯಜ್ಞೇಶ್ವರಾಚಾರ್ಯ 1948 ಮಂಗಳೂರಿನಲ್ಲಿ ಜನಿಸಿದ ಇವರು ಎಸ್ಎಸ್ಎಲ್ಸಿಯ ಬಳಿಕ ಬಿಜಿಎಂ ಚಿತ್ರಕಲಾಶಾಲೆಯಲ್ಲಿ ಡಿಪ್ಲೊಮೋ ಪದವಿಯನ್ನು ಪಡೆದು ಖ್ಯಾತ ಛಾಯಾಗ್ರಾಹಕರಾದ ಆರ್ಜೆ ಪ್ರಭುಗಳ ಮಾರ್ಗದರ್ಶನದಲ್ಲಿ ಛಾಯಾಚಿತ್ರಗ್ರಹಣ ಕ್ಷೇತ್ರವನ್ನು ಪ್ರವೇಶಿಸಿದರು. ಈ ಕ್ಷೇತ್ರದಲ್ಲಿ 1973 ತಮ್ಮದೇ ಆದ ಯಜ್ಞ ಸ್ಟುಡಿಯೋವನ್ನು ಸ್ಥಾಪಿಸಿ ನೆರಳು ಬೆಳಕಿನ ಕ್ಷೇತ್ರದಲ್ಲಿ ತಮ್ಮದೇ ಆದ ಸ್ವಂತಿಕೆಯ ಛಾಪನ್ನು ಮೂಡಿಸಿದವರು. ತಮ್ಮಲ್ಲಿದ್ದ ಅಪ್ರತಿಮ ಸೃಷ್ಟಿಶೀಲತೆಯನ್ನು ಗುರುತಿಸಿದ ನಾಡಿನ ಪ್ರಸಿದ್ಧ ಪತ್ರಿಕೆಯಾದ ಉದಯವಾಣಿ ಬಳಗವು 1980 ಪತ್ರಿಕೆಯ ಅಧಿಕೃತ ಛಾಯಾಗ್ರಾಹಕರನ್ನಾಗಿ ಇವರನ್ನು ನಿಯೋಜಿಸಿತು. ಮುಂದೆ 1.5 ದಶಕಗಳ ಕಾಲ ಉದಯವಾಣಿಯಲ್ಲಿದ್ದುಕೊಂಡು ಪತ್ರಿಕೆಯ ಛಾಯಾಚಿತ್ರ ವರದಿಯಲ್ಲಿ ನೂತನ ಟ್ರೆಂಡ್ ಸೆಟ್ಟರ್ ಆದದ್ದು ಯಜ್ಞವರ ಮಹಾಸಾಧನೆ. ಕರಾವಳಿಯ ಬದುಕಿನ ಸೂಕ್ಷ್ಮತೆಗಳನ್ನು ತನ್ನ ಕ್ಯಾಮರಾ ಕಣ್ಣಿನ ಮೂಲಕ ಸೆರೆ ಹಿಡಿದು ವಿಶ್ವಕ್ಕೆ ಪರಿಚಯಿಸಿದ ಅಪ್ರತಿಮ ಕಲಾವಿದರು. ತಾವು ನಾಡಿನ ಉದಯವಾಣಿ ಮಾತ್ರವಲ್ಲದೆ ಪ್ರಜಾವಾಣಿ, ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಇಲ್ಲಸ್ಟ್ರೇಟೆಡ್ ವೀಕ್ಲಿ ಮುಂತಾದ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಯಜ್ಞ ಅವರು ಕ್ಲಿಕ್ಕಿಸಿದ ಚಿತ್ರಗಳು ಅಪಾರ ಓದುಗರನ್ನ ಸೆಳೆಯುತ್ತಾ ಇದ್ದವು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕಾಂತಾವರ ಕನ್ನಡ ಸಂಘದ ಪ್ರಶಸ್ತಿ, ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡವರು. ಪತ್ರಿಕೋದ್ಯಮದ ಛಾಯಾಚಿತ್ರಕಾರರಾಗಿ ಕರಾವಳಿ ಪ್ರಾಂತ್ಯದಲ್ಲಿ ಗುರುತರವಾದ ಸಾಧನೆಯನ್ನು ಮಾಡಿದ, ಭಾರತೀಯ ಕಲೆಗಳಿಗೆ ಅನುಪಮ ಸೇವೆಯನ್ನು ಸಲ್ಲಿಸಿದ ಶ್ರೀ ಯಜ್ಞ ಮಂಗಳೂರು ಇವತ್ತು ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಕೂಡ ಸಂತೋಷ ಸಂಗತಿ. ಬನ್ನಿ, ಯಜ್ಞ ಅವರ ಬದುಕಿನ ಪಯಣಕ್ಕೆ ಕಿವಿಯಾಗೋಣ, ಅವರ ಅನುಭವದ ಕಥೆಯನ್ನು ಕೇಳೋಣ. ಎಸ್, ಯಜ್ಞ ಮಂಗಳೂರವರು ನಮ್ಮ ಜೊತೆಗಿದ್ದಾರೆ. ಸರ್, ಹೇಗಿದ್ದೀರಿ ಸರ್? ಆರಾಮ? ಹೇಗೆ ಈಗ ಫೋಟೋಗ್ರಫಿಯ ಜೊತೆಗೆ ಕ್ಯಾಮರಾ ಜೊತೆಗೆ ಇದ್ದೀರಾ?
1: ಇದ್ದೇನೆ, ಆದರೆ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ
0: ಹೋಗುದಿಲ್ಲ.
1: ನನಗೆ ನನ್ನ ಇಂಟ್ರೆಸ್ಟ್ ಇದ್ದು ಮಾತ್ರ ನಾನು ಕ್ಲಿಕ್ ಮಾಡ್ತಾ ಇರ್ತೇನೆ
0: ಅಲ್ವಾ.
1: ಮೊದಲೆಲ್ಲ ಮದುವೆ ಸಮಾರಂಭ ಅದು ಇದೆಲ್ಲ ಹೋಗ್ತಾ ಇದ್ದೆ. ಈಗ ಒಂದು 2 ವರ್ಷದಿಂದ ಸಾಕು ಹೇಳಿ ಉಳಿದವರು ಮಾಡಲಿ ಹೇಳಿ.
0: ಸರ್, 50 ವರ್ಷದಿಂದ
1: ಬ್ಲಾಕ್ ಅಂಡ್ ವೈಟ್ ನಾನು ಸ್ಟಾರ್ಟ್ ಮಾಡುವಾಗ 120 ಕ್ಯಾಮರಾ ಇತ್ತು, ನಿಮ್ಗೆ ಗೊತ್ತುಂಟೆ, 12 ಫೋಟೋ ಬರುವಂತದ್ದು. ಅದರಿಂದ ಸ್ಟಾರ್ಟ್ ಮಾಡಿದ್ವಿ. ಅದು ಹಳೆಯ 2 ಲೆನ್ಸ್ ಇರುವಂತದ್ದು, ಟ್ವಿನ್ ಲೆನ್ಸ್ ಕ್ಯಾಮರಾ ಇರ್ತದೆ, ಅದರಿಂದ ಸ್ಟಾರ್ಟ್ ಮಾಡಿದ್ವಿ. ಅದರ ನಂತರ 35mm ಬಂತು, ಈಗ ಡಿಜಿಟಲ್ ಬಂತಲ್ಲ, ಹಾಗೆ ಎಲ್ಲ ಫೀಲ್ಡ್ ಅನ್ನು ನಾನು
0: ನೋಡಿದ್ವಿ ಮಾತಾಡ್ತೇನೆ. ಸರ್, ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಕ್ಯಾಮರಾದ ಜೊತೆಗಿನ ಒಡನಾಟ ಸರ್ ಹೇಗೆ ಬರಲಿಕ್ಕೆ ಕಾರಣ?
1: ಕಾರಣವ, ನಾನು SLC ಆದ ಕೂಡಲೇ ನನಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇತ್ತು. ಹಾಗೆ SLC ಆದ ಕೂಡಲೇ ಏನು ಮಾಡೋದು ಅಂತ ಇದಾಯಿತು. ನನಗೆ ಬೇರೆ ಹೆಚ್ಚು ಕಲಿಯಲಿಕ್ಕೆ ನನಗೆ ಅಷ್ಟು ಜೋರು ಆಸಕ್ತಿ ಇಲ್ಲ ಆಯಿತು. ಹಾಗೆ ನನಗಲ್ಲಿ ಕಲಿಸ್ತಾ ಇದ್ದ ಡ್ರಾಯಿಂಗ್ ಮಾಸ್ಟರ್ ಹೇಳಿದ್ರು, ಈ BGM ಫೈನ್ ಆರ್ಟ್ಸ್ ಹೇಳಿ, ಹಾಗೆ ಇಲ್ಲಿ ಒಂದು ಕುಡಿಯಲ್ ಬೆಲೆ ಒಂದು ಸ್ಕೂಲ್ ಇತ್ತು, ಅಲ್ಲಿ ನೀವು ಹೋಗಿ ಸ್ಟಡಿ ಮಾಡಿ ಹೇಳಿ.
0: ಇದು ಯಾವಾಗ ಸರ್, ಯಾವ ಇಸವಿಯಲ್ಲಿ?
1: ಅದು 65 ಆಗಿರ್ಬೋದು. ಅಲ್ಲಿ ಒಂದು 2 ವರ್ಷ ನಾನು ರೆಗ್ಯುಲರ್ ಕಲಿತಾ ಇದ್ದೆ. ಹಾಗೆ ಹಾಗೆ ಆಗ ಏನಾಯ್ತು ಹೇಳಿದ್ರೆ, ನನಗೆ ಬರೇ ಚಿತ್ರಕಲೆ ಮಾಡಿದ್ರೆ ನನಗೆ ಬದುಕಲಿಕ್ಕೆ ದಾರಿ ಬೇಕಲ್ಲ ಒಂದು, ಅದಕ್ಕೆ ಬೇಕಾಗಿ ಫೋಟೋಗ್ರಫಿಗೆ ಇಂಟ್ರೆಸ್ಟ್ ತಗೊಂಡು, ಅದೇ ಅಲ್ಲಿ ಹತ್ರದಲ್ಲಿ ಒಬ್ರು ನನ್ನ ಪರಿಚಯದವರೊಬ್ರು ಸ್ಟುಡಿಯೋ ಇತ್ತು, ಆರ್ಜೆ ಪ್ರಭು ಹೇಳಿ, ಅವರಲ್ಲಿ ಹೋಗಿ ಡಾರ್ಕ್ ರೂಮ್ ಇದ್ದು ಅದು ಇದೆಲ್ಲ ಕಲಿತದ್ದು ನಾನು.
0: ಮೊದಲು ಕೈಯಲ್ಲಿ ಕ್ಯಾಮರಾ ಹಿಡಿದದ್ದು
1: ಅದು, ಅದೇ ಅವರಲ್ಲಿ ಕಲಿತಾ ಇರುವಾಗಲೇ ನಾನು ಅದೇ 120 ಕ್ಯಾಮರಾ ಹೇಳಿದಲ್ಲ, ಯಶಿಕಾ ಮ್ಯಾಟ್ ಹೇಳಿ ಬರ್ತಾ ಇತ್ತು, ಅದರಲ್ಲಿ 12 ಫೋಟೋ ತೆಗಿಲಿಕ್ಕೆ ಆಗ, 12 ಫೋಟೋ ತೆಗೆದಾದ ಕೂಡಲೇ ಅದನ್ನು ವಾಪಸ್ಸು ಇದರೊಳಗೆ ಹಾಕಿ ಬೇರೆ ಫಿಲ್ಮ್ ಹಾಕಿ ಮತ್ತೆ ತೆಗಿಬೇಕು, ಹಾಗೆಲ್ಲ ಹಾಗೆ ಅದೇ ರೀತಿ ಇದ್ದು 12 ಫೋಟೋ ಮಾತ್ರ ಬರುದು ಅದ್ರ ಅದ್ರ ನಂತರ 35mm ಬತ್ತಲ್ಲ ಅದ್ರಲ್ಲಿ 35 ಫೋಟೋ ತೆಗಲಿಕ್ಕೆ
2: ಆಗ್ತದೆ.
1: ಈಗ ನಂಬರ್ ನಾವು ಹೇಳಿದಾಗೆ ಬರ್ತದೆ ನೋಡಿ.
2: ಓಕೆ, ಈಗ ಅದ ಹೇಳಿದಾರೆ ಸರ್ 12 ಫೋಟೋ ಮಾತ್ರ ಅಂತ. ಹಾಗಾದ್ರೆ ಒಬ್ಬರದ್ದು ಒಂದೇ ನೀವು ಕ್ಲಿಕ್ ಮಾಡ್ತಿದ್ದದ?
1: ಹೌದೌದು, ನಾವು ಹೆಚ್ಚು ಇದು ಮಾಡಿದ್ರೆ ನಮ್ಗೆ ಅದು ವೇಸ್ಟ್ ಅಲ್ಲ, ಲೆಕ್ಕಕ್ಕೆ ಇದಾಗ್ತದೆ ನೋಡಿ. ನಾವು ಅಷ್ಟು ಪರ್ಫೆಕ್ಟ್ ನಮ್ಗೆ ಸ್ಟಡಿ ಮಾಡ್ಲಿಕ್ಕೆ ಕಾರಣ ಹಾಗೆ ಅದು. 35ರಲ್ಲಿ 34 ಬರಲೇಬೇಕು, ಒಂದು ವೇಸ್ಟ್ ಆದ್ರೆ ತೊಂದರೆ ಇಲ್ಲ, 34 ಅಂತ ಬರಲೇಬೇಕು, ಇಲ್ಲದ್ರೆ ನಮಗೆ ನಷ್ಟ ಆಗ್ತದೆ.
2: ಸೊ ಅದು ಪ್ರಿಂಟ್ ಬರ್ಲಿಕ್ಕೆ ಎಷ್ಟು ಸಮಯ ಆಗ್ತಿತ್ತು ಸರ್? ಅಂದ್ರೆ ಎಲ್ಲ
1: 12 ಫೋಟೋ ಆದ ನಂತರ ನಾವು ಡಾರ್ಕ್ ರೂಮಿಗೆ ಹೋಗಿ ಅದನ್ನು ಕೆಮಿಕಲ್ ಹಾಕಿ ಕ್ಲೀನ್
2: ಮಾಡಬೇಕು.
1: ಅದಾದ ನಂತರ ಅದನ್ನು ಒಣಗಿಸಿ ಪುನಃ ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡೋದು ಅದು ಮೆಥಡ್ ಬೇರೆ, ಅದು ಅದು ಮಾಡಿ ನನಗೆ ಪೇಪರ್ಗೆ ಆಗುವಾಗ ಅದನ್ನು ಗ್ಲಾಸಿ ಅಂತ ಹೇಳಿ ಪೇಪರ್ ಬರ್ತದೆ ಶೈನಿಂಗ್ ಇದು, ಅದರಲ್ಲಿ ಮಾಡಿ ನಾನು ಆಫೀಸಿಗೆ ಮುಟ್ಟಿಸಬೇಕಿತ್ತು, ಉದಯವಾಣಿ ಆಫೀಸ್. ಅವರು ಅಲ್ಲಿಂದ ಬಸ್ನಲ್ಲಿ ಮಣಿಪಾಲಕ್ಕೆ ಕಳಿಸ್ತಾರೆ, ಅಲ್ಲಿ ಅವರು ಬ್ಲಾಗ್ ಇದು ಬಸ್ಸಿಂದ ಕಲೆಕ್ಟ್ ಮಾಡಿ ಮಾಡಿ ರಾತ್ರಿ 12 ಗಂಟೆ ಒಳಗೆ ಸಿಕ್ಬೇಕು ಅವರಿಗೆ ಎಷ್ಟಾದ್ರೂ ಸಹ. ಅಷ್ಟು ನಾವು ಕೂಡಲೇ ಫಿಲ್ಮ್ ಆಗ ನಾವು ಕಟ್ ಮಾಡಿ ಇದು ಮಾಡಬೇಕಾಗ್ತದೆ, ಅದಕ್ಕೆ ಒಂದು 4-5 ಫಿಲ್ಮ್ ವೇಸ್ಟ್ ಆಗ್ತದೆ, ಅದು ಅರ್ಜೆಂಟಿಗೆ ಆಗ್ತದೆ ನೋಡಿ,
2: ಅರ್ಜೆಂಟಿಗೆ ಆಗುತ್ತೆ ಅಲ್ವಾ. ಸೊ ಆಗ್ಲೂ ಕೂಡ ಸರ್ ನೀವು 60-65 ಸಮಯ ಹೇಳಿದ್ರಿ, ಆಗ ಮಂಗಳೂರಲ್ಲಿ ನಮ್ಮ ಫೋಟೋ ಸ್ಟುಡಿಯೋಗಳು ಇತ್ತು?
1: ದೊಡ್ಡ ದೊಡ್ಡ ಸ್ಟುಡಿಯೋಗಳು ಇತ್ತು, ಈಗೆಲ್ಲ ಯಾವುದೂ ಇಲ್ಲ. ನಾನು ದೊಡ್ಡ ದೊಡ್ಡ ಸ್ಟುಡಿಯೋ ಹೇಳಿದ್ರೆ ಅವ್ರಿಗೆ ಪುರ್ಸತ್ ಇಲ್ಲದಷ್ಟು ಕೆಲಸ ಇತ್ತು ಅವ್ರಿಗೆ.
2: ಇಲ್ಲೊಂದು ಓಲ್ಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದಿತ್ತಲ್ಲ ಸರ್, ಬರೀ
1: ಬಾಲ್ಕ ಸ್ಟುಡಿಯೋ, ಈಗ ಅವರ ಮಗ ಮಾಡ್ತಾ ಇದ್ದಾನೆ, ಅವರ ಮಗನ ಮಗನ ಅಲ್ಲ, ಮಗ ಏನೋ ಮಾಡ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ ಅಲ್ಲ, ಮಗನ ಮಗ ಮಾಡ್ತಾ ಇದ್ದಾನೆ.
2: ಮಂಗಳೂರಿನ ಒಂದು ಫಸ್ಟ್ ಸ್ಟುಡಿಯೋ ಅಂತ ಯಾವ್ದು ಹೇಳ್ಬೋದು ಸರ್?
1: ನನ್ಗೆ ಅದು ಕರೆಕ್ಟ್ ಕೆಲವು ಇತ್ತು, ಒಂದು ಸೆಂಟ್ರಲ್ ಸ್ಟುಡಿಯೋ ಹೇಳಿತ್ತು, ಒಂದು ಗ್ರೀನ್ ಸ್ಟುಡಿಯೋ ಹೇಳಿತ್ತು, ಬಾಲ್ಕೋ ಸ್ಟುಡಿಯೋ, ಉಷಾ ಸ್ಟುಡಿಯೋ, ತುಂಬಾ ಸ್ಟುಡಿಯೋಗಳಿದ್ವು. ಅದೇ ದೊಡ್ಡ ದೊಡ್ಡ ಸ್ಟುಡಿಯೋಗಳೆಲ್ಲ, ಅವ್ರಿಗೆ ಮಾಡ್ಲಿಕ್ಕೆ ಪುರುಸತ್ ಇಲ್ಲ, ಅಷ್ಟು ಕೆಲಸ ಇತ್ತು. ಬಾಲ್ಕ ಸ್ಟುಡಿಯೋ ಆದಲ್ಲ ಅಂದ್ರೆ ಅವ್ರ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲ, ಬಂದು ಕೂಡಲೇ ಫೋಟೋ ತೆಗೆದುಕೊಂಡು ಹೋಗ್ಲಿಕ್ಕೆಲ್ಲ ಸರಿ ಆಗ್ತಿತ್ತು, ಒಳ್ಳೆ ವ್ಯಾಪಾರ ಇತ್ತು ಅವ್ರಿಗೆ.
2: ಜನರು ಬರ್ತಾ ಇದ್ರು ಸ್ಟುಡಿಯೋಗಳಿಗೆ?
1: ಜನಕ್ಕೆ ಬರ್ತಾ ಇದ್ರು, ಆಗ ಅದೇ ಇದಲ್ಲ, ಬೇರೆ ಕ್ಯಾಮರಾ ಇದ್ದದ್ದು ಯಾರು ಇಲ್ಲ, ನಾವು ಫಂಕ್ಷನ್ ಮಾತ್ರ ಅಲ್ಲ ಹೋಗೋದು, ಹೀಗೆ ಗ್ರೂಪ್ ಫೋಟೋ ಅದಕ್ಕೆಲ್ಲ ಸ್ಟುಡಿಯೋಕ್ಕೆ ಹೋಗುದು. ಇಲೈಟ್ ಸ್ಟುಡಿಯೋ ಹೇಳಿ ಜ್ಯೋತಿಯ ಎದುರು ಈಗ ಕೆಎಂಸಿ ಉಂಟಲ್ಲ, ಅಲ್ಲಿ ಅಲ್ಲಿ ಅಲ್ಲಿ ಬದಿಯಲ್ಲಿ ಇತ್ತು ಇಲೈಟ್ ಸ್ಟುಡಿಯೋ, ಅದು ಭಾರಿ ಹಳೆ ಸ್ಟುಡಿಯೋ ನನಗೆ ಗೊತ್ತುಂಟು, ನಮ್ಮ ತಂದೆಯವರ ಕಾಲದಲ್ಲೆಲ್ಲ ಅಲ್ಲಿ ಹೋಗಿ ಎಲ್ಲ ತೆಗೆದ್ರೆಲ್ಲ ಉಂಟಲ್ಲ ಗ್ರೂಪ್ ಫೋಟೋ ಅದಿದಲ್ಲ, ಇಲೈಟ್ ಸ್ಟುಡಿಯೋ ಹೇಳಿ. ಆಗ ಅದು ಫಿಲ್ಮ್ ಬೇರೆ, ನಾವು ಈಗ ಯೂಸ್ ಮಾಡ್ತಲ್ಲ, ಅದ್ರ ಕಟ್ ಫಿಲ್ಮ್ ಹೇಳ್ತೇವೆ, ಅದು ದೊಡ್ಡ ಸೈಜ್ ಅಲ್ಲಿ ಬರ್ತದೆ, ಅದನ್ನು ಡೆವಲಪ್ ಮಾಡಿ ಪ್ರಿಂಟ್ ಮಾಡಿ ಇದು ಮಾಡ್ಬೇಕು, ಕೆಲಸ ತುಂಬಾ ಉಂಟು ಅದಕ್ಕೆ.
2: ಅವತ್ತಿನ ಕಾಲವನ್ನು ನೋಡಿದ್ದೀವಿ, 2026 ಕೂಡ ನೀವು
1: ನೋಡಿದ್ದೀರಿ, ಪ್ರೆಸೆಂಟ್ ಆಗಿದ್ದೇನೆ,
2: ಬಹಳ ದೊಡ್ಡ ಬೆಳವಣಿಗೆ.
1: ಹೌದು, ದೊಡ್ಡ ಬೆಳವಣಿಗೆ, ನಾನು ಎಲ್ಲದರಲ್ಲೂ ನಾನು ಆಸಕ್ತಿ ತೋರಿಸಿದ್ರಿಂದ ನಾನು ಇಲ್ಲಿ ತನಕ ಬರ್ಲಿಕ್ಕಾಯ್ತು. ನಾನು ಅದು 120 ಬಿಟ್ಟು 35mm ಶುರು ಮಾಡಿದೆ ನಾನು, ಆಗ ಯಾರು ಇಲ್ಲಿ ಬಾರಿ ಕಡಿಮೆ ಇತ್ತು, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ತೆಗಲಿಕ್ಕೆ ಯಾರು ರೆಡಿ ಇಲ್ಲ ಆಯ್ತು, 35mm ಅಷ್ಟು ಕ್ಲೀನ್ ಬರುದಿಲ್ಲ ಹಾಗೆ ಹೀಗೆ ಹೇಳ್ಕೊಂಡಲ್ಲ. ಅದರ ನಂತರ ಡಿಜಿಟಲ್ ಬಂತು, ಡಿಜಿಟಲ್ ಬರುವಾಗ ಅದು ಮಾಡೋದಿದ್ರೆ ನನಗೆ ರನ್ನಿಂಗ್ ರೇಸ್ ನಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅದು ಕಲಿಯಲೇಬೇಕಾಯ್ತು ನನಗೆ
2: ಅಲ್ವಾ.
1: ಅದು ಹೋದೆ,
2: ಅದರಲ್ಲಿ ಹೋದೆ. ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಕೂಡ ಅಪ್ ಟು ಡೇಟ್ ಇರಬೇಕು,
1: ಅಪ್ಡೇಟ್ ಆಗದ ಮಾತ್ರ ನಾನು ಬದುಕ್ಲಿಕ್ಕೆ, ಇಷ್ಟು ಸಮಯ ನಮ್ಗೆ ಇದಾಗ್ಲಿಕ್ಕೆ ಕಾರಣ ನಾನು ಅಪ್ಡೇಟ್ ಆಗ್ತಾ ಹೋದ್ರಿಂದ. ಅಪ್ಡೇಟ್ ಹೇಳಿದ್ರೆ ನಾನು ಈ ಕಲರ್ ಫೋಟೋ ತೆಗೆದು ಅದು ಆಲ್ಬಮ್ ಸಮೇತ ನಾನೇ ಮಾಡ್ತಾ ಇದ್ದೆ, ನಾನೇ ಡಿಸೈನ್ ಮಾಡಿಕೊಂಡು ನಾನೇ ಮಾಡ್ತಾ ಇದ್ದೆ.
2: ಓಕೆ, ಈ ಕಲರ್ ಕ್ಯಾಮರಾ ಯಾವಾಗ ಸರ್ ಬಂದದ್ದು?
1: ಕಲರ್ ಆಗಲೇ ಇತ್ತು, 35 ಇರುವಾಗಲೇ ಇತ್ತು, 35mm ಕಲರ್ ಇತ್ತು, ನಾನು ಅದರಲ್ಲಿ ತೆಗಿತಾ ಇದ್ದೆ. ಅದೇ ಬಾಕಿ ಸ್ಟುಡಿಯೋದವರೆಲ್ಲ ಅದು ಅಷ್ಟು ಒಳ್ಳೇದು ಬರೋದಿಲ್ಲ, ಅದು ಬರೋದಿಲ್ಲ, ಇದು ಬರೋದಿಲ್ಲ ಹೇಳ್ತಾ ಇದ್ದೆ. ಈಗ ಡಿಜಿಟಲ್ ಬಂದಾಗಲೂ ಹಾಗೆ, ನಾನೇ ತಗೊಂಡದ್ದು ಲೇಟ್ ಡಿಜಿಟಲ್ ಕ್ಯಾಮರಾ, ಅದು ಹೆಚ್ಚು ಸಮಯ ಇರ್ಲಿಕ್ಕಿಲ್ಲ ಅಂತ ಹೇಳಿಕೊಂಡೆ ಸುಮ್ಮನೆ ಕೂತ್ಕೊಂಡೆ, ಮತ್ತೆ ಅದು ಇಲ್ಲದ್ರೆ ಆಗುದಿಲ್ಲ ಅಂತ ಆಯ್ತು, ನನಗೆ ಬಂದ ಆರ್ಡರ್ ಅಲ್ಲಿ ಬೇರೆ ಕಡೆ ಹೋಗ್ಲಿಕ್ಕೆ ಸರ್ ಆಯ್ತು, ಮತ್ತೆ ಅದಕ್ಕೆ ಮೇಲಕ್ಕೆ ಹೋಗ್ಬೇಕಾಯ್ತು, ಹೋಗ್ಲೇಬೇಕಾಯ್ತು.
2: ನೀವೇ ಒಂದು ಫಸ್ಟ್ ಕ್ಯಾಮರಾ ಅಂತ ಯಾವಾಗ ಸರ್ ತಗೊಂಡಿದ್ದು?
1: ನಂದು ಶಿಕ್ಕ ಮ್ಯಾಟ್ ಹೇಳಿ, ಅದೇ ನಾನು ಸ್ವಂತ ಇದು ಮಾಡುವಾಗ, ಆಗೆಲ್ಲ ತಾಪತ್ರಯದಲ್ಲಿದ್ದವರು, ನಾನು ಸಾಲ ಮಾಡಿಕೊಂಡು 500 ರೂಪಾಯಿಗೆ ಒಂದು ಕ್ಯಾಮರಾ ತಗೊಂಡಿದ್ದೆ. ಮತ್ತೆ ನನ್ನ ಹತ್ರ ಹಾಗೆ ಫ್ಲಾಶ್ ಎಲ್ಲ ಬೇರೆಯಾಯ್ತು, ಫ್ಲಾಶ್ ಅಲ್ಲಿ ನೋಯಲ್ಟಿ ಸ್ಟುಡಿಯೋ ಅಂತ ಹೇಳಿ ಒಂದು ಸ್ಟುಡಿಯೋ ಇತ್ತು, ಅವ್ರು ಬಾಡಿ ಕೊಡ್ತಾ ಇದ್ರು, ದಿವಸಕ್ಕೆ 20 ರೂಪಾಯಿ ಏನೋ ಕಾಣುತ್ತೆ, ಆಗ ಬೇಕಾದ್ರೆ ಮೊದಲೇ ಹೋಗಿ ಹೇಳಿ ಅವ್ರ ಹತ್ರ ಬಾಡಿಗೆ ತಗೊಳ್ತಾ ಇದ್ದೆ, ಮತ್ತೆ ಅಲ್ಲ ಸ್ವಂತ ಮಾಡಿಕೊಂಡು ಇದು ಮಾಡಿದ್ರು. ಹಾಗೆ ಫಸ್ಟ್ ತಗೊಂಡದೇ 500 ರೂಪಾಯಿಗೆ
2: ಅಲ್ವಾ?
1: ಹೌದು, ಸಾಲ ಮಾಡಿ ತಗೊಂಡು
2: ಅಲ್ವಾ. ಈಗ ಸರ್ ಒಂದು ಇಷ್ಟರವರೆಗೆ ಒಂದು ಎಷ್ಟು ಕ್ಯಾಮರಾ ನೀವು ತಗೊಂಡಿರ್ಬೋದು ಸರ್, ಒಂದು ಲೆಕ್ಕ ಇದೆಯಾ ನಿಮ್ಗೆ?
1: ಲೆಕ್ಕ ಅಂತ ಇಲ್ಲ, ಒಂದು ನಾಲ್ಕೈದು ಕ್ಯಾಮರಾ ಉಂಟು ನನ್ನ ಹತ್ರ
2: ಇದೆ.
1: ಹೌದೌದು, ಫಿಲ್ಮ್ ಇದೆಲ್ಲ ಅದು ಮಾರಾಟ ಮಾಡಿದ್ರೆ ಯಾರಿಗೂ ಇದು ತಗೊಳ್ಳಿಕ್ಕೆ ಅದು ಯೂಸ್ ಮಾಡುದು, ಧರ್ಮಕ್ಕೆ ಕೊಟ್ಟರು ಯಾರಿಗೂ ಬೇಡ, ಅದು ಯೂಸ್ ಆಗುದಿಲ್ಲ ಅಲ್ಲ. ಈಗ ಏನಾಗಿದೆ ಟ್ರೆಂಡ್, ಈಗ ಪುನಃ ವಾಪಸ್ ಇದಕ್ಕೆ ಬರ್ತಾ ಉಂಟು. ಹೌದೌದು, ಈಗ ಫಿಲ್ಮ್ ಬೇಕು, ಫಿಜಿ ಅವ್ರದ್ದು ಫಿಲ್ಮ್ ಇದು ಇದೆಲ್ಲ ಬರ್ತಾ ಉಂಟು.
2: ಹೌದೌದು,
1: ಪುನಃ ಬ್ಲಾಕ್ ಅಂಡ್ ವೈಟ್ ಬೇಕು, ಇದು ಬೇಕು ಅಂತ ಜನ ಚೇಂಜ್ ಆಗ್ತಾ ಇದ್ದಾರೆ,
2: ಚೇಂಜ್ ಆಗ್ತಾ ಇದ್ದಾರೆ ಅಂತ. ಎಸ್, ಕೇಳುಗರೆ, ಯಜ್ಞ ಮಂಗಳೂರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ತಾ ಇದ್ದೀವಿ ನಾವು. ನನಗೆ ಯಜ್ಞ ಸರಿದು ನಾನು ಮನೋಹರ್ ಪ್ರಸಾದ್ ಸರ್ ಅವರು ಸ್ಟುಡಿಯೋಗೆ ಬಂದಾಗ ಅವ್ರ ಜೊತೆ ಯಾವುದೇ ಇಂಟರ್ವ್ಯೂ ಅನ್ನು ನಾವು ಮಾಡುವಾಗ ಯಜ್ಞ ಸರ್ ಹೆಸರನ್ನು ಅವರೊಂದು ಹೇಳಿ ಹೇಳ್ತಿದ್ರು ಅಲ್ವಾ ಸರ್?
1: ನಾವು
2: ಅಲ್ವಾ
1: ಉದಯವಾಣಿ, ಅದಕ್ಕೆ ಮೊದಲು ನಾನು 80ರಿಂದಲೇ ಉದಯವಾಣಿಯಲ್ಲಿ
2: ಉದಯವಾಣಿದ್ದೀರಿ.
1: ಅವ್ರು 82 83ರಲ್ಲಿ ಏನೋ ಬಂದದ್ದು.
2: ಅವರಿಗೆ ಇಲ್ಲ, ಇಲ್ದಿದ್ರು ಕೂಡ ಅವ್ರ ಜೊತೆ ಮಾತಾಡುವಾಗ ಅವರು ನಿಮ್ಮ ಬಗ್ಗೆ ಪ್ರಸ್ತಾಪಿಸಿದಂತ ಒಂದು ಸಣ್ಣ ತುಣುಕಿದೆ, ಒಮ್ಮೆ ನಾನು ಪ್ಲೇ ಮಾಡ್ತೇನೆ ಅವರ ಅನುಭವ, ಒಮ್ಮೆ ಕೇಳ್ತಾ ಬರೋಣ.
3: ಆಗಿನ ಕಾಲದಲ್ಲಿ ತುಂಬಾ ಕಷ್ಟ ಇತ್ತು. ಇಲ್ಲಿ ಒಂದು ಛಾಯಾಚಿತ್ರ, ಇಲ್ಲಿ ನಾವು ಪ್ರಧಾನ ಮಂತ್ರಿಗಳು ಬಂದಾಗ ಇಲ್ಲಿಯ ನಮ್ಮ ಯಜ್ಞರಿದ್ರು, ಅವರು ಆ ಚಿತ್ರವನ್ನು ತೆಗೆದ್ರೆ ಅದನ್ನ ಪ್ರಿಂಟ್ ಮಾಡ್ಲಿಕ್ಕೆ ಅವರಿಗೆ 1 ಗಂಟೆ ಬೇಕಾಗ್ತಿತ್ತು. ಯಾಕೆ ಅವರಿಗೆ ಅಂತ ಅದು ಕ್ವಿಕ್ಕೆಸ್ಟ್, ಯಾಕಂತ ಹೇಳಿದ್ರೆ ಅವರದನ್ನ ಅವರ ಸ್ಟುಡಿಯೋಕ್ಕೆ ಬರಬೇಕು, ಆಮೇಲೆ ರೋಲ್ ಕಟ್ ಮಾಡಬೇಕು. ಅದು ಆಗಿನ ಕಾಲದಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ 36 ರೋಲ್ಗಳಿಗೆ ಸ್ನ್ಯಾಪ್ಗಳು ಇರ್ತಾ ಇದ್ವು. ಅದರಲ್ಲಿ ಇದನ್ನ ಕತ್ತರಿಸಿ ಅವರ ಡಾರ್ಕ್ ರೂಮಿಗೆ ಅವರು ಹೋಗಬೇಕು. ಡಾರ್ಕ್ ರೂಮ್ನಲ್ಲಿ ಅದನ್ನು ಡೆವಲಪ್ ಮಾಡಬೇಕು, ಅದನ್ನು ಫೋಟೋಗ್ರಾಫ್ ಆಗಿ ಡೆವಲಪ್ ಮಾಡಬೇಕು. ಹಾಗೆ ಡೆವಲಪ್ ಆದ್ಮೇಲೆ ಅದನ್ನು ಪ್ರಿಂಟ್ ಮಾಡಬೇಕು. ಸಣ್ಣ ಪ್ರಿಂಟರ್ ಇರ್ತಿತ್ತು ಅವರ ಕೊಠಡಿಯಲ್ಲಿ. ಪ್ರಿಂಟ್ ಆದಮೇಲೆ ಆಮೇಲೆ 1-20 ನಿಮಿಷ ಅದು ಒಣಗ್ಲಿಕ್ಕೆ ಬೇಕಾಗಿರ್ತಿತ್ತು. ಒಂದು ಚಿತ್ರ ಪತ್ರಿಕೆಗೆ ಸಿಗಬೇಕಾದ್ರೆ ಆ ಕಾಲಕ್ಕೆ ಇನ್ನು ಮಣಿಪಾಲಕ್ಕೆ ಮುಟ್ಟಿಸುವ ಕತೆ ಇದೆ ಇಲ್ಲ, ಈಗಿನ ಹಾಗೆ ಕಂಪ್ಯೂಟರ್ ವ್ಯವಸ್ಥೆ ಇರಲಿಲ್ಲ, ಅನುಷ್ಠಾನವೇ ಆಗಿರಲಿಲ್ಲ. ಒಂದೋ ಯಾರ ಹತ್ರ ಆದ್ರೂ ನಾವು ಜನ ಮಾಡಿ ಮಣಿಪಾಲ ಕಳಿಸಬೇಕಾಗಿತ್ತು. ಆಗ ವಾಹನಗಳು ಸಿಗ್ತಾ ಇರಲಿಲ್ಲ, ಪ್ರಧಾನಮಂತ್ರಿ ಎಲ್ಲ ಬಂದ್ರೆ ಎಲ್ಲ ಬಾಡಿಗೆಗೆ ಹೋಗ್ತಾ ಇತ್ತು ಜನಗಳನ್ನು ತರಲಿಕ್ಕೆ ಇತ್ತೀಚೆಗೆ. ಆಮೇಲೆ ಬಸ್ಗಳೆಲ್ಲ ಸ್ಥಗಿತ ಆಗ್ತಾ ಇರ್ತಿತ್ತು. ಮಧ್ಯರಾತ್ರಿ ನಾನು ಫೋಟೋ ತಲುಪಿಸಿದ ನಿದರ್ಶನ ಇದೆ. ಪಿವಿ ನರಸಿಂಹರಾವ್ ಪ್ರಧಾನಮಂತ್ರಿಗಳಾಗಿದ್ದಾಗ ಅವರ ಭಾವಚಿತ್ರವನ್ನು ನಾನು ಕಾರ್ನಲ್ಲಿ ಒಣಗಿಸಿಕೊಂಡು ಅದನ್ನು ಹೊರಗಡೆ ಕಿಟಕಿ ಹೊರಗಡೆ ಇಟ್ಟು ಮಣಿಪಾಲ ನಾನು ಮುಟ್ಟುವಾಗ 11:40. ಇಂಥ ದಿನಗಳನ್ನು ನಾನು ನೋಡಿದ್ದೇನೆ.
2: ಒಳ್ಳೆ ನೆನಪನ್ನ ಮನೋಹರ್ ಪ್ರಸಾದ್ ಅವರು ಹಂಚಿಕೊಂಡಿದ್ದಾರೆ ಅಂತ ಅಲ್ವಾ? ಸೊ ನೀವು ಬಹಳ ಆಪ್ತರಾಗಿದ್ದು
1: ಅಲ್ವಾ? ಒಟ್ಟಿಗೆ ಹೋಗ್ತಿದ್ರೆ ಎಲ್ಲ ಕಾರ್ಯಕ್ರಮಗಳಿಗೆಲ್ಲ
2: ಅಲ್ವಾ ಸರ್? ನೀವು ನಿಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದಂತ ಬಹಳ ಫೇಮಸ್ ವ್ಯಕ್ತಿತ್ವಗಳು ಅಂತ ಹೇಳಿದ್ರೆ ಯಾರನ್ನ ನೆನಪು ಮಾಡಿಕೊಳ್ಬಹುದು?
1: ಸಾಧಾರಣ ಮಂಗಳೂರಿಗೆ ಬಂದವರದ್ದು ಎಲ್ಲರದ್ದು ಅಂದ್ರೆ ಪತ್ರಿಕೆಗೆ ಬೇಕಾಗಿ ನಾನು ಹೋಗಿದ್ದೆ ನೋಡಿ. ಹಾಗೆ ಸಾಧಾರಣ ಎಲ್ಲ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಎಲ್ಲರೂ ನನ್ನ ಕ್ಯಾಮರಾಕ್ಕೆ ಸಿಕ್ಕಿದ್ದಾರೆ. ಅದು ಈಗಲೂ ನನ್ನ ಕಲೆಕ್ಷನ್ ಉಂಟು. ಯಾರಾದ್ರೂ ಏನು ಅಗತ್ಯ ಬೇಕಾದ್ರೆ ನನ್ನ ಹತ್ರ
2: ಬರ್ತಾರೆ.
1: ಜಯಪ್ರಕಾಶ್ ನಾರಾಯಣಿಂದ ಹಿಡಿದುಕೊಂಡು ಅದರ ನಂತರ ಇಂದಿರಾ ಗಾಂಧಿ ಬಂದರು, ರಾಜೀವ್ ಗಾಂಧಿ ಬಂದರು, ಮನಮೋಹನ್ ಸಿಂಗ್ ಸಿಕ್ಕಿದ್ರು, ಲೇಟೆಸ್ಟ್ ಮೋದಿ ಸಹ ಯಾವುದೋ ಒಂದು ಎಲೆಕ್ಷನ್ ಬಂದಾಗ ಸಿಕ್ಕಿದ್ರು, ಹಾಗೆಲ್ಲ ಸಿಕ್ಕಿದ್ದಾರೆ. ಜೈಲ್ ಸಿಂಗ್ ಬಂದಾಗ ನಂಗೆ ಸಿಕ್ಕಿದ್ದಾರೆ. ಅದರ ನಂತರ 2-3 ಇರಲ್ಲ ಬಂದಿದ್ರಲ್ಲ ರಾಷ್ಟ್ರಪತಿಗಳ. ಹಾಗೆಲ್ಲ ನಮ್ಗೆ ಫೋಟೋಗ್ರಾಫರ್ ಹೇಳಿದ್ರೆ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಇದೆ. ಈಗ ಹಾಗೆ ಚಾನಲ್ ಅದಿದ್ದಲ್ಲಿ ಏನಿಲ್ಲ ಇತ್ತು ನೋಡಿ. ಹಾಗಾಗಿ ನಮ್ಗೆ ಆರಾಮದಲ್ಲಿ ಹೋಗಿ ತೆಗಿಲಿಕ್ಕೆ ಆಗ್ತಿತ್ತು.
2: ಹಾಗೊಂದು ಎಷ್ಟು ಜನ ಇದೆ ಸರ್? ಈಗಂತೂ ರಾಶಿ ಬೀಳ್ತದೆ,
1: ಈಗ ರಾಶಿ ಬೀಳ್ತದೆ. ಆಗ ಹೆಚ್ಚು ಹೇಳಿದ್ರು 4-5 ಜನ ಇರ್ಬೋದು ಅಷ್ಟೇ ಅಷ್ಟೇ. ಎಲ್ಲ ಪೇಪರ್ನವರು, ಒಂದೊಂದು ಫೋಟೋಗ್ರಾಫರ್ ಮತ್ತೆ ರಿಪೋರ್ಟರ್ ಅಷ್ಟೇ. ನಮ್ಗಲ್ಲಿ ಆರಾಮದಲ್ಲಿ ಹೋಗಿ ತೆಗಿಲಿಕ್ಕೆ ಆಗ್ತದೆ. ಯಾವ ಪ್ರೈಮ್ ಮಿನಿಸ್ಟರ್ ಆದ್ರೂ ಸಹ ನಮಗೆ ಬಿಡ್ತಿದ್ರಲ್ಲ ಹೋಗ್ಲಿಕ್ಕೆ
2: ಅಲ್ವಾ. ಸೊ ಒಟ್ಟಿನಲ್ಲಿ ಸರ್, ಈ ಒಂದು ಸಾಮಾನ್ಯವಾದಂತ ಫೋಟೋಗ್ರಾಫರ್ ಆಗುವುದಕ್ಕೂ ಫೋಟೋ ಜರ್ನಲಿಸ್ಟ್ ಆಗುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನ್ ಸರ್ ನೀವು ಫೋಟೋ ಜರ್ನಲಿಸ್ಟ್ ಆಗಿ ಕಂಡುಕೊಂಡದ್ದು ಏನು ಅಂತ?
1: ಅಲ್ಲ, ನನ್ಗಂದ್ರೆ ಮಾಡಿದ್ರೆ ನನ್ಗೆ ಅಲ್ಲಿ ಪ್ರಿಂಟ್ ಆಗುದು ಅದೊಂದು ಖುಷಿ ಬೇರೆ ಇರ್ತದೆ ನೋಡಿ. ಯಾರು ಹೇಳಿ ತೆಗೆದ್ರು ಸರ್ ನನ್ನ ಫೋಟೋ ನಾಳೆ ಅಲ್ಲಿ ಪ್ರಿಂಟ್ ಆಗ್ತದಲ್ಲ, ಮತ್ತೆ ಜನರಿಗೆ ಹೇಗೆ ಹಿಡಿಸ್ಬೇಕು ಅಂತ ಹೇಳ್ಕೊಂಡು ಅದೊಂದು ತಿಳಿಬೇಕಾಗ್ತದೆ. ಯಾವ ವಿಷಯಕ್ಕೆ ಇಂಪಾರ್ಟೆಂಟ್, ಯಾವ ಫಂಕ್ಷನ್ ಇದು ಮಾಡೋದು, ಯಾವ ವಿಷಯಕ್ಕೆ ಅವರು ಇಂಪಾರ್ಟೆಂಟ್ ಕೊಡಬೇಕು, ಯಾರನ್ನು ಅಲ್ಲಿ ನಾನು ಕಲೆ ಇದು ಮಾಡಬೇಕು, ಅದೆಲ್ಲ ಅಗತ್ಯ ಬೀಳ್ತದೆ. ಅದಕ್ಕೆ ಯಾರನ್ನೆಲ್ಲ ಕವರ್ ಮಾಡಬೇಕು ಅದನ್ನೆಲ್ಲ ಆಲೋಚನೆ ಮಾಡಿಕೊಂಡೇ ತೆಗಿಬೇಕು. ನನಗೆ ಮತ್ತೆ ನೆರಳು ಬೆಳಕಿನ ಇದು ಬೇಕಾಗ್ತದೆ. ನಾನು ಒಂದು 2 ವರ್ಷ BGM ಸ್ಕೂಲಲ್ಲಿ ಆರ್ಟ್ ಕಲ್ತದ್ರಿಂದ ನಂದು ಉಳಿದವರಿಗೊಂದು ಸ್ವಲ್ಪ ಭಿನ್ನ ಆಗ್ಲಿಕ್ಕೆ ಕಾರಣ ನಾನು ಕಲ್ತದ್ರಿಂದ, ಆರ್ಟ್ ಕಲ್ತದ್ರಿಂದ ನನಗೆ ಲೈಟ್ ಅಂಡ್ ಶೇಡ್ ಅದೆಲ್ಲ ನನಗೊಂದು ಐಡಿಯಾ ಆಯ್ತು ನೋಡಿ. ಹೇಗೆ ಕಂಪೋಸ್ ಮಾಡಬೇಕು, ಫೋಟೋ ಎಷ್ಟು ಬಂದರೆ ಇದಾಗ್ತದೆ ಅಂತ ಅದೊಂದು ಎಲ್ಲ ಗೊತ್ತಿದ್ರೆ ನಿಮಗೆ ಸುಲಭ ಆಗ್ತದೆ ಎಲ್ಲ ಇದು. ಅದು ಸ್ವಲ್ಪ ಐಡಿಯಾ ಬೇಕಾಗ್ತದೆ. ಐಡಿಯಾ ಇಲ್ಲದವರು ಬಂದರೆ ಒಟ್ಟು ಬರ್ತದೆ, ಅದೇ ದೀಪ ಹೊತ್ತಿಸೋದು, ಟೇಪ್ ಕಟ್ ಮಾಡೋದು, ಅದನ್ನೇ ಬೇರೆ ರೀತಿಯಲ್ಲಿ ತೆಗಲಿಕ್ಕೆ ಆಗ್ತದೆ. ಅದನ್ನು ಅವ್ರು ಹಾಗೆ ಮಾಡಿದ್ರೆ ಅದರಲ್ಲಿ ಯಾರಿಗೂ ಇಂಪಾರ್ಟೆಂಟ್ ಇದು ಆಗೋದಿಲ್ಲ.
2: ಇವತ್ತು ಕೂಡ ಮಂಗಳೂರಲ್ಲಿ ಯಾವ್ದಾದ್ರು ಎಕ್ಸಿಬಿಷನ್ ಗಳಿದ್ರೆ ಓಲ್ಡ್ ಫೋಟೋಸ್ ನೋಡ್ಬೇಕು ಅಂತ ಹೇಳಿದ್ರೆ ಅದು ಯಜ್ಞ ಸರೋಕ
1: ಮೊನ್ನೆ ಎಲ್ಲಿ ಇಟ್ಟಿದ್ದಾರೆ,
2: ಫೋರಂ ಮಾಲ್ ಅಲ್ಲಿ ಇಟ್ಟಿದ್ದಾರೆ, ಪಿಜ್ಜಾ ಬೈ ಬೈ ಆಕ್ಸಿಸ್ ಮಾಲ್ ಅಲ್ಲಿ ಇಟ್ಟಿದ್ದಾರೆ. ಎಸ್, ಹೆಚ್ಚಿನ ಕಡೆಯಲ್ಲಿ
1: ಸಾಧಾರಣ ಹಳತ್ತಲ್ಲ, ನನ್ನದು ಹೀಗೆ ಹೋದಾಗೆಲ್ಲ ತೆಗಿತಿದ್ದಲ್ಲ, ತೆಗ್ದಾಗ ಮೂವತ್ತೈದರಲ್ಲಿ ಒಂದು ನಾಲ್ಕೈದು ಉಳಿದ್ರೆ ಹೀಗೆ ಏನಾದ್ರು ತೆಗೆದಿಟ್ಟುಕೊಂಡಿರ್ತಿದ್ದೆ. ಅದನ್ನೆಲ್ಲ ಕರೆಕ್ಟ್ ಫೈಲ್ ಮಾಡಿ ಇಟ್ಟದ್ರಿಂದ ನನಗೀಗ ಇದಾಯ್ತು ನೋಡಿ. ಪ್ರೈಮ್ ಮಿನಿಸ್ಟರ್ ಅವರು ಇವರೆಲ್ಲ ನನ್ನದು ಕೈಯಲ್ಲಿ ಇರಲಿ ಕಾರಣ ನಾನು ಸಿಕ್ಕಿದ್ರಲ್ಲ ಅವರು, ಅದನ್ನೆಲ್ಲ ಕಟ್ ಮಾಡಿ ನಾನು ತೆಗೆದಿಟ್ಕೊಂಡಿದ್ದೆ, ಫೈಲ್ ಮಾಡಿಟ್ಟಿದ್ದೆ. ಸ್ಕ್ಯಾನರ್, ಹೊಸ ಸ್ಕ್ಯಾನರ್ ಬಂತು, ಅದೆಲ್ಲ ನೆಗೆಟಿವ್ ಅನ್ನೆಲ್ಲ ಸ್ಕ್ಯಾನ್ ಮಾಡಲಿಕ್ಕೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದಾಗಲು. ಹಾಗಾಗಿ ಯಾವ ಕಾಲಕ್ಕೂ ನನ್ನ ಹತ್ರ ಅದು ನನ್ನ ಕಂಪ್ಯೂಟರ್ನಲ್ಲಿ ಉಂಟು ಎಲ್ಲ. ಹಾಗಾಗಿ ನನ್ನ ಕಲೆಕ್ಷನ್ಗೆ ಒಳ್ಳೆ ಇದು ಬಂತು.
2: ಹೌದೌದೌದೌದು. ಎಸ್, ಕೇಳುಗರೆ ನೀವು ಕೂಡ ಇನ್ನು ಕರೆಯನ್ನ ಮಾಡಬಹುದು, ಯಜ್ಞೇಶ್ ಜೊತೆ ನೀವು ಕೂಡ ಮಾತಾಡಬಹುದು. ಕಾಲ್ ಮಾಡಿ, ಕಾಲ್ ಮಾಡಬೇಕ ಸಂಖ್ಯೆ 6364204949, ಈ ಸಂಖ್ಯೆ ಕರೆಯನ್ನ ಮಾಡಬಹುದು, ನೀವು ಕೂಡ ಮಾತಾಡಬಹುದು ಅಂತ ಹೇಳ್ತಾ. ಯಜ್ಞ ಸರ್ ಅವರಿಗೆ ಉದಯವಾಣಿ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಹೇಗೆ ಅದನ್ನು ಹೇಗೆ
1: ಅದಂದ್ರೆ, ನಾನು ಅದೇ ಫೋಟೋಗ್ರಾಫಿ ಮಾಡ್ತಾ ಇರುವಾಗ ಅವರ ಬೆಂಗಳೂರು ಎಡಿಷನ್ ಇವರು ಈಶ್ವರ್ ದೈತೋಟ ಹೇಳಿ ಅವರು ನನ್ನ ಹತ್ರ ಬಂದು ನನ್ನ ಹತ್ರ ಫೋಟೋಸ್ ಎಲ್ಲ ತಗೊಂಡು ಅವರಿಗೆ ಅದು ಖುಷಿಯಾಗಿ ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ಆಗ ಮೋಹನ್ದಾಸ್ ಭಾಯಿ ಹೇಳಿ ಅದರ ರೆಸಿಡೆಂಟ್ ಎಡಿಟರ್ ಆಗಿದ್ರು, ಅವ್ರಿಗೆ ಹೋಗಿ ಪರಿಚಯ ಮಾಡಿದ್ರು. ಹಾಗೆ ಅವರೇ ಕೇಳಿದ್ರು ನಮಗೆ ವರ್ಕ್ ಮಾಡ್ತೀರಾ ಅಂತ. ಆಯ್ತು, ಕರೆಯುವಾಗ ನಾವು ಬೇಡ ಹೇಳಿಕ್ ಆಗ್ತದ. ಹಾಗಾಗಿ ಆ ರೀತಿಯಲ್ಲಿ ನನಗೆ ಉದಯವಾಣಿಗೆ ಕನೆಕ್ಷನ್
2: ಆಯ್ತು. ಕಾಲ್ ಇದ್ದಾರೆ ಯಾರಂತ ನೋಡುವ. ನಮಸ್ಕಾರ. ಹಲೋ ಹಲೋ, ನಮಸ್ತೆ, ಹೇಳಿ ಹೇಳಿ ಹೇಳಿ ಸರ್, ಯಾರಿದು ನಿಮ್ಮ ಹೆಸರು? ಹರೇ ಕೃಷ್ಣ ಪುನರೂರು ಸರ್, ನಮಸ್ಕಾರ ಸರ್. ಹರೇ ಕೃಷ್ಣ ಪುನರೂರು ಅಲ್ವಾ? ನೀವು ಕಾಲ್ ಮಾಡಿದ ಬಾರಿ ಸಂತೋಷ ಸರ್, ಮಾತಾಡಿ ಯಜ್ಞ ಸರ್ ಜೊತೆ.
1: ಹೇಳಿ ಸರ್, ನಮಸ್ತೆ. ಹೇಳಿ ಸರ್.
4: ಏನಿಲ್ಲ, ಯಾಕೆಂದ್ರೆ
1: ಹೌದೌದು ನಾವು ಹೋಗ್ತಾ ಇದ್ದೆ, ಈಗ ನಾನು ಹೋಗ್ತಾ ಇಲ್ಲ,
4: ತಿರುಗಾಡಬೇಕು.
1: ಈಗ ನಾನು ಸಣ್ಣ ಮಟ್ಟಿನಲ್ಲಿ ನನ್ನ ಮನೆ ಮೇಲೆ ಮಾಡಿದ್ದೇನೆ.
2: ಬನ್ನಿ ಸರ್ ಒಮ್ಮೆ. ಅಲ್ವಾ, ಮತ್ತೆ ಹರಿಕೃಷ್ಣ ಪುನರ್ ಸರ್ ಇಲ್ಲದ ಕಾರ್ಯಕ್ರಮಗಳು ಕೂಡ ಇಲ್ಲ.
1: ಆಗ ಎಲ್ಲಿ ಹೋದ್ರು ನಾವು ಒಟ್ಟಿಗೆ
4: ಹೋಗ್ತಿದ್ದೇವೆ.
2: ನಾನು ಯಾವಾಗ್ಲೂ ಹೇಳೋದಿದೆ ಸರ್, ಯಾವ್ದಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಹರಿಕೃಷ್ಣ ಪುನರ್ ಅವರು ಪೋಷಕರಾಗಿ ಅದೊಂದು ಕಳೆ ಇಲ್ಲ.
1: ಯಾವ ಡ್ಯಾನ್ಸ್ ಆಗ್ಲಿ, ಸಾಹಿತ್ಯ ಆಗ್ಲಿ,
2: ಯಕ್ಷಗಾನ ಆಗ್ಲಿ,
1: ಯಾವ್ದ್ರಲ್ಲೂ ಅವರು
2: ಇರ್ತಾರೆ. ಸರ್, ಸಂತೋಷ ನೀವು ಕಾಲ್ ಮಾಡಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೌದೌದು, ನಮ್ಮೆಲ್ಲ ಕೇಳುಗರು ಬಹಳ ಸಂತೋಷ. ಇಂಥ ಅನೇಕ ಪ್ರೋತ್ಸಾಹಕರು ನಿಮಗೆ ಸಿಕ್ಕಿದ್ರು ಅಂತ ಹೇಳ್ಬೋದು. ಉದಯವಾಣಿಯ ಜೊತೆಗೆ
1: ಎಲ್ಲ ಒಂದು ಪರಿಚಯ ಆಯ್ತು ನೋಡಿ,
2: ಪರಿಚಯ ಆಯ್ತು.
1: ಉದಯವಾಣಿಯಲ್ಲಿ ಇದ್ದದ್ರಿಂದ ನಂಗೆ ದೊಡ್ಡ ಅಡ್ವಾಂಟೇಜ್ ಹೇಳಿದಾಗ ಎಲ್ಲ ರಾಜಕಾರಣಿಗಳು, ಸಾಹಿತಿಗಳು, ಅವ್ರ ಎಲ್ಲರದ್ದು ಸಾಧಾರಣ ನನ್ಗೆ ಕಾಂಟ್ಯಾಕ್ಟ್ ಇದಾಗ್ತಾರೆ. ನಂಗೆ ಆ ದೊಡ್ಡ ಅಡ್ವಾಂಟೇಜ್ ಹೇಳಿದ್ರೆ ಅದು. ಈಗಲೂ ನಾನು ಫೋಟೋ ಬರೋದಿದ್ರು ಸಹ ನನ್ನ ಹೆಸರು ಹೇಳಿದ ಕೂಡಲೇ ಗೊತ್ತಾಗ್ತದೆ ಅವರು. ಹಾಗೆ ಆ ಒಂದು ಇದು ಸಿಕ್ಕಿದ್ರು ನನಗೆ, ಗುಡ್ವಿಲ್.
2: ಗುಡ್ವಿಲ್ ಅಲ್ವಾ. ಸರಿ, ಈಗಂತೂ ಕ್ಯಾಮರಾಗಳ ಮೂಲಕ ಬಹಳ ಈಸಿ ಆಗಿದೆ ಅಂತ,
1: ಎಲ್ಲ
2: ಮ್ಯಾನುವಲ್ ಆಗಿ ಎಲ್ಲವೂ ರೆಡಿ ಆಗಿದೆ,
1: ಎಲ್ಲ ಆಟೋಮೆಟಿಕ್ ಆಗಿ ಬರ್ತದೆ. ಎಲ್ಲ ಎಂತ ತೆಗೆದು ಹೇಗೆ ತೆಗೆದ್ರು ಬರ್ತದೆ. ಆದ್ರೆ ಅದು ಯಾವಾಗ ತೆಗಿಬೇಕು, ಎಷ್ಟು ತೆಗಿಬೇಕು, ಅದು ಒಂದು ಸ್ವಲ್ಪ ಗೊತ್ತಿರಬೇಕಾಗ್ತದೆ. ಫೋಟೋಗ್ರಾಫಿ ಸ್ವಲ್ಪ ನಾಲೆಜ್ ಬೇಕಾಗ್ತದೆ, ನಾಲೆಜ್ ಗೊತ್ತಿದ್ರೆ ಒಳ್ಳೇದಾಗ್ತದೆ.
2: ಒಂದು ಫೋಟೋಗ್ರಾಫರ್ ಗೆ ಇರಬೇಕಾದಂತ ಬಹಳ ಪ್ರಮುಖವಾದಂತ ಗುಣನು ಅರ್ಹತೆಯನ್ನು ಏನು ಅಂತ ನೀವು ಹೇಳ್ತೀರಿ?
1: ಹಾಗೆ ಅಂತ ಏನು ಹೇಳಿಲ್ಲ, ನಿಮ್ಗೆ ಶಾರ್ಪ್ ಇರ್ಬೇಕಷ್ಟೇ. ಅಲ್ಲಿ ಏನ್ ನಡೀತಾ ಇದೆ ಅಂತ ಕೂಡಲೇ ಅದು ಇದು ಫೋಟೋಕ್ಕೆ ಆಗುವಂತದ್ದು ಅಂತ ಹೇಳ್ಕೊಂಡು ತಿಳ್ಕೊಳ್ಳುವಷ್ಟು ಇದಿರ್ಬೇಕು. ಮತ್ತೆ ಅಲ್ಲಿ ನೆರಳು ಬೆಳಕಿನ ನೋಡ್ಬೇಕಾಗ್ತದೆ. ಅದೇ ಕೂಡ್ಲೆ ತೆಗೆದು ಕೂಡ್ಲೆ ಇದು ಮಾಡುವ ಕ್ವಿಕ್ನೆಸ್, ಎಂತದಕ್ಕೂ ಕ್ವಿಕ್ ಬೇಕು ಎಲ್ಲದಕ್ಕೂ. ಇದ್ರೆ ಮಾತ್ರ ನೀವು ಅಲ್ಲಿ ಇದಾದ್ರು ಈ ಫೀಲ್ಡ್ ನಲ್ಲಿ 10 ಜನ ತೆಗೆಯುವಾಗ ನಾನು ತೆಗೆದು ಬೇರೆ ಆಗ್ಬೇಕು. ಹಾಗಾದ್ರೆ ಮಾತ್ರ ನನ್ಗೆ ಅಲ್ಲಿ ಬೆಲೆ ಬರ್ತದೆ. ಎಲ್ಲರೂ ಒಂದೇ ರೀತಿ ತೆಗೆದ್ರೆ ಅದಕ್ಕೆ ಇದು ಬರುದಿಲ್ಲ ನೋಡಿ. 10 ಜನ ತೆಗೆದ್ರೆ ನಾನು ಬೇರೆ ತೆಗೆದ್ರೆ ಅದಕ್ಕೆ ಬೆಲೆ ಬರ್ತದೆ.
2: ಅಂದ್ರೆ ಫೋಟೋಗ್ರಫಿ ಅನ್ನೋದು ಆ ಕಾಲದಲ್ಲೂ ಕೂಡ ಜೀವನ ಸಾಗಿಸ್ಲಿಕ್ಕೆ ಒಂದು ಒಳ್ಳೆ ಉದ್ಯೋಗ.
1: ನಾನು ಅದಕ್ಕೆ ಬೇಕಾಗಿ ಅದಕ್ಕೆ ಓದೋದು, ಜೀವನ ಸಾಗಿಸ್ಲಿಕ್ಕೆ ನನಗೆ ಬೇರೆ ಯಾವುದೋ ಸೋರ್ಸ್ ಇಲ್ಲ ಆಯ್ತು, ಯಾವುದು ಆಸ್ತಿ ಪಾಸ್ತಿ ಇದೆಲ್ಲ ತೋಟ ಗಿಡ ಯಾವ್ದಿಲ್ಲ, ನಂಗೆ ಇದೇ ಒಂದು ಮುಖ್ಯ ಇದಾಯ್ತು, ಅದರಿಂದಲೇ ನಾನು ಇದು ಮಾಡಿಕೊಂಡು.
2: ಓಕೆ, ಸೊ ಒಮ್ಮೆ ಹಿಂತಿರುಗಿ ನೋಡಿದ್ರೆ ಸರ್ ಸಂತೃಪ್ತ ಭಾವನೆ ಇದೆ?
1: ನನ್ಗೆ ನಿಜವಾಗಿ ಯಾವಾಗಲೂ
2: ಅಲ್ವಾ. ಓಕೆ, ಎಸ್ ಕೇಳುಗರೆ, ನಾವು ಯಜ್ಞಾ ಮಂಗಳೂರು ಜೊತೆ ಮಾತಾಡ್ತಿದ್ದೇವೆ. ನೀವು ಕೂಡ ಯಜ್ಞ ಸರ್ ಜೊತೆ ಮಾತಾಡಬಹುದು, ನೀವು ಕೂಡ ಕರೆಯನ್ನ ಮಾಡಬಹುದು. ಕಾಲ್ ಮಾಡಬೇಕು ಸಂಖ್ಯೆ 6364204949, ಈ ಸಂಖ್ಯೆಗೆ ಕರೆಯನ್ನ ಮಾಡಿ. ನಿಮ್ಮಲ್ಲೂ ಕೂಡ ಏನಾದರೂ ಕುತೂಹಲಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ನೀವು ಕೇಳಬಹುದು ಅನ್ನೋದನ್ನು ತಮ್ಮಲ್ಲಿ ಹೇಳ್ತಾ ಒಂದು ಸಣ್ಣ ವಿರಾಮವನ್ನ ತೆಗೆದುಕೊಳ್ತೇವೆ. ಒಂದು ಹಾಡನ್ನು ಪ್ಲೇ ಮಾಡ್ತಿದ್ದೇನೆ, ಅದರ ನಂತರ ಮತ್ತೆ ಮಾತುಕತೆಯನ್ನ ಮುಂದುವರಿಸ್ತೇನೆ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಯಜ್ಞ ಸರ್ ಜೊತೆ ಮಾತಾಡ್ತಾ ಇದ್ದೇವೆ. ಯಜ್ಞ ಮಂಗಳೂರು ಫೋಟೋಗ್ರಫಿಯನ್ನೇ ಒಂದು ಯಜ್ಞದ ರೀತಿಯಲ್ಲಿ ಅವರು ಪಾಲಿಸಿಕೊಂಡು ಬಂದವರು. ಸೊ ಇವತ್ತು ಮಾತಾಡ್ತಿದ್ದೇವೆ, ನೀವು ಕೂಡ ಕರೆಯನ್ನು ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕರೆಯನ್ನು ಮಾಡಿ ಅಂತ ಹೇಳ್ತಾ. ಯಜ್ಞ ಸರ್, ನೀವು ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಬಿಡುವ ಯಾರು ಅಂತ ನೋಡುವ. ನಮಸ್ಕಾರ.
1: ಹಲೋ, ನಮಸ್ಕಾರ.
0: ನಮಸ್ತೆ.
1: ನಮಸ್ತೆ, ನಾನು ರತ್ನಾ ಶೆಟ್ಟಿ.
0: ಮಾತಾಡಿ ಸರ್ ಜೊತೆ.
1: ಸರ್
0: ರತ್ನಾ ಶೆಟ್ಟಿ.
1: ರತ್ನಾ ಶೆಟ್ಟಿ ಸರ್, ನಮಸ್ತೆ.
2: ನಮಸ್ತೆ, ಹೇಳಿ.
1: ಹೇಗಿದ್ದೀರಿ ಸರ್?
2: ಅಲ್ಲ,
1: ನೀವು ನಮ್ಮ ಸ್ಟುಡಿಯೋಲಿ ಬಂದು ಮಾತನಾಡುವಾಗ ನಿಮ್ಮ ಹತ್ರ ಮಾತನಾಡುವ ಒಂದು ಅವಕಾಶ ಸಿಕ್ಕಿತ್ತು ನನ್ಗೆ. ಹಾಗೆ ಮಾತನಾಡುವಂತ ಆಯ್ತು. ಮತ್ತೆ ನೀವು ನಮ್ಮ ಸ್ಟುಡಿಯೋಗೆ ಬಂದು ಮಾತನಾಡಿದಕ್ಕೆ ತುಂಬಾ ಧನ್ಯವಾದಗಳು ಸರ್
2: ನಿಮ್ಗೆ.
1: ಆಯ್ತಾಯ್ತು.
0: ಸರ್, ನಾವು ಮಾತಾಡ್ತಾ ಇದ್ವಿ ಈ ಫೋಟೋಗ್ರಫಿಯ ಬಗ್ಗೆ. ಅನೇಕ ಫೋಟೋಗಳು 50 ವರ್ಷದಲ್ಲಿ ಎಲ್ಲೆಲ್ಲ ಹೋಗಿದ್ದೀರಿ, ಎಲ್ಲೆಲ್ಲ ಫೋಟೋ ತೆಗ್ದಿರಿ, ಅದು ನಿಮ್ಗೆ ನಿಮ್ಗೂ ಕೂಡ ನೆನಪಿದೆಯಲ್ಲೋ ಗೊತ್ತಿಲ್ಲ ಅಷ್ಟು. ಆದ್ರೆ ಕೆಲವೊಂದು ಘಟನೆಗಳು ನಮ್ಗೆ ಯಾವಾಗ್ಲೂ ಅಚ್ಚಳಿಯದೆ ಮನಸ್ಸಲ್ಲಿ ಉಳಿಯುವಂತದ್ದು ಇರುತ್ತೆ. ಅದು ಯಾವ್ದು ನೆನಪು ಮಾಡಿಕೊಳ್ಳಿ?
2: ಅದ್ರಲ್ಲಿ ಹೆಚ್ಚು ನನಗೆ ನೆನಪು ಉಳಿಯುವಂತಹದ್ದು ಒಂದು 30-35 ವರ್ಷದ ಹಿಂದೆ ಒಂದು ಹೆಲಿಕಾಪ್ಟರ್ ದುರಂತ ಇದಾದದ್ದು. ಇಲ್ಲಿ ಮಳೆಗಾಲದಲ್ಲಿ ಇದೇ ಸಾಧಾರಣ ಜಿಲ್ಲೆಯಲ್ಲಿ ಆಗಿರ್ಬೇಕು, ಚಾರ್ಮಾಡಿ ಘಾಟಿ ಅಲ್ರಿ, ಕಾಡಮನೆ ಎಷ್ಟೇಷ್ಟು ಹೇಳಿ, ಅಲ್ಲಿ ಒಂದು ಹೆಲಿಕಾಪ್ಟರ್ ಗೋವಾದಿಂದ ಇಬ್ಬರು ಅದನ್ನು ಹಿಡಿದುಕೊಂಡು ಹೋಗ್ತಾ ಇದ್ದದು. ಭಯಂಕರ ಜೋರು ಜಡಿ ಮಳೆ ಹೇಳಿದ್ರೆ ಏನು ಕಾಣ್ತಾ ಇದ್ದು. ಅದು ಹೋಗಿ ಮತ್ತೆ ಅದು ಗೊತ್ತೇ ಆಗ್ಲಿಲ್ಲ, ಅಂದ್ರೆ ಸಿಗ್ನಲ್ಲೇ ಸಿಗ್ಲಿಲ್ಲ. ಕಡೆಗೆ ಮಾರದಿನ ಆಗುವಾಗ ನಮ್ಗೆ ಸ್ವಲ್ಪ ನ್ಯೂಸ್ ಬಂತು, ಚಾರ್ಮಾಡಿ ಹತ್ರ ಸಕಲೇಶ್ಪುರ ಹತ್ರ ಕಾಡಮನೆ ಎಸ್ಟೇಟ್ ಹೇಳಿ ಅಲ್ಲಿ ಇದಾಗಿದೆ ಅಂತೇಳಿ. ಕಡೆಗೆ ನಾನು, ಮನೋಹರ್ ಪ್ರಸಾದ್ ಮತ್ತೆ ನಂದಳಿಗೆ ಬಾಲಚಂದ್ರ ಅಂತ ನಮ್ಮ ಫ್ರೆಂಡ್ ಇದ್ರು, ನಾವು 3 ಜನ ಹೊರಟದ್ ನೋಡುವ ಅಂತ
0: ಹೇಳಿ. ಮುದ್ದಣ್ಣ
2: ನಂದಳಿಗೆ ಬಾಲಚಂದ್ರ ನಮ್ಮ ಒಳ್ಳೆ ಫ್ರೆಂಡ್ ಅವರು. ನಾವು 3 ಜನ ಕಾರ್ನಲ್ಲಿ ಹೋದದ್ದು. ಕಾರ್ನಲ್ಲಿ ಹೋಗಿ ಅಲ್ಲಿ ನಿಂತು ಅಲ್ಲಿದ್ದ ಕೆಲಸದವರನ್ನು ಕರ್ಕೊಂಡು ಹೊರಟದ್ದು. ಸಾಧಾರಣ 13 ಕಿಲೋಮೀಟರ್ ನಡ್ದುಕೊಂಡು ಹೋಗಿದ್ದಾರೆ ಗುಡ್ಡದಲ್ಲಿ, ಮಳೆಯಲ್ಲಿ ಮಳೆ ನಡೆದುಕೊಂಡು ಹೋಗಿಬೇಕಾಯ್ತು ನಮ್ಗೆ. ನನ್ನ ಕ್ಯಾಮರಾ ಎಲ್ಲ ಬ್ಯಾಗ್ ಅನ್ನೆಲ್ಲ ತಲೆ ಮೇಲೆ ಇಟ್ಟುಕೊಂಡು ನೀರು ಬೀಳದಾಗೆ ಒಂದು ಹೋಗುವಾಗ ಒಂದು 7-8 ತೊರೆಗಳು, ಗುಡ್ಡ ಅಪ್ ಅಂಡ್ ಡೌನ್ ಅದು ಇದೆಲ್ಲ ಇತ್ತಲ್ಲ, ಅದನ್ನೆಲ್ಲ ಇದು ಮಾಡಿಕೊಂಡು ಹೋಗಿ ಕಡೆಗೆ ಅಲ್ಲಿ ಹತ್ರ ಮುಟ್ಲಿಕ್ಕೆ ಆಗುವಾಗ ನಮ್ಗೆ ಅದು ಸಿಕ್ಕಿತ್ತು. ಅದು ಎಲ್ಲಿ ಹೆಲಿಕಾಪ್ಟರ್ ಬಿದ್ದದಿತ್ತು, ಅದರಲ್ಲಿ ಒಳಗೆ ಒಂದು ಪೈಲಟ್ ಶವ ಇತ್ತು, ಕೆಳಗೆ ಒಂದು ಶವ ಇತ್ತು. ಅಂದ್ರೆ ಅದು ಮಳೆಗಾಲ ಇದಾದ್ರಿಂದ ಒಳ್ಳೆ ಕೋಲ್ಡ್ ಇದು ಇತ್ತು ಅಲ್ಲಿ, ಹಾಗಾಗಿ ಏನಾಗಲಿಲ್ಲ ಹಾಗೆ ಇತ್ತು. ಕಡೆಗೆ
0: ಎಷ್ಟು ದಿನ ಆಗಿತ್ತು? ಬಿದ್ದ ಎಷ್ಟು ದಿನ ಆಗಿತ್ತು?
2: ಒಂದು 2-3 ದಿನ ಆಗಿರ್ಬೋದು ಅಷ್ಟೇ.
0: ಯಾರಿಗೆ ಗೊತ್ತಿಲ್ಲ?
2: ಗೊತ್ತಾಗ್ಲಿ, ಅಲ್ಲಿ ಹುಡುಕ್ಲಿಕ್ಕೆ ಹೋಗ್ಲಿಕ್ಕೆ ಅಷ್ಟು ದೂರ ಉಂಟಲ್ಲ.
0: ನಿಮ್ಗೆ ಗೊತ್ತಾಗಿದ್ದು?
2: ಅದು ಯಾರೋ ಅಲ್ಲಿ ಊರಿನವರು ಯಾರೋ ಹೇಳಿದ್ ಅಲ್ಲಿ ಆ ಸೈಡ್ ಬಿದ್ದಿರ್ಬೇಕು ಅಂತ ಹೇಳಿ. ಅವ್ರಿಗೆ ಅವ್ರಿಗೆ ಅಂದಾಜ್ ಇರ್ತದೆ ನೋಡಿ ಅಲ್ಲಿ ತನಕ. ಹಾಗೆ ಮತ್ತೆ ಅಲ್ಲಿ ಹೋದಾಗ ಅಲ್ಲಿ ಎಲ್ಲ ಕೆಲಸದವರೆಲ್ಲ ಅವರೆಲ್ಲ ಕಾಡಿನಲ್ಲ ತಿರುಗಾಡುವರಲ್ಲ, ಅವ್ರು ಹೇಳಿದ್ರು ಅಲ್ಲಿ ಇಲ್ಲಿ ಇಂಥ ಕಡೆ ಇರಬೇಕು ಅಂತ ಹೇಳ್ಕೊಂಡು ನೋಡುವ ಬರ್ತೀರ ಹೇಳಿದ್ರು, ಬರ್ತಾನೆ ಹೇಳಿದ್ರು. ಹಾಗೆ ಅಲ್ಲಿ ಒಬ್ಬ ಇವನ್ನ ಹಿಡಿದುಕೊಂಡು ನಾವು ಹೋದದ್ದು. ಹಾಗೆ ಸಿಕ್ಕಿದೆ. ಮತ್ತೆ ಅಲ್ಲೆಲ್ಲ ಫೋಟೋ ತೆಗೆದು ಕಡೆಗೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹೊಡೆದದ್ದು. ಅವರು ನಮ್ಮ ನಂತರ ಬಂದದ್ದವರು, ಅವರಿಗೂ ಕಡೆಗೆ ನನ್ನ ಹತ್ರವೇ ಫೋಟೋ ಬಂದು ಆಫೀಸ್ಗೆ ಬಂದು ನನ್ನ ಫೋಟೋ ತಗೊಂಡದ್ದವರು.
0: ಈಗಲೂ ಇದೆ ಫೋಟೋಸ್? ಈಗಲೂ ಇದೆ ಫೋಟೋಸ್
2: ಉಂಟು, ಈಗಲೂ ಇದೆ. ಹೆಲಿಕಾಪ್ಟರ್ ಫೋಟೋ ಈಗಲೂ ಇದೆ. ಹಾಗೆ ಮನೋಹರ್ ಪ್ರಸಾದ್ ನಂದಳಿ ಬಾಲಚಂದ್ರ ಎಲ್ಲ ಇದ್ರಲ್ಲ.
0: ಓಕೆ ಓಕೆ ಓಕೆ. ಒಬ್ರು ಕಾಲರ್ ಇದ್ದಾರೆ ಸರ್, ಯಾರು ಅಂತ ನೋಡುವ. ನಮಸ್ಕಾರ.
3: ನಮಸ್ಕಾರ ಅಭಿಷೇಕ್.
0: ನಮಸ್ಕಾರ ರೋಷನ್ ಅಂತ. ರೋಷನ್ ಮಾತಾಡಿ.
3: ಯಜ್ಞ ಸರ್ ಅವರು ದೊಡ್ಡ ಅಭಿಮಾನಿ, ಪ್ರತಿಯೊಂದು ರಕ್ಷಣಾ ಫೋಟೋಗಳ
2: ನೋಡಿದ್ದಾರೆ.
3: ಸೊ ಫೋಟೋಗಳಲ್ಲಿ ಏನು ಇಡೀ ಚಿತ್ರಣವನ್ನು ಒಂದು ಕೊಡುವಂತ ಒಂದು ಏನಂತಾರೆ ಚಾಕಚಕ್ಯತೆ ಅವರ ಫೋಟೋಗ್ರಫಿಯಲ್ಲಿದೆ.
0: ಬಹುಶಃ
3: ಅಪರೂಪದ ಫೋಟೋಗ್ರಾಫರ್ಗಳೇ ಅವರೊಬ್ರು. ಫೋಟೋಗ್ರಫಿಯಲ್ಲಿ ನಾನು ತುಂಬಾ ಜನರನ್ನು ನೋಡಿದ್ದೇನೆ, ಆದ್ರೆ ಯಜ್ಞ ಸರ್ ಅನ್ನು ಯಾವತ್ತು ಫಾಲೋ ಮಾಡ್ತೇನೆ. ಮತ್ತು ಇವ ಆಗಿರ್ಬೋದು ಉದಯವಾಣಿಯಲ್ಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಆಗಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ. ಸೊ ಸರ್ ಅವರು ಬಂದದ್ದು ರೇಡಿಯೋ ಸರ್ ತುಂಬಾ ಖುಷಿ ಆಯ್ತು ಸರ್. ಆಲ್ ದ ಬೆಸ್ಟ್ ಸರ್.
0: ಎಸ್,
2: ಓಕೆ,
0: ಥ್ಯಾಂಕ್ ಯು. ಈಗಲೂ ಕೂಡ ನಾವು ಹೇಳೋದು ಫೋಟೋ ಅನ್ನುವಂಥದ್ದು ಒಂದು ಎಷ್ಟು ಒಂದು ಒಳ್ಳೆ ಮೆಮೊರೀಸ್ ಅಲ್ಲ ಸರ್. ಇಲ್ದಿದ್ರೆ
2: ಕಾಲದಲ್ಲ ಈಗಲೂ ಅದಕ್ಕೆಲ್ಲ ಈಗ ಏನಾಗಿದೆ ಹೇಳಿದ್ರೆ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತಾ ಇರೋದು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಉಂಟಲ್ಲ, ನಮ್ಗೆ ಯಾವ ಫೋಟೋವನ್ನು ಒರಿಜಿನಲ್ ಅಲ್ಲ ಇವರು ಡೂಪ್ಲಿಕೇಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಅದರ ಗ್ರೇಡ್ ಕಡಿಮೆ ಆಗ್ತಾ ಬರ್ತದೆ
0: ಅಲ್ವಾ. ಕಾಲ್ ಇದ್ದಾರೆ ಸರ್. ಹಲೋ, ನಮಸ್ಕಾರ.
4: ಹಲೋ
0: ನಮಸ್ತೆ.
4: ನಮಸ್ತೆ ಸರ್.
0: ನಮಸ್ತೆ
4: ಪೂರ್ಣಿಮಾ ಕಲೆತೂರಿಂದ.
0: ಓಕೆ, ಮಾತಾಡಿ ಪೂರ್ಣಿಮಾ ಅವರೇ. ಮಾತಾಡಿ
4: ಸರ್. ನಮಸ್ತೆ.
2: ನಮಸ್ತೆ,
4: ಹೇಗಿದ್ದೀರಾ?
2: ಇದ್ದೇನೆ.
4: ಹೌದಾ? ನಾನಂದ್ರೆ ಕೇಳುದಂದ್ರೆ, ಕೆಲವು ಒಂದು ಸೂಕ್ಷ್ಮ ಸನ್ನಿವೇಶ ಇರ್ತದಲ್ಲ, ಅಂದ್ರೆ ದುಃಖದ ಸಂದರ್ಭ, ಅಪಘಾತ, ಇಂಥ ಟೈಮಲ್ಲೆಲ್ಲ ಪೊಟ್ಟ ತೆಗೆಯುವಾಗ ನಿಮ್ಮ ವೈಯಕ್ತಿಕ ಭಾವನೆ, ವೃತ್ತಿಪರತೆ ಎಲ್ಲ ಅದು ಹೇಗೆ ನಿಭಾಯಿಸ್ತಿದ್ರಿ?
0: ಏನಾದ್ರು
4: ಸವಾಲು
2: ಎದುರಿಸಿದ್ರೆ ಹೋಗುದಿಲ್ಲ
4: ಪತ್ರಿಕೆ ಅಂತ ಹೇಳಿದ್ರೆ, ಪತ್ರಿಕೆಯಲ್ಲಿ ಇರುವಾಗ ಇಂಥದೆಲ್ಲ ಸಾಮಾನ್ಯ
2: ಹೋಗ್ಲೇಬೇಕಾಗ್ತದೆ. ಪತ್ರಿಕೆಯಲ್ಲಿ ಇರುವಾಗ ನನ್ನ ಭಾವನೆಗೆ ಅದಕ್ಕೆ ಅಲ್ಲಿ ಏನು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಕಣ್ಣು ಮುಚ್ಚಿ ಹೋಗಿ ನನ್ನ ಕೆಲಸ ಫೋಟೋ ತೆಗೆದು ಅದು ತೆಗೆದು ಬರೋದು ಮತ್ತೆ ಕೆಲಸ. ನನ್ನ ಭಾವನೆಯನ್ನೆಲ್ಲ ಅಲ್ಲಿ ಪ್ರಕಟ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಉದಾಹರಣೆಗೆ ಒಮ್ಮೆ
4: ಸವಾಲು ಎದುರಿಸಿದ್ರೆ ಅಂದ್ರೆ ನೆನಪು ಮಾಡಿ ಕೊಟ್ಟರೆ ಒಳ್ಳೆಯದು.
0: ಧನ್ಯವಾದ. ಹೇಳಿದ ಕೇಳ್ತಾ ಇದ್ರಿ ಸರ್. ನೀವು
2: ಹೌದು, ಅದು ನೇತ್ರಾವತಿ ಇದರಲ್ಲಿ ಒಂದು ಡೆತ್ ಆಗಿತ್ತು, ರಾತ್ರಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲಿ ರಾತ್ರಿ ಯಾರಿಗೆ ಗೊತ್ತಾಗ್ಲಿಲ್ಲ. ಅದರ ಮೇಲೆ ಬೇಕಾದಷ್ಟು ಲಾರಿಗಳೆಲ್ಲ ಹೋಗಿ ಬೆಳಿಗ್ಗೆ ಆಗೋ ಗೊತ್ತಾಯ್ತು. ನಾವು ಹೋಗಿ ನೋಡುವಾಗ ಎಲ್ಲ ಅಪ್ಪಚ್ಚಿಯಾಗಿ ಇದಾಗಿದೆ. ನನಗೆ ಫೋಟೋ ಬೇಕೇ ಬೇಕು, ದೂರದಿಂದ ಫೋಟೋ ತೆಗೆದು ಬಂದಿದ್ದೇನೆ ಎಂತ ಮಾಡುದು ಅದನ್ನು ನೋಡಿ ಯಾರು ಏನು ಅಂತ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ. ನೋಡಿ, ನಾವು ನಮ್ಮ ಭಾವನೆ ಎಂತದ್ದು ಅಲ್ಲಿ ಇದು ಮಾಡಿದಲ್ಲ. ಮತ್ತೊಂದ್ಸರ್ತಿ ನೇತ್ರಾವತಿ ಒಂದು ಇಡೀ ಫ್ಯಾಮಿಲಿಯವರು ಸುಸೈಡ್ ಮಾಡಿಕೊಂಡು ಕೈಗೆ ಹಗ್ಗ ಕಟ್ಟಿಕೊಂಡು ಆರು ಜನ ಒಟ್ಟಿಗೆ ಇದಾಗಿದೆ ಪಣಬೂರು ಬೀಚ್ ನಲ್ಲಿ. ನಾವೆಂತ ಮಾಡುದು, ತೆಗೆದು ಬರುದು ಅಷ್ಟೇ. ನಾವು ನನ್ನ ಭಾವನೆಗಳಲ್ಲಿ ಇದು ಮಾಡ್ಲಿಕ್ಕೆ ಆಗುದೇ
0: ಇಲ್ಲ.
2: ಖುಷಿ ಆದ್ರೆ ಮಾಡುದು, ಇಂಥದ್ದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ದುಃಖದ್ದೆಲ್ಲ ಮಾಡ್ಲೇಬೇಕಾಗ್ತದೆ
0: ಅಂತ. ಸೊ ಆಗ್ತಾನೆ ಹೆಲಿಕಾಪ್ಟರ್ ಒಂದು ಹೇಳಿದ್ರಿ ಸರ್, ಅದನ್ನು ಬಿಟ್ಟು ಬೇರೆ ಏನಾದ್ರು ಇದೆಯಾ ಅಂತ ಏನಾದ್ರು ಘಟನೆಗಳು ನೆನಪಲ್ಲಿ?
2: ಅಂಥದ್ದು ಸಾಧಾರಣ ಎಲ್ಲ ಇದೇ ಇರ್ತದೆ ನಮ್ಗೆ, ಮತ್ತೆ ಪೊಲೀಸ್ನವರೊಟ್ಟಿಗೆ ಜಗಳ ಅದು ಇದೆಲ್ಲ ಇರ್ತದೆ. ಜಗಳ ನಂತದವರೆಲ್ಲ ನಮ್ಗೆ ಕೆಲವು ಸತಿ ಪ್ರೈಮ್ ಮಿನಿಸ್ಟರ್ ಬಂದಾಗೆಲ್ಲ ನಮ್ಗೆ ಮೇಲೆ ಹೋಗ್ಲಿಕ್ಕೆ ರೆಸ್ಟ್ರಿಕ್ಷನ್ ಮಾಡ್ತಾರೆ ಅವರು, ನಿಮ್ಗೆ ಫಾಸ್ಟ್ ಬೇಕು ಅದು ಬೇಕು ಇದು ಬೇಕು ಅಂತೆಲ್ಲ. ಕೊಡಗೆ ಅವತ್ತರಲ್ಲಿ ಏನಾದ್ರು ಮಾಡಿ ನಮ್ಗೆ ನಮ್ಮ ಫೋಟೋ ತೆಗೆದು ಆಗ್ಬೇಕಲ್ಲ, ಎಲ್ಲಿ ಏನು ಇದು ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ. ನನಗೆ ಪೇಪರ್ನ ಅವರಿಗೆ ಫೋಟೋ ಬೇಕು, ನನ್ನ ಯಾವ ಕಷ್ಟಪಟ್ಟು ಇದು ಮಾಡಿ ಅದವರಿಗೆ ಅವರಿಗೆ ರಾತ್ರಿ ಒಳಗೆ ಫೋಟೋ ಸಿಕ್ಕಿದ್ರೆ ಮಾತ್ರ. ನಾವು ಅದಕ್ಕೆ ಬೇಕಾದ ಕೆಲಸ ಇಲ್ಲಿ ತೆಗೆದು ಸ್ಕೂಟರ್ನಲ್ಲಿ ಹೋದದ್ದು ಉಂಟು ಮಣಿಪಾಲಕ್ಕೆ. ಅದು ಮಾರನೇ ದಿನ ಬಂದು ಮತ್ತೆ ಹಳತ್ತಾಯ್ತು ನೋಡಿ, ಬೆಳಿಗ್ಗೆ ಬರೋದಿದ್ರೆ ಮತ್ತೆ ಹಳತ್ತಾಯ್ತು. ಹಾಗೆ ಅದು ಅಷ್ಟೆಲ್ಲ ನಾವು ಇದು ಮಾಡಿದೆ. ಮತ್ತೆ ನಮ್ಗೆ ಪೇಪರ್ ಇಂದ ನಮ್ಗೆ ಒಳ್ಳೆ ಇದಕ್ಕಿತ್ತು. ಹಾಗೆ ಮೋಹನ್ದಾಸ್ ಭಾಯಿ ಹೇಳಿದ್ದು ಅವ್ರಿಗೆ ಒಳ್ಳೆ ಇಂಟ್ರೆಸ್ಟ್ ಇತ್ತು, ಅವ್ರು ಭಾರಿ ಇಂಟ್ರೆಸ್ಟ್ ಅಲ್ಲಿ ಇದು ಮಾಡ್ತಾ ಇದ್ರಲ್ಲ.
0: ಸರ್, ನಿಮ್ಮ ಕಾಲದಲ್ಲಿ ನಿಮ್ಗೆ ಸಮಾನ ವಯಸ್ಕರಾಗಿದ್ದಂತ ಫೋಟೋಗ್ರಾಫರ್ಸ್ಗಳನ್ನು ಯಾರು ನೀವು ನೆನಪು ಮಾಡಿಕೊಳ್ತೀರಿ?
2: ಈಗ ನನ್ನ ಕಾಲದಲ್ಲಿ ಇದ್ದದ್ದು ಅದೇ ಕರುಣಾಕರ್ ಹೇಳಿ ಅವರು ಹೊಸ ದಿಗಂತಕ್ಕೆ ವರ್ಕ್ ಮಾಡ್ತಿದ್ರು, ನಾನು ಉದಯವಾಣಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಮತ್ತೆ ಮುಂಗಾರು ಹೇಳಿತ್ತು ಅದರಲ್ಲಿ ಅವತ್ತು ತೀರಿಹೋದೆ ಇತ್ತೀಚೆಗೆ. ಅದೇ ಎಂತ ಮಾಡ್ಲಿಕ್ಕೆ ಮತ್ತೆ ಯಾರು ಅಷ್ಟು ನಮ್ಮ ಕಾಲದಲ್ಲಿ ಇದ್ದವರು ಯಾರು ಇಲ್ಲ.
0: ಮತ್ತೆ ಇನ್ನೊಂದು ಸರ್, ಉದಯವಾಣಿಯ ಜೊತೆಗೆ ನೀವು ಪ್ರಜಾವಾಣಿ ಬೇರೆ ಬೇರೆ
2: ಪ್ರಜಾವಾಣಿಗೆಲ್ಲ ಕೊಡ್ತಾ ಇಲ್ಲ. ನಾನು ಒಂದು ಪೇಪರ್ ಹೋದ ನಂತರ ಒಂದು ಪೇಪರ್ಗೆ ಕೊಡ್ಬೇಕು, ನಂತರ ಬಿಟ್ಟ ನಂತರ ಒಂದು ಹೇಳಿದ್ರೆ ನಮ್ಮ ಪೇಪರ್ ಅಲ್ಲಿಗೆ ಕೊಟ್ಟದ್ದನ್ನು ಕೊಡಬಾರ್ದು. ಅದು ನನ್ನ ಕೆಲವು ಸತ್ಯ ಏನಾಯ್ತು ಹೇಳಿದ್ರೆ ಅದು ಅವರಿಗೆ ಸಿಕ್ಕುವ ಚಾನ್ಸಸ್ ಇಲ್ಲ. ಹಾಗೆ ನಾನು ನಮ್ಗೆ ಇದ್ದದ್ದನ್ನು ಕೊಡ್ತಾ ಇದ್ದೆ ನಾನು. ಇದೇ ಮಸ್ತಕಾಭಿಷೇಕ ಹೇಳಿದಲ್ಲ, ಅದು ಬೆಳಿಗ್ಗೆ ಆಗಿ ಮಧ್ಯಾಹ್ನ ಆಗಿ ನಾನು ಅಲ್ಲಿ ಡೆವಲಪ್ ಮಾಡಿ ಪ್ರಿಂಟ್ ಮಾಡಿ ಕಾರ್ನಲ್ಲಿ ಬರುವಾಗ ಒಣಗಿಸಿಕೊಂಡು ಬಂದದ್ದು ಕಾರ್ನಲ್ಲಿ. ಹೀಗೆ ಮೊನ್ನೆ ಇವರು ಹೇಳಿದ್ರು ಹಾಗೆ ಗಾಳಿಗೆ ಒಣಗಿಸಿ ಬಂದ. ಆಗ ಹೊಸ ದಿಗಂತ ಫೋಟೋಗ್ರಾಫರ್ ಇಲ್ಲ ಇದೇ ಇಲ್ಲ, ಕಡೆಗೆ ನಾನೇ ಕೊಟ್ಟದ್ದು ನನ್ನ ಇದರಿಂದ ಕಲೆಕ್ಷನ್. ಉದಾಹರಣೆ ಕೊಟ್ಟದ್ದು ಕೊಡ್ಲಿಲ್ಲ ಅವ್ರಿಗೆ ಬೇರೆ.
0: ನೀವು ಕೆಲವು ಮಸ್ತಕಾಭಿಷೇಕ ನೋಡಿರ್ಬೋದು?
2: ನಾಲ್ಕು ಮಸ್ತಕಾಭಿಷೇಕ ನೋಡಿದ್ರು, ಮತ್ತೆ ಉಳಿದ್ರೆ ಎಲ್ಲವೂ ಮೂರು ನಾಲ್ಕು ಸತಿ ನೋಡಿದೆ.
0: ಒಂದು ಆಗೋದು ಎಷ್ಟು ವರ್ಷ?
2: 12 ವರ್ಷ.
0: 12 ವರ್ಷ.
2: 12 ವರ್ಷ. ಈಗ ಧರ್ಮಸ್ಥಳದ್ದು ಅದು ಇನಾಗ್ರೇಷನ್ ಆಗುವಾಗ ನೋಡಿದ್ದೇನೆ. ಕಾರ್ಕಳದ್ದು 2-3 ಏನಾಯ್ತು, ವೇಣೂರಿದ್ದು 2 ಇದಾಯ್ತು. ಅದೇ ಮತ್ತೆ ಬೆಳಗೊಳದ್ದು ಅದೇ 4 ಇದಾಗಿದೆ. ಈಗ ಇನ್ನು 18ಕ್ಕೆ ಒಂದಾಯ್ತು ಲಾಸ್ಟ್. ಆಗ ಈ ಸ್ವಾಮೀಜಿಯವರದ್ದು ಅವರು ಮತ್ತೆ ತೀರೋದ್ರು ಅವರು, ಅವರ ಪೋರ್ಟ್ರೇಟ್ ನನಗೆ ಭಾರಿ ಇದಾಯ್ತು. ಅದು ದೊಡ್ಡ ದೊಡ್ಡ ಇದೆಲ್ಲ ಮಾಡಿಕೊಂಡು ಇದು ಮಾಡಿದ್ರು ಪೋರ್ಟ್ರೇಟ್ಸ್ ಅವ್ರದ್ದು ಒಳ್ಳೆ ಇದು ಬಂದಿತ್ತು ಹಾಗಾಗಿ.
0: ಸೊ ಈಗ ಸರ್, ಈಗ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಿ ಸರ್?
2: ಇಲ್ಲ ಫ್ರೀ ಟೈಮ್ ಅಂತಿಲ್ಲ, ನಾನೀಗ ಮೆಲ್ಲಕ್ಕೆ ಒಂದು ಸ್ಟುಡಿಯೋಕ್ಕೆ ಸೆಟಪ್ ಮಾಡ್ತಾ ಇದ್ದೇನೆ. ನಾನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬೋರ್ ಆಗ್ತದೆ. ಹೆಚ್ಚಿನವರು ಅಲ್ಲಿಗೆ ಫೋಟೋದಲ್ಲಿ ಅಲ್ಲಿಗೆ ಬರ್ತಾರೆ, ನೀವೇ ತೆಗೆ ನಮ್ಗೆ ಬೇರೆ ಸಮಾಧಾನ ಆಗುದಿಲ್ಲ, ನೀವೇ ತೆಗಿಬೇಕು ಹೇಳಿಕೊಂಡು ಹಾಗೆ ಅಲ್ಲಿಗ ಸೆಟ್ ಮಾಡಿದ್ರೆ ಅಷ್ಟೇ, ಇನ್ನು ಸರಿಯಾಗಿ ಇದಾಗ್ಲಿಲ್ಲ. ಇದಾಗಬೇಕು ಬರೋ ತಿಂಗಳ ಒಂದು 2 ಡ್ಯಾನ್ಸ್ ಇದ್ದ ಫೋಟೋದಕ್ಕೆಲ್ಲ ಈಗಲೇ ಇದು ಮಾಡಿ ಹೋಗಿದ್ದಾರೆಲ್ಲ. ನಂಗೆ ಟೈಮ್ ಪಾಸ್ ಆಗ್ತದೆ ನೋಡಿ, ಕಂಪ್ಯೂಟರ್ ಅಲ್ಲಿ ಕೂತ್ಕೊಂಡು ಇದು ಮಾಡಿ ಬೇರೆ ನಾನು ಇದಕ್ಕೆ ಹೋಗುದಿಲ್ಲ. ಫಂಕ್ಷನ್ಗೆ ಯಾವುದಕ್ಕೂ ನಾನು ಈಗ ಇಲ್ಲ. ಒಂದು ಇವರ ಫಂಕ್ಷನ್ ಗೆ ಮಾತ್ರ ಹೋಗ್ತಾ ಇರ್ತೇನೆ ನಾನು, ಆಳ್ವಾರದು ಮೋಹನ್ ಆಳ್ವಾರದು ಅಲ್ಲಿ ಫಂಕ್ಷನ್ ಗೆ ವಿರಾಸತ್ತು ಅದಿದೆಲ್ಲ ಅವರ ಇದಕ್ಕೆ ಮಾತ್ರ ಹೋಗುದು ನಾನು, ಬೇರೆ ಯಾವ್ದಕ್ಕೂ ನಾನು ಹೋಗ್ತಾ ಇಲ್ಲ. ಸಾಕು ಹೇಳಿ ಒಂದು ಈಗ ಬೇಕಾದಷ್ಟು ಫೋಟೋಗ್ರಾಫಿ ನಾವು ಹಳಬರಲ್ಲ ಇನ್ನಂತದ್ದು ಅಲ್ಲಿ ಹೋಗಿ ಇದು ಮಾಡುದು ಹೊಸಬರಿಗೆ ಅವಕಾಶ.
0: ಸೊ ಈಗ ನಿಮ್ ಅಪ್ಡೇಟೆಡ್ ಕ್ಯಾಮರಾ ಇದೆಯಾ ಸರ್? ಈಗ ಕಾಲಕ್ಕೆ ಬೇಕಾಗಿರೋದು
2: ಅಪ್ಡೇಟ್ ಅದೇ, ಅದಕ್ಕಿಂತ ಅಪ್ಡೇಟ್ ನಾನು ಹೋಗ್ಲಿಲ್ಲ. ನನ್ನ ಹಂತಕ್ಕೆ ಸಾಕು ಹೇಳಿ ಕ್ಯಾನನ್ 5D Mark III ಹೇಳಿದೆ, ನನ್ನ ಹಾತಕ್ಕೆ ಸಾಕು ಹೇಳಿ ಅದ್ರ ಅದಕ್ಕಿಂತ ಜಾಸ್ತಿ ಹೋಗ್ಲಿಲ್ಲ. ಈಗ ಮಿರರ್ಲೆಸ್ ಅದು ಇದ್ರಲ್ಲಿ ತುಂಬಾ ಎಲ್ಲ ಬರ್ತಾ ಉಂಟಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕಲ್ಲ ಲಕ್ಷಗಟ್ಟಲೆ. ನಾನು ಆರ್ಡರ್ಗೆ ಹೋಗುದಿಲ್ಲ ಅಲ್ಲ, ಮತ್ತೆ ಯಾಕೆ ಇನ್ವೆಸ್ಟ್ ಮಾಡ್ಬೇಕು ಹೇಳ್ಕೊಂಡು ನಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ನನ್ಗೆ ಇದ್ದದ್ದು ಸಾಕು.
0: ನಿಮ್ಮ ಈ ಪ್ರವೃತ್ತಿಯನ್ನ ವೃತ್ತಿಯನ್ನ ಮನೆಯಲ್ಲಿ ಯಾರಾದ್ರೂ ಮುಂದುವರಿಸಿದಾರ ಸರ್?
2: ಇಲ್ಲ, ಮನೆ ಎಲ್ಲರಿಗೂ ಇಂಟ್ರೆಸ್ಟ್ ಉಂಟು ತೆಗಿತಾರೆ, ಆದ್ರೆ ಸೀರಿಯಸ್ ಆಗಿ ಯಾರು ಮಾಡ್ತಾ ಇಲ್ಲ. ಅವ್ರದ್ದು ಅವ್ರದ್ದೇ ಬೇರೆ ಇಂಜಿನ್, ಈಗ ಹೊಸ ಇದು ಕಂಪ್ಯೂಟರ್ ಅದು ಇದು ಅದರಲ್ಲೇ ಎಲ್ಲ ಇದ್ದಾರೆ. ನನ್ನ ಇಬ್ರು ಹುಡುಗರು ಇಬ್ರು ಹುಡುಗಿಯರು ಸಹ ಕಂಪ್ಯೂಟರ್ ಇದರಲ್ಲೇ ಇದ್ದಾರೆ.
0: ಒಂದ್ ವೇಳೆ ಯಜ್ಞ ಅವರು ಫೋಟೋಗ್ರಾಫರ್ ಆಗದೇ ಇರ್ತಿದ್ರು ಒಳ್ಳೆ ಆರ್ಟಿಸ್ಟ್ ಆಗ್ತಿದ್ರು.
2: ಆಗ್ತಿದ್ದ ಅದು ಆಗ್ಬೇಕು ಹೇಳಿ ನಂಗೆ ಮನಸ್ಸಿದ್ದದ್ದು, ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ ಹೇಳಿ ಇದಕ್ಕೆ ಬಂದದ್ದು ನಾನು, ಅದನ್ನೇ ಇದಕ್ಕೆ ಇಲ್ಲಿ ಇದ್ ಮಾಡ್ಲಿಕ್ಕೆ ಬಂದದ್ದು. ಆಕ್ಚುಲಿ ನನ್ಗೆ ಇಂಟ್ರೆಸ್ಟ್ ಇದ್ದದೆ ಚಿತ್ರಕಲ ಆಗುದು.
0: ಚಿತ್ರ ಬಿಡಿಸಲ್ಲ ಸರ್ ಈಗ?
2: ಈಗಿಲ್ಲ, ಈ ಫೋಟೋಗ್ರಫಿ ಬಂದು ಅಂದ್ರೆ ನಂಗೆ ಟೈಮ್ ಸಾಕಾಗ್ತಿಲ್ಲ ಆಯ್ತು. ಆಗ ಅದು ಪೇಪರ್ಗೆಲ್ಲ ತೆಗೆದು ಡೆವಲಪ್ ಮಾಡಿ ಪ್ರಿಂಟ್ ಮಾಡಿ ಕೊಡುವಾಗಲೇ ಇಡೀ ದಿನ ಆಗ್ತದೆ. ಆಗ ಒಂದು ಫೋಟೋ ತೆಗೆದು ಬಂದು ಕಟ್ ಮಾಡಿ ಅದೇ ಹೇಳಿದಲ್ಲ, ಒಂದು 2 ಗಂಟೆ ನಮ್ಗೆ ಇದಾಗ್ತದೆ ನೋಡಿ. ಹಾಗೆ ಅದರಲ್ಲೇ ಹೋಗ್ತದೆ ಸಮಯ, ಮತ್ತೆ ಅದಕ್ಕೆ ಪೇಷನ್ಸ್ ಇರುವುದಿಲ್ಲ. ಅದಕ್ಕೆ ಪೇಷನ್ಸ್ ಬೇಕು. ಆರ್ಟ್ ಕಲಿಬೇಕಾದ್ರೆ ನಿಮ್ಗೆ ಅಷ್ಟು ತಾಳ್ಮೆ ಇದ್ರೆ ಮಾತ್ರ ಆಗ್ತದೆ. ಆಗ ಮತ್ತೆ ನಾನು ಮಾಡುದು, ನಾನು ಕಾರ್ಟೂನ್ ಮಾಡ್ತಾ ಇದ್ದೆ, ಡೆಮೋನ್ಸ್ಟ್ರೇಷನ್ ಮಾಡ್ತಾ ಇದ್ದೆ. ಎಷ್ಟೋ ಜನ ಆರ್ಟಿಸ್ಟ್ ಅವರಿಗೆಲ್ಲ ನನ್ನ ಇದು ನೋಡಿ ಆರ್ಟಿಸ್ಟ್ ಆದವರಿದ್ದಾರೆ.
0: ಎಸ್ ಕೇಳುಗರೆ, ಯಜ್ಞ ಮಂಗಳೂರು ಯಜ್ಞ ಸರ್ ಜೊತೆ ಮಾತಾಡ್ತಾ ಇದ್ದೇವೆ, ಅವರ ಅನುಭವಗಳೇ ಬಹಳ ಅದ್ಭುತ ಅಂತ. ಸೊ ನೀವು ಕೂಡ ಏನಾದರೂ ಪ್ರಶ್ನೆಗಳಿದ್ರೆ, ನಿಮ್ಮಲ್ಲಿ ಏನಾದರೂ ಕುತೂಹಲಗಳಿದ್ರೆ ಖಂಡಿತವಾಗಿಯೂ ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949, ಈ ಸಂಖ್ಯೆಗೆ ಕರೆಯನ್ನು ನೀವು ಮಾಡಿ ಅನ್ನೋದನ್ನು ಹೇಳ್ತಾ, ಕ್ಯಾಮರಾಗಳ ಜೊತೆಗಿನ ಒಡನಾಟ, ಕ್ಯಾಮರಾ ಫೋಟೋಗಳ ಜೊತೆಗಿನ ಒಡನಾಟ, ನಾವೆಲ್ಲರೂ ಕೂಡ ನಮ್ಮ ಹಳೆಯ ಕಾಲದ ಫೋಟೋಗಳನ್ನು ನೋಡಿ, ನಮ್ಮ ಬಾಲ್ಯದ ಫೋಟೋಗಳನ್ನು ನೋಡಿ ಎಲ್ಲರೂ ಕೂಡ ಖುಷಿ ಪಡ್ತೇವೆ. ಯಾಕೆಂತೇಳಿದರೆ ನಮ್ಮ ಮುಖದಲ್ಲೊಂದು ನಗುವನ್ನು ತರಿಸುತ್ತೆ ಅಂತ. ಯಾವುದಾದ್ರೂ ಒಂದು ನಮ್ಮ ಆಗಿನ ನೆನಪುಗಳನ್ನು ಹಚ್ಚ ಹಸುರಾಗಿ ಉಳಿಸುವಂಥ ಕೆಲಸ ಮಾಡಿದರೆ ಅದು ಫೋಟೋಗಳು, ಅದು ಫೋಟೋಗ್ರಾಫರ್ಗಳಿಂದ ಸಾಧ್ಯ ಆಗಿದೆ ಅಂತ. ಒಬ್ರು ಕಾಲರ್ ಇದ್ದಾರೆ, ಹಲೋ ನಮಸ್ಕಾರ.
5: ನಮಸ್ತೆ ಸರ್, ಜಯಪ್ರಕಾಶ್ ಇಕ್ಕೂರ್ ಮಾತಾಡೋದು.
0: ಮಾತಾಡಿ ಸರ್.
2: ಜಯಪ್ರಕಾಶ್
5: ಸರ್, ನಮಸ್ತೆ ಸರ್ ನಿಮ್ಗೂ. ಅದೇ ಉದಯವಾಣಿಯಲ್ಲಿ ವರದಿ ಮನೋಹರ್ ಪ್ರಸಾದ್ ಚಿತ್ರ ಯಜ್ಞ ಈ ರೀತಿ ಬರೆದ ಇದು ಕಣ್ಮುಂದೆ ಬರ್ತಾ ಇದೆ ಸರ್, ತುಂಬಾ ಓದಿದ್ದೇನೆ.
2: 20 ವರ್ಷದ ಹಿಂದಿದ್ದ ಕತೆಗಳೆಲ್ಲ.
5: ಹೌದು ಹೌದು ಸರ್, ಅದೇ ಆ ಒಂದು ಚಿತ್ರ ತುಂಬಾ ಮಾತುಗಳನ್ನು ಹೇಳ್ತದೆ ಅಂತ ತುಂಬಾ ಕಂಡುಕೊಂಡದ್ದಿದೆ ಅಂತ ವರದಿಗಳನ್ನು, ಅದರ ಜೊತೆ ಫೋಟೋಗಳನ್ನು. ನಿಮ್ಮ ಬಗ್ಗೆ ನಿಮ್ಮ ಅನುಭವದ ಮಾತುಗಳು ಮತ್ತು ನಿಮ್ಮ ಬಗ್ಗೆ ತಿಳಿದು ತುಂಬಾ ಖುಷಿ ಆಯ್ತು ಸರ್. ನಿಮ್ ಜೊತೆ ಮಾತಾಡುವ ಅವಕಾಶ ಸಿಕ್ಕಿದೆ. ಧನ್ಯವಾದಗಳು.
0: ಎಸ್ ಎಸ್ ಸರ್, ಆಗ ಈ ಫೋಟೋಗ್ರಫಿ ಇದೆಯಲ್ಲ, ಯಾರಾದ್ರೂ ಫ್ಯಾಮಿಲಿ ಫೋಟೋನ ಪಾಸ್ಪೋರ್ಟ್ ಸೈಜ್ ಫೋಟೋನ ತೆಗೆದ್ರೆ ಎಷ್ಟಿತ್ತು ಸರ್ ಆಗ, ಅದರ ಏನು ಹಣ ಎಷ್ಟಿತ್ತು ಆಗ?
2: ಎಲ್ಲ ಬಾರಿ ಕಡಿಮೆ ಇದು, ಪಾಸ್ಪೋರ್ಟ್ ಫೋಟೋಕ್ಕೆ 30-50 ಏನೋ ಇತ್ತು, ಈಗ 150 ಏನೋ ಆಗಿದೆ 8 ಕಾಪಿಗೆ. ಫಂಕ್ಷನ್ ಫೋಟೋಗೆಲ್ಲ ಆಗ ಎಷ್ಟು 1,000-2,000 ಮಾಡುದು, ನಾವು ಬಾರಿ ಕಷ್ಟದಲ್ಲಿ ಮಾಡ್ತಿದ್ವಿ. ಈಗ ಲಕ್ಷ ಕಟ್ಟಲೆಗೆ ಹೋಗಿದೆ. ಮದುವೆ ಫೋಟೋ ಹೇಳಿದ್ರೆ ಲಕ್ಷಕ್ಕೆ ಮೀರಿ ಇದಾಗ್ತದೆ.
0: ಹೌದು. ಕಾಲರ್ ಇದ್ದಾರೆ, ಹಲೋ ನಮಸ್ಕಾರ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ನಮಸ್ತೆ, ಹೇಳಿ ಯಾರು?
6: ನಾನು ಅವರ ಮುಂಚಿನ ಬಾರಿ ಓಲ್ಡ್
0: ಫ್ರೆಂಡ್ ನಮ್ಮ ಇವರು.
6: ನಾನು ತುಂಬ ಸಲ ಅವರ ಒಡನಾಟದಲ್ಲಿ ಇದ್ದೆ. ಮಲ್ಲಿಕಟ್ಟೆಗೆ ಹೋದ ನಂತರ ನಮ್ಮ ದೂರ ಆಯ್ತು. ಆದ್ರೆ ಅವರ ಫೋಟೋ ಅಂದ್ರೆ ಆ ಕಾಲದಲ್ಲಿ ಸಾಧಾರಣ 86-85 ನಮ್ಗೆ ಅವರ ಸಂಪರ್ಕ
0: ಇತ್ತು. ನೀವು ಯಾರು ಅಂತ ಗೊತ್ತಾಯ್ತಂತೆ ಅವರಿಗೆ?
2: ಹೋಗಿದ್ದೇವೆ ಹೇಳಿದೆ.
6: ಹಲೋ, ನಾವು ನರಹರಿ ಪರ್ವತದ ಸಾಹಿತ್ಯ ಸಮ್ಮೇಳನದಲ್ಲಿ ಸುರಿಗೆ ಅವರ ನಮಗೆ ಒಡನಾಟ ಬಂದರು. ಓಲ್ಡ್ ಯಜ್ಞ ಅವರು, ನಾನು ಈಗ ಅವರು ತಾರಂಗದಲ್ಲಿ ಬಂದು ಮಾತಾಡ್ತಾರ ನನಗೆ ಖುಷಿ ಆಯ್ತು. ಅದಕ್ಕೆ ಅವರ ಹತ್ರ ಮಾತಾಡೋಣ ಅಂತ
2: ಸಂತೋಷ.
0: ಆ ಲೆಕ್ಕದಲ್ಲಿ ನಿಮ್ಮಲ್ಲೊಂದು ಮಾತಾಡುವಾಗ ಆಯ್ತು ನಮಗೆ, ಸುಂದರ ಅವರೇ. ಅಲ್ವಾ, ನಿಮ್ಗೆ ಒಳ್ಳೊಳ್ಳೆ ನೆನಪುಗಳಿದೆ ಅಲ್ವಾ?
6: ಹೌದು, ಬಾರಿ ನಮ್ಮ ಓಲ್ಡ್ ಇದು ಆ ಕಾಲದಲ್ಲಿ ಸಾಹಿತಿ ಸಮ್ಮೇಳನ
2: ಅಲ್ಲಿ ಇನಾಗ್ರೇಷನ್ ಆದ ಕೂಡಲೇ ನನ್ನ ಕರ್ಕೊಂಡು ಓಡ್ತಾ ಇದ್ರು ಅವರು.
6: ಹೌದು, ಆಗ ನಮಗೆ ಯಜ್ಞೆಯವರಿಗೆ ಎಲ್ಲೇ ಅದೇ ಎಲ್ಲೇ ಕಾರ್ಯಕ್ರಮ ಆದ್ರೆ ಯಜ್ಞೆಯವರೇ ಅವರಿಗೆ ಪುನರಿವರಿಗೆ ಬೇಕೇ ಬೇಕು. ಅವರು ಯಜ್ಞೆಯವರಿಗೆ ಅಂತಲ್ಲ ಸುರಿಗೆ, ಆದ್ರೆ ಪತ್ರಿಕೆಗೆ ಕೊಡ್ತಾ ಇದ್ದದ್ದು ಯಜ್ಞೆಯವರು ಮಾತ್ರ. ಅದನ್ನ ಈಗಿನ ಹಾಗೆ ಎಲ್ಲ ಫೋಟೋಗ್ರಾಫರ್ ಮೊಬೈಲ್ ಆಗಿ ಬೈಲ್ ಅಲ್ಲ ಕ್ಯಾಮರಾದಲ್ಲಿ ಇದ್ದು ಅದನ್ನ ಸ್ಟುಡಿಯೋದಲ್ಲಿ ನಾವು ಹೋಗಿ ಕೆಲವು ಸಲ ನಾವೇ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಅವರಿಗೆ ಅಷ್ಟು ಸ್ಕೂಟರ್ ಅಲ್ಲಿ ಓಡಾಡ್ಲಿಕ್ಕೆ ಅಂತ ಗಾಡಿ ಇತ್ತು, ನಾವು ಹೋಗಿ ಇಟ್ಕೊಂಡು ಬಂದು ಅಂತಲ್ಲ ಎಲ್ಲೆಲ್ಲಿಗೆ ಮುಟ್ಟಿಸ್ತು ಅಂತ ಕೆಲಸ ಮಾಡಿದೆ. ಆದ್ರೆ ಮೈಲ್ ಮಾತ್ರ ಅವರು ಸಿಗ್ತಾ ಇದ್ದದ್ದು ದೇವನಿಗೆ ಮಾತ್ರ. ಬಾಕಿನವರು ಕೇಳಿ ತೆಕ್ಕೊಂಡದವರ ಹತ್ರ. ಕೆಲವರು ಏನಂದ್ರೆ ಫೋಟೋ ತೆಗಿತಾ ಇದ್ರು, ಆದ್ರೆ ನೀವು ಕೊಡುವುದು ಅಂತ ಹೇಳಿಲ್ಲ, ಕೊಡ್ತಾ ಇದ್ರು ನೀವು ಕಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ರು ಆ ಕಾಲದಲ್ಲಿ. ಆದ ನಂತರ ಬೇಕಾದಷ್ಟು ಹಣ್ಣು ಸ್ಟುಡಿಯೋ ಬೇಕಾದಷ್ಟು ಸ್ಟುಡಿಯೋಗಳು ಬಂದಿದೆ. ವಸತಿಗಂಧದಲ್ಲಿ ಆಗ್ಲಿ, ಮುಂಗಾರು ಪತ್ರಿಕೆ ಅಂತಾಯ್ತು, ಈ ದಿನ ಯಾವುದೇ ಇದ್ರು ಆದ್ರೆ ಹೆಜ್ಜೆ ಹತ್ರ ಅಂತಲ್ಲ ಫೋಟೋ ಯಾರ್ದು ಹೀಗೆ ಪೇಪರ್ದವರು ಪತ್ರಿಕೆಯವರು ಕೇಳುದು ಇದು ಯಾರ್ದು ಫೋಟೋ, ಯಜ್ಞವರ್ದು ಇದು ನೋಡಲ್ಲ ಗೊತ್ತಾಗ್ತದೆ ಅಂತ
0: ಫೇಮಸ್ ಆಗಿದೆ.
6: ಆಯ್ತು, ಸಂತೋಷ ಆಯ್ತು ಅವ್ರ ಹತ್ರ ಮಾತಾಡಿ
0: ಯಜ್ಞವರದ್ದು. ಅಲ್ವಾ ಕೆಲವು ಫೋಟೋಗಳನ್ನ ಅವ್ರು ಹೇಳಿದ್ರು, ಫೋಟೋ ನೋಡಿದ್ರೆ ಗೊತ್ತಾಗ್ತದೆ ಅದು ಯಜ್ಞ
2: ತೆಗ್ದದ್ದು ಅಂತ ಹೇಳಿ. ನಾನು ಅದಕ್ಕೆ ಬೇಕಾಗಿ ನನ್ನನ್ನು ನೋಡ್ಕೊಂಡು ಬರ್ತಿದ್ದದ್ದು
0: ಅಲ್ವಾ.
2: ಈಗಲೂ ಬರ್ತಾ ಇರೋದು ನಮ್ಗೆ ಯಾವ ರೀತಿ ಬೇಕು ಲೈಟ್ ಅಂಡ್ ಶೇಡ್ ಬೇಕು ಅಂತ ಹೇಳ್ಕೊಂಡು ಮೊದಲು ಫ್ಲಾಟ್ ಇದು ಬರ್ತದೆ ನೋಡಿ, ನೆರಳು ಬೆಳಕಿನ ಇದು ಯಾವುದೂ ಇಲ್ಲ. ನಾನು ಅದೇ ಸ್ಟಾರ್ಟ್ ಮಾಡಿದ್ದೆ ನಾನು ಅದರಿಂದ ಅದೇ ರೀತಿ. ಅದಕ್ಕೆ ಬೇಕಾಗಿ ಹೆಚ್ಚಿನ ಸಾಹಿತಿಗಳ ಅವ್ರ ಪುಸ್ತಕಕ್ಕೆ ಅದಕ್ಕೆಲ್ಲ ಹಾಕ್ಲಿಕ್ಕೆ ನನ್ನಲ್ಲಿ ಬರ್ತಾ ಇದ್ದದ್ದು. ಅದೇ ರೀತಿ ಬೇಕೇಳಿ ನಾವು ಮೊಗಸಾಲೆ ಅವ್ರ ಇವರೆಲ್ಲ ಇದ್ದಾರಲ್ಲ, ಅಮೃತ ಸೋಮೇಶ್ವರ ಅವರೆಲ್ಲ ನನ್ನ ಹತ್ರ ಬರ್ತಾ ಇದ್ದದ್ದು ಅದಕ್ಕೆ ಬೇಕಾಗಿ. ಈಗಲೂ ಕೆಲವರು ಬರ್ತಾ ಇರ್ತಾರೆ, ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ಒಂದು ಸಲ ಸ್ಟಾರ್ಟ್ ಮಾಡಿದ್ದು ಡ್ಯಾನ್ಸ್ ಇದ್ದು ಅವರ ಪುರುಷರಿಗೆ ಸಾರಣ ಎಲ್ಲ ಇವ್ರದ್ದೆಲ್ಲ ಅದೇ ನಾನು ಬಿಟ್ಟು ಮಾಡುದಿಲ್ಲ ಹೇಳಿ ಹೆಚ್ಚಿನವರಿಗೆ ಇದು ಈಗ ನನ್ನದೆಲ್ಲ ಯಾರಿಗೆ ಹೇಳಲಿಕ್ಕೆ ಹೋಗ್ಲಿಲ್ಲ, ಬಂದದ್ದು ಇದು ಹಾಕಂತ ಹೇಳಿ ಹೆಚ್ಚು ತಗೊಳ್ಳೋದಿಲ್ಲ ನಾನು, ನನಗೆ ಆಗುವಷ್ಟು ಮಾತ್ರ.
0: ಕಾಲ್ ಇದ್ದಾರೆ ಯಾರು ಅಂತ ನೋಡುವ. ಹಲೋ ನಮಸ್ಕಾರ.
7: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ.
7: ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ
0: ಮಾತಾಡಿ. ಕುಸುಮಾಕರ್
7: ನಮಸ್ತೆ ಸರ್.
2: ನಮಸ್ತೆ.
7: ನಮಸ್ತೆ ನಮಸ್ತೆ. ಇದು ನಿಮ್ಮ ಹೆಸರೆಲ್ಲ ಕೇಳಿದ್ದು ಮಾತ್ರ, ಇವತ್ತು ವಾಯ್ಸ್ ಕೇಳಿದ್ದು ಇವತ್ತೇ ಶುರು. ನಾನು
2: ಮತ್ತೆ
7: ಮಾತಾಡ್ಲಿಕ್ಕೆ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಹಲೋ,
0: ನೀವೇನ್ ಮಾಡ್ತಿದ್ದೀರಿ?
7: ನಾನು ಟೈಲರ್ ಬಟ್ಟೆದ್ದು ಫೋಟೋ ತೆಗೆಯುದು. ಟೈಲರ್ ಎಂತ ಅಂದ್ರಿ? ಹಲೋ
2: ಹೇಳಿ.
7: ಈಗ ಈ ಕ್ಯಾಮರಾ ನಮ್ಮ ಮೊಬೈಲ್ ಎಲ್ಲ ಬಂದ್ಮೇಲೆ ಎಲ್ಲರೂ ಫೋಟೋಗ್ರಾಫರ್ ಆಗಿ ಹೋಗಿದ್ದಾರೆ. ಹೌದು, ಮನೆಯಲ್ಲಿ ಎಲ್ಲ ಸಣ್ಣ ಪುಟ್ಟ ಫಂಕ್ಷನ್ ಆದ್ರೆ ಅವರವರೇ ತೆಗೆದು, ಇಲ್ಲದ್ರೆ

0: ಯಾವ್ದು ಪ್ರಿಂಟ್ ಮಾಡುದಿಲ್ಲ, ಕಂಪ್ಯೂಟರ್ ಹಾಕಿ ನೋಡ್ತಾರೆ. ಎಲ್ಲ ಆಲ್ಬಮ್ ಬೇಕಂತ ಇಲ್ಲ ಅವ್ರಿಗೆ, ಕಂಪ್ಯೂಟರ್ ಹಾಕಿ ಅದನ್ನೇ ನೋಡಿ ತಗೋದಂದ್ರೆ ಹೌದು ಸುಲಭ. ಬಾಕಿದ್ದೆಲ್ಲ ಕಂಪ್ಯೂಟರ್ ಇದ್ರಲ್ಲ ಇರ್ತದೆ. ಪ್ರೊಫೆಷನಲ್ ನೋಡಿದ್ರೆ ಸ್ವಲ್ಪ ಲೆಕ್ಕ ಮಾಡಿ ತೆಗಿಸ್ತಾರೆ ಅಷ್ಟು ಸಾಕು ಹೇಳ್ಕೊಂಡು ಇರ್ತಾರೆ. ಅಂದ್ರೆ ಇವ್ರು ಮಿಸ್ ಆದ್ರೆ ಬೇಕಲ್ಲ ಹೇಳ್ಕೊಂಡು ಒಂದು ಕಾರ್ಯಕ್ರಮ
1: ಅಲ್ವಾ. ಎಸ್ ಕೇಳುಗರೆ, ಕೊನೆಯ ಕೆಲವೊಂದು ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಯಜ್ಞ ಮಂಗಳೂರು ಅವ್ರ ಜೊತೆ ಮಾತಾಡ್ತಿದ್ದೇವೆ. ಅವರ ಛಾಯಾಗ್ರಹಣದ ಪಯಣದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ನೀವು ಕೂಡ ನಿಮ್ಮಲ್ಲೂ ಕೂಡ ಏನಾದರೂ ಮಾತಾಡಲಿಕ್ಕಿದ್ರೆ, ಪ್ರಶ್ನೆಗಳಿದ್ದರೆ ನೀವು ಖಂಡಿತವಾಗಿಯೂ ಕೇಳಬಹುದು. ಸರ್, ಆ ಕಾಲದಲ್ಲಿ ನಮ್ಮ ತುಳುನಾಡಲ್ಲಿ ತುಳು ಫಿಲ್ಮ್ ಇಂಡಸ್ಟ್ರಿ, ತುಳು ಸಿನಿಮಾಗಳು ಕೂಡ ಬರ್ತಾ ಇದ್ದಂತೆ. ನಿಮ್ಗೆ ಏನಾದರೂ ಕನೆಕ್ಟ್ ಇತ್ತ ಇಂಡಸ್ಟ್ರಿ ಜೊತೆ?
0: ಆದ್ರೆ ಇವ್ರದ್ದು ನನಗೆ ಒಳ್ಳೆ ಪರಿಚಯ ಇತ್ತು. ಯಾರು ಸುರುವಿಗೆ ತುಳು ಇದು ಮಾಡಿದ್ರಲ್ಲ ತುಳು,
1: ಡೈರೆಕ್ಟರ್ ಬಗ್ಗೆ ಹೇಳ್ತೀರಾ?
0: ಕೇನ್ ಟೈಲರ್.
1: ಕೇನ್ ಟೈಲರ್
0: ಪರಿಚಯ ಇತ್ತು. ಮತ್ತೆ ಬೇರೆ ಹೆಸರು ಈಗ ಇವರು ಯಾವ್ದು ಈ ತುಳು ನಾಟಕಗಳು ಸಿನಿಮಾದಲ್ಲಿ ನಂಗೆ ಅಷ್ಟು ಆಸಕ್ತಿ ಇಲ್ಲ. ಸಿನಿಮಾಕ್ಕೆ ಆಸಕ್ತಿ ಇಲ್ಲ, ಕರೆದಿದ್ದಾರೆ ನಾನು ಇಲ್ಲಿ ನಂಗೆ ಅದರಲ್ಲಿ ಹೋಗಿ ಅಲ್ಲಿ ಹೋಗಿ ಕಾಯುವಷ್ಟು ನಂಗೆ ಪೇಷನ್ಸ್ ಇಲ್ಲ ಹೇಳಿದ್ರೆ ನಂಗೆ. ನಮ್ಗೆಲ್ಲ ಕೂಡಲೇ ಕೂಡಲೇ ಆಗಿದೆ ಸಿನಿಮಾ ಸ್ಟಿಲ್ಸ್ಗೆ ನಾನು ಬರ್ದು. ಈಗ ನಾಟಕದವರೆಲ್ಲ ಬರ್ತು ನನ್ನ ಹತ್ರ ಬರ್ತು ಫೋಟೋ ತೆಗಿತಾ ಇದ್ರು. ನಿಮ್ಮ ವಿಜಯಕುಮಾರ್ ಕೂಡ ಅಲ್ಲಿ ಅವರ ಇಡೀ ಗ್ರೂಪ್ ಉಂಟಲ್ಲ, ಅವರು ಈಗ ಸಹ ಯೂಸ್ ಮಾಡೋದು ಅದೇ ಫೋಟೋವನ್ನೇ, ನಾನು ತೆಗೆದ ಫೋಟೋವನ್ನೇ ಯೂಸ್ ಮಾಡೋದು. ಅವರು ಹೆಚ್ಚಿನ ಇವರೆಲ್ಲ ನನ್ನ ಹತ್ರ ಬರ್ತಾ ಇರ್ತಾರೆ. ಈ ಜನಾರ್ದನ ಪೂಜಾರಿ ಅವರು ಯೂಸ್ ಮಾಡೋದು ನಂದೇ ಫೋಟೋವನ್ನು, ಕೆಲವರೆಲ್ಲ ಈಗಲೂ ಅದೇ ಯೂಸ್ ಮಾಡ್ತಾರೆ. ಇವರು ಯಾರು ಹಂಪ ನಾಗರಾಜಯ್ಯ ಅವರು ಯೂಸ್ ಮಾಡೋದು ನಂದೇ ಫೋಟೋವನ್ನು, ಅದೇ ಫೋಟೋ ನನ್ನ ಸ್ಟುಡಿಯೋಕ್ಕೆ ಬಂದಾಗ ತೆಗೆದ ಇದು ಮಾಡ್ತದೆ
1: ಸ್ಟುಡಿಯೋ. ಸೊ ಸರ್, ಹೇಗೆ ನೀವು ಸೇವ್ ಮಾಡ್ಕೊಂಡಿದ್ದೀರಿ ಸರ್ ಆಗದ ಫೋಟೋ?
0: ಅದನ್ನೆಲ್ಲ ನಾನು ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ ಇದರಲ್ಲಿ ಹಾಕಿಟ್ಟಿದ್ದೇನೆ. ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ನಲ್ಲಿ ಮಾಡಿ ಅದಕ್ಕೆಲ್ಲ ಹೆಸರು ಇದೆಲ್ಲ ಬರ್ದಿಟ್ಟು.
1: ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ಇರುವಂತ ಆಲ್ಬಮ್ಗಳೆಲ್ಲ ಏನೋ ಎಲ್ಲ ಇದಾಗಿದೆ,
0: ಎದ್ದು ಹೋಗಿದೆ,
1: ಫೇಡ್ ಹೋಗಿದೆ. ಸೊ ಅಂತಿದ್ರಲ್ಲಿ ಅದನ್ನ ಸೇವ್ ಮಾಡ್ಕೊಂಡು
0: ಈಗೆಲ್ಲ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ.
1: ಮೊದಲಿದೆ ಹೇಳೋದು ಓಲ್ಡ್ ಫೋಟೋಸ್,
0: ಮೊದಲಿನ ಹಾಗೆ ಮಾಡಬೇಕಷ್ಟೇ, ಬೇರೆ ಏನು ಮಾಡಬೇಕು? ಸ್ಕ್ಯಾನ್ ಇದು ಒಂದು ಆದ್ರೆ ಫೋಟೋ ತೆಗೆದು ಇದು ಮಾಡಬೇಕು. ಈಗ ಅದು ಸ್ಕ್ಯಾನರ್ ಇದ್ದರಿಂದ ಅದರಲ್ಲಿ ಇದು ಮಾಡಲಾಗ್ತದೆ. ಈಗ ಹೊಸ ಹೊಸ ಟೆಕ್ನಾಲಜಿ ಎಲ್ಲ ಬಂದಿದೆಲ್ಲ, ಈಗ ಎಂತ ಹಳೆ ಫೋಟೋ ಆದಷ್ಟು ಚಂದ ಮಾಡ್ಲಿಕ್ಕೆ.
1: ನೀವು ಅದನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀರಿ, ಯಾರಿಗಾದ್ರೂ ಕೇಳಿದ್ರೆ ನೀವು ಪ್ರಿಂಟ್ ತೆಗೆದುಕೊಡೋದು?
0: ನಾನು ಪ್ರಿಂಟ್ ತೆಗೆದುಕೊಡೋದು,
1: ಇದೆಲ್ಲ
0: ಕೊಡೋದಿಲ್ಲ. ಕೊಟ್ಟರೆ ಅದ್ರ ಒರಿಜಿನಲ್ ಇದು ಹೋಯ್ತು ನೋಡಿ, ಹಾಗೆ ಅವ್ರು ಎಷ್ಟು ಬೇಕಾದ್ರೂ ಇದು ಮಾಡಿಕೊಳ್ಬಹುದು. ಅದಕ್ಕೆ ಮಾಡುವವರು ಹೇಗೂ ಮಾಡ್ತಾರೆ, ಈಗ ಫೋಟೋದಿಂದ ಫೋಟೋ ತೆಗೆದು ಮಾಡ್ಲಿಕ್ಕೆ ಆಗ್ತದೆ. ಅದನ್ನ ಒಂದು ಸ್ಟ್ರಿಕ್ಟ್ ಇಟ್ಟುಕೊಂಡ್ರೆ ಸ್ವಲ್ಪ ಒಳ್ಳೇದಾಗ್ತದಲ್ಲ ಹೇಳಿ. ಹಾಗೆ ನಾನು ಪ್ರಿಂಟ್ಸ್ ಬೇಕಾದಷ್ಟು ಮಾಡಿ ಕೊಡ್ತೇನೆ, ನಾನು ಒರಿಜಿನಲ್ ಇದು ಕೊಡುದಿಲ್ಲ ಹೇಳಿ ಅಷ್ಟೇ.
1: ನೈಸ್. ಸೊ ಅದಾದ ನಂತರ ನೀವು ಅನೇಕ ವಿದ್ಯಾಸಂಸ್ಥೆಗಳಿಗೆ ಹೋಗಿ ಎಲ್ಲ ಮಕ್ಕಳಿಗೆ ಅದರ ಬಗ್ಗೆ
0: ಶುರುವಿಗಿಲ್ಲ, ಶುರುವಿಗೆ ನಾನು ಮಾಡ್ತಾ ಇದ್ದೇನೆ ಕೆನರಾ ಕಾಲೇಜಲ್ಲಿ, ಅದೇ ಎಲ್ಎಸ್ಎಸ್ ನಲ್ಲಿ, ಸೆಂಟ್ ಆಗ್ನೆಸ್ ನಲ್ಲಿ ಎಲ್ಲ ಫೋಟೋಗ್ರಫಿ ಶುರು. ಆರಂಭದಲ್ಲಿ ಬ್ಲಾಕ್ ಅಂಡ್ ವೈಟ್ ಸಮಯದಲ್ಲಿ ನಾನು ಕ್ಲಾಸ್ ಮಾಡ್ತಾ ಇದ್ದೆ, ಇದು ಡಾರ್ಕ್ ರೂಮ್ ಇದೆಲ್ಲ ಇದು ಮಾಡ್ತಾ ಇದ್ದೆ ನಾನು. ಮತ್ತೆ ಮತ್ತೆ ಏನಾಯ್ತು ಹೇಳಿದ್ರೆ, ಈ ಕಂಪ್ಯೂಟರ್ ಎಲ್ಲ ಬಂದ ನಂತರ ನಾನು ಹೇಳುದು ಸುಮ್ಮನೆ ವೇಸ್ಟ್ ಆಗ್ತಾ ಇತ್ತು. ಶುರುವಿಗೆ 30 ಇರ್ತಾರೆ, ಕಡೆಗೆ ಹೋಗುವ 2-3 ಜನ ಮಾತ್ರ ಇರ್ತಾರೆ. ನಾನು ಅದಕ್ಕೆ ಅವ್ರ ಹತ್ರ ಹೇಳ್ತೇನೆ, ನೀವು ಅದಕ್ಕಿಂತ ಬೆಸ್ಟ್ ನಿಮ್ಗೆ ಕಂಪ್ಯೂಟರ್ ಇದರಲ್ಲಿ ಆನ್ಲೈನ್ ಅಲ್ಲಿ ಇದು ಮಾಡಿ. ಬೇಕಾದ್ರೂ ತಿಳಿ, ನಾನೇ ಕಲ್ತದ್ದು ಡಿಜಿಟಲ್ ಎಲ್ಲ ಸಾಧಾರಣ ಇದೆ ಇದರಲ್ಲಿ ನೋಡಿಕೊಂಡೆ, ಯಾವ್ದು ಕಂಪ್ಯೂಟರ್ ಎಲ್ಲ ನೋಡಿಕೊಂಡೆ ನಾವು ಕಲ್ತದ್ದಲ್ಲ. ನಮ್ಗೆ ಹೇಳಿಕೊಡೋರು ಯಾರಿದ್ದಾರೆ ಕಂಪ್ಯೂಟರ್ ಇದು ಜನರಿಗೆ ಅಂತ ಹೇಳಿದ್ರೆ ನಮ್ಗೆ ಎಲ್ಲ ಗೊತ್ತುಂಟು ಹೇಳಿ, ಕಡೆಗೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಹತ್ರ ಏನು ಗೊತ್ತಿರೋದಿಲ್ಲ. ಅದರಲ್ಲಿ ನೋಡಿಯೇ ನಾವು ಕಲಿಬೇಕಷ್ಟೇ, ಕಂಪ್ಯೂಟರ್ ಇದ್ರಲ್ಲಿ ನೋಡಿಯೇ ನೋಡುದು, ಆನ್ಲೈನ್ ನೋಡಿಕೊಂಡೆ ಕಲಿ. ಈಗ ಬಂದವರಿಗೆ ಹಾಗೆ ಹೇಳುದು, ನೀವು ನೋಡಿ ಕಲಿಯಲಿ, ಮತ್ತೇನು ಬೇಕು ಅಂತ ಹೇಳಿ ಇದು ಕೇಳಿ ಬರ್ತಾರೆ. ಕೆಲವರು ನನ್ನ ಹತ್ರ ಈಗ ಐಡಿಯಾ ಕೇಳಿಕ್ಕೆ ಹೇಗುಂಟು ಅಂತೆಲ್ಲ ಕೇಳಿ ಬರ್ತಾರೆ, ನಮ್ಗೆ ಗೊತ್ತಿದ್ದದ್ದು ಹೇಳುದು, ಗೊತ್ತಿಲ್ಲದ ಇಲ್ಲ ಅಷ್ಟೇ.
1: ಸೊ ಏನ್ ಹೇಳ್ತೀರಿ ಸರ್, ಈಗಲೂ ಕೂಡ ಫೋಟೋ ಜರ್ನಲಿಸಂ ಅನ್ನುವಂತ ಒಂದು ಉದ್ಯೋಗಕ್ಕೆ
0: ಉಂಟು? ಅದೇ ಸರಿಯಾಗಿ ಉಪಯೋಗಿಸ್ಲಿಕ್ಕೆ ಸರಿಯಾಗಿ ಆಗುದಿಲ್ಲ. ಯಾವುದನ್ನು ಹೈಲೈಟ್ ಮಾಡ್ಬೇಕು ಅಂತ ಹೇಳಿ, ಮತ್ತೆ ಒಂದು ಅವರಿಗೆ ಹೇಳಿದ್ರು, ಪತ್ರಿಕೆಯವರಿಗೂ ಸಹ ಹೇಳ್ಬೇಕಾಗ್ತದೆ. ಅವರು ತೆಗೆದನ್ನೇ ಹಾಕ್ತಾರೆ, ನಿಮ್ಮ ಇದು ಸ್ಟೇಪ್ ಕಟ್ ಮಾಡುದು, ದೀಪೋತ್ಸವ ಅದು ನೋಡಿ ನೋಡಿ ನಿಮಗೆ ಇದಾಗಿ ಹೋಗಿರ್ತದೆ ನೋಡಿ. ಎಂತ ಯಾರಿದ್ದಾರೆ ಅಲ್ಲಿ ಇದ್ದವರಿಗೂ ಖುಷಿ ಆಗ್ತದೆ, ಎಲ್ಲ ಫೋಟೋ ಬಂತಲ್ಲ ಹೇಳ್ಕೊಂಡು. ಆದ್ರೆ ನ್ಯೂಸ್ ವ್ಯಾಲ್ಯೂ ಇರುದಿಲ್ಲ ಅದರಲ್ಲಿ. ಆರ್ಟ್ ಎಕ್ಸಿಬಿಷನ್ ಹೇಳಿದ್ರು ದೀಪಕ ಇದು ಮಾಡಿದ್ರೆ ಅದೇ ಇಲ್ಲಿ ಹೋಯ್ತು. ಆರ್ಟ್ ಇದು ಬೇಕಲ್ಲ, ಆ ರೀತಿಯ ಜನ ಇದು ಫೋಟೋಗ್ರಾಫರ್ನವರೇ ಇಂಪ್ರೂವ್ ಆಗ್ಬೇಕಷ್ಟೇ
1: ಅಲ್ವಾ. ಅವನಲ್ಲೂ ಕೂಡ ಒಂದು ಫೋಟೋಗ್ರಾಫರ್
0: ಇದು ಯಾವ ಇದಕ್ಕೆ ಸಂಬಂಧಕ್ಕೆ ಇದು ಇದು ಮಾಡ್ತಾರೆ ಅಂತ ಗೊತ್ತಿರಬೇಕು, ಅದನ್ನು ಹೈಲೈಟ್ ಮಾಡುವಂತದ್ದು ಮಾಡ್ಬೇಕಾಗ್ತಾರೆ
1: ಅಲ್ವಾ. ಫೋಟೋಗ್ರಾಫರ್ನ ಕಣ್ಣುಗಳಲ್ಲಿ ಕೂಡ ಒಬ್ಬ ಕಲಾವಿದನ
0: ಇರಬೇಕು. ಹಾಗಿದ್ರೆ ಮಾತ್ರ ಯಾರನ್ನು ಇದು ಮಾಡಿದ್ರೆ ಒಳ್ಳೇದು, ಯಾರನ್ನು ಇದು ಮಾಡಿದ್ರು ಅಂತ ಹೇಳಕ್ಕೆ ಅದು ಇದು ನೋಡಿ. ಕೆಲವೆಲ್ಲ ಅಂತ ಸೂಕ್ಷ್ಮ, ನಿನ್ನೆ ಮೊನ್ನೆ ಒಂದು ಪೇಪರ್ನಲ್ಲಿ ಇದು ಬಂದು ನೋಡಿ, ಯಾರ್ದು ದೇವೇಗೌಡದ್ದು ಕಣ್ಣು ಹೊರಸದ್ದು ಸಿದ್ದರಾಮಯ್ಯ, ಅದು ಅದು ಫೋಟೋ ನಿಜವಾಗಿ
1: ಅಲ್ಲ.
0: ಎಷ್ಟು

0: ಅಂತ ಇದ್ರು ಸಹ ಆ ಸಮಯಕ್ಕೆ ಅದು ಇರುದಿಲ್ಲ ನೋಡಿ, ಅದು ಅವ ಕ್ಲಿಕ್ ಮಾಡಿದ ಇದು ಉಂಟಲ್ಲ ಅದು ನಿಜವಾದ ಇದು ಆ ಕೂಡಲೇ ಇನ್ಸ್ಟೆಂಟ್. ಅದಕ್ಕೆ ಎಷ್ಟು ಅರ್ಥ ಬಂತು ನೋಡಿ, ಎಷ್ಟು ಸರಿ ಬದ್ಧ ಒಟ್ಟಿಗಿದ್ದವರು ಬದ್ಧ ವಿರೋಧಾಗಿ ಪುನಃ ವಾಪಸ್ ಇದಾದವರು.
1: ಸೊ ಅಂದ್ರೆ ಅದೇ ಎಲ್ಲ ಇದನ್ನು ಬಿಟ್ಟು
0: ನೋಡ್ತಾ ಇರ್ಬೇಕು
1: ಸಂಬಂಧಗಳು
0: ಎಲ್ಲಿ ನೆಕ್ಸ್ಟ್ ನಂಗೆ ಏನ್ ಸಿಗ್ತದೆ ಅಂತ ನೋಡ್ತಾ ಇರ್ಬೇಕು. ನಮ್ಮ ಕಣ್ಣು ಫೋಟೋ ಹುಡುಕ್ತಾ ಇರ್ಬೇಕಾಗ್ತದೆ, ಅಲ್ಲಿ ಹೇಗೆ ಲೈಟ್ ಉಂಟು, ಯಾವ್ದನ್ನು ಕಂಪೋಸ್ ಮಾಡಿ ತೆಗಿಬಹುದು, ಯಾವ್ದನ್ನು ಬಿಡ್ಬಹುದು, ಆ ದೃಷ್ಟಿಯಲ್ಲೇ ಇರ್ಬೇಕಾಗ್ತದೆ.
1: ಅಂದ್ರೆ ಒಂದು ಫೋಟೋ ಸಾವಿರ ಶಬ್ದಗಳನ್ನು ಹೇಳ್ತದೆ.
0: ಅದೇ ಹೇಳಿದಲ್ಲ ನಾನು, ಆ
1: ಫೋಟೋಗಳು ಮಾತಾಡ್ತಾರೆ,
0: ಅದೇ ಹೇಳಿದ್ರು, ಅದು ಜನ ಅದನ್ನು ನೋಡಿದಾಗೆ ಇರ್ತದೆ ನೋಡಿ. ಹಾಗಾಗಿ ನಮ್ಗೆ ಎಷ್ಟು ನನ್ನ ಪರಿಚಯ ಹೇಳಿದ್ರು ಅವರಿಗೆ ನನ್ನ ಚಿತ್ರಗಳ ಮೂಲಕ ಪರಿಚಯ ಇರ್ತದೆ.
1: ಸೊ ಅದು ವೆರಿ ಇಂಪಾರ್ಟೆಂಟ್ ಅಲ್ವಾ ಫೋಟೋಗ್ರಾಫರ್.
0: ಈಗಲೂ ನಾನು ನಡೀತಾ ಇರುವುದನ್ನ ಹಿಂದೆ ನಾನು ಬಿಟ್ಟೆ 20 ವರ್ಷ ಕಳೀತು, ಕಲರ್ ಬಂದ ಕೂಡಲೇ ನಾನು ಬಿಟ್ಟಿದ್ದೇನೆ. ಆಗ ಹಿಂದೆ ನೋಡಿದವರಿಗೆಲ್ಲ ಗೊತ್ತಿರ್ತದೆ ನೋಡಿ,
1: ಹೌದೌದು
0: ಆ ಇದರಲ್ಲೇ ನಡೀತಾ ಇರ್ತದೆ.
1: ಹುರ್ಕು ಮಾತಾಡಿದ್ದೇವೆ, ನೀವು ಬಂದಿರುವಂಥದ್ದೇ ನಮಗೆ ಬಹಳ ಸಂತೋಷ. ಯಾಕೆಂತ ಹೇಳಿದ್ರೆ ನಾವು ಕಾಲೇಜು ದಿನಗಳಲ್ಲಿ ಇರುವಾಗಲೇ ನಾವು ಜರ್ನಲಿಸಂ ಮಾಡುವಾಗ ಯಜ್ಞ ಮಂಗಳೂರು ಅನ್ನುವಂಥ ಹೆಸರೇ ನಮಗೆ ಒಂದು ನಮ್ಮ ಟೀಚರ್ಸ್ ಹೇಳ್ತಾ ಇದ್ರು, ಫೋಟೋ ನೋಡ್ಬೇಕು ಹೇಳಿದ್ರೆ ಅವರದ್ದು ನೋಡಬೇಕು ಅಂತ. ಸೊ ಕೇಳುಗರೆ ನಿಮಗೂ ಕೂಡ ಫೋಟೋಗಳನ್ನು ಕೇಳಿ ನೋಡುವಂತ ಮನಸ್ಸು ಇದ್ರೆ ಎಲ್ಲಾದ್ರೂ ರೀಸೆಂಟ್ ಎಕ್ಸಿಬಿಷನ್ ಇದೆಯಾ ಸರ್? ಇಲ್ಲ
0: ಇಲ್ಲ ಇಲ್ಲ, ಸದ್ಯಕ್ಕೆ ಅದೇ ತುಳು ಅಕಾಡೆಮಿಯಲ್ಲಿ ಮಂಗಳೂರು ಹಳೆಯ ಫೋಟೋಗಳು ಅವರ ಎರಡನೇ ಮಾಳಿಗೆಯಲ್ಲಿ ಇಟ್ಟಿದ್ದಾರೆ.
1: ಹೌದು, ನೀವು ಒಂದು ವೇಳೆ ಅಂತ ಫೋಟೋಸ್ಗಳು ಬೇಕು ಅಂತ ಹೇಳಿದ್ರೆ ನಮ್ಮ ತುಳು ಸಾಹಿತ್ಯ ಅಕಾಡೆಮಿ ಏನಿದೆ ಉರ್ವದಲ್ಲಿ ಅಲ್ಲಿ ಹೋದ್ರೆ ಅಲ್ಲಿ ಗೋಡೆಗಳಲ್ಲಿ ಯಜ್ಞ ಸರ್ ಅವರ ಅನೇಕ ಚಿತ್ರಗಳನ್ನು ಫ್ರೇಮ್ ಮಾಡಿ ಇಟ್ಟಿದ್ದಾರೆ.
0: ಮಂಗಳೂರಿನ ಹಳೆಯ ಫೋಟೋಗಳು,
1: ಮಂಗಳೂರಿನ ಹಳೆಯ ಫೋಟೋಗಳು ಅದನ್ನು ನೋಡಿ,
0: ನನ್ನ ಹತ್ರ ಬೇರೆ ಬೇಕಾದಷ್ಟು.
1: ಹೌದೌದು, ನೋಡ್ಬೋದು, ಒಂದೊಳ್ಳೆಯ ಅವಕಾಶ. ಒಟ್ಟಿನಲ್ಲಿ ಯಜ್ಞ ಸರ್ ಜೊತೆಗೆ 1 ಗಂಟೆಗಳ ಕಾಲ ನಾವು ಮಾತಾಡಿದ್ದೇವೆ, ಅವರ ಅನುಭವಗಳಿಗೆ ನಾವು ಕಿವಿಯಾಗಿದ್ದೇವೆ. ಸರ್ ಕೊನೆಯದಾಗಿ ಕೇಳ್ತಿರುವಂತ ಎಲ್ಲ ಕೇಳುಗರಿಗೆ ಏನ್ ಹೇಳ್ತೀರಿ?
0: ಧನ್ಯವಾದಗಳು, ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ ಎಲ್ಲಾ ಅಭಿಮಾನಿಗಳಿಗೆ ಧನ್ಯವಾದಗಳು.
1: ಧನ್ಯವಾದಗಳು ನಿಮ್ಗೂ ಕೂಡ, ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಶ್ರೋತೃಗಳು, ಇಷ್ಟೊತ್ತು ಯಜ್ಞ ಮಂಗಳೂರು ಅಂದ್ರೆ ಅವರ ಪೂರ್ತಿ ಹೆಸರು ಮತ್ತೊಮ್ಮೆ ನಾನು ಹೇಳ್ತೇನೆ, ಶ್ರೀ ಯಜ್ಞೇಶ್ವರ ಆಚಾರ್ಯ ಅಲ್ಲ ಸರ್? ಯಜ್ಞ ಯಜ್ಞ ಅಂತಾಗಿ
0: ಅಲ್ವಾ
1: ಮಾತಾಡಿದ್ದೇವೆ. ನಿಮ್ಗೆ ಎಲ್ಲರೂ ಕೂಡಿ ಕಾರ್ಯಕ್ರಮ ಖುಷಿಯಾಗಿರಬಹುದು ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸು ಅಂತ ಹೊತ್ತಾಗಿದೆ. ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೋರ್ವ ಅತಿ ಜೊತೆ ಮತ್ತೆ ಸಿಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಹಾಯ್, ನಾನು ನಿಮ್ಮ ನಿಹಾಲ್ತಾ ಅವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ, ಬಣ್ಣ ಬಣ್ಣದ ಬದುಕು.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಪೋಸ್ಟಲ್ ವರ್ಡ್ ತುಳು ಸಿನಿಮಾ ರಂಗದ ಸುದ್ದಿಲು
1: ನಿಖಿಲ್ಕೇನೊಂದುಲ್ಲರೆ ರೇಡಿಯೋ ಸಾರಂಗ್ 107.8 ಎಫ್ಎಂ ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲಿನ ಕಾರ್ಯಕ್ರಮಗು ನಿಖಿಲೆಗ್ ಮಾತೆರಿಗ್ಲ ಮೋಕೆ ದಿಂಜಿ ಸೊಲ್ಮೇಲು ಯಾನ್ ನಿಖಿಲೆನ ಮೋಕೆದ ಆರ್ಚೆ ಬಿಂದ್ಯಾ ಕುಲಾಲ್
2: ಕೋಸ್ಟಲ್ ವುಡ್ ಈ ವಾರದ ಕೋಸ್ಟಲ್ ವುಡ್ ಜಾಲಡು ದಾದಪುರ ಸುದ್ದಿ ಉಂಡು ಬಲೆ ಕೇನೊಂದ್ ಬರ್ಕ
0: ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲು
1: ಸೆಪ್ಟೆಂಬರ್ 18 ಮಗು ಬುಡುಗಡೆ ಆಯರ ಉಂಡು ಟಾಸ್ ತುಳು ಸಿನಿಮಾ ಅಂದ್ ತುಳು ಅಂಚನೆ ಕನ್ನಡದ ದ್ವಿಭಾಷ ಚಿತ್ರ ಟಾಸ್ ಅಂದು ಸೆಪ್ಟೆಂಬರ್ 18 ಮಗು ಬುಡುಗಡೆ ಆಯರ ಉಂಡು ಶಿಲ್ಪಾ ಗಣೇಶ್ ಅರ್ನ ಗೋಲ್ಡನ್ ಮೂವೀಸ್ ಬ್ಯಾನರ್ ದ ಅಡಿಟ್ ಈ ಸಿನಿಮಾನು ಪ್ರಸ್ತುತಪಡಿಸಾಯರ ಉಲ್ಲೇರ ಅವಿಕಾ ಪ್ರೊಡಕ್ಷನ್ ಬೊಕ ಬಿಆರ್ಬಿ ಪ್ರೊಡಕ್ಷನ್ ನಿರ್ಮಾಣ ಮಲ್ತಿನ ಟಾಸ್ ಚಿತ್ರ ತುಳು ಅಂಚನೆ ಕನ್ನಡಡು ಒಂಜೆ ಸರ್ತಿಗ ಚಿತ್ರೀಕರಣ ಆದಿತ್ತದ ಈ ಚಿತ್ರ ಸೆಪ್ಟೆಂಬರ್ 18 ಮಗು ಕರ್ನಾಟಕದಾದ್ಯಂತ ಬುಡುಗಡೆ ಆಯರ ಉಂಡು.

0: ಚಿತ್ರರಂಗದ ಜನಪ್ರಿಯ ನಾಯಕ ನಟಿ ಆಯ್ನ ಅರ್ಜುನ್ ದೇವ್ ಆರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅರ್ನ ಕತೆ ಚಿತ್ರಕತೆ ಅಂಚನೆ ಸಂಭಾಷಣೆ ಈ ಚಿತ್ರಗೊಂಡು. ತಾಂತ್ರಿಕ ತಂಡೊಡು ಮಣಿಕಾಂತ್ ಕದ್ರಿ, ಸಂಗೀತ ಸಂಯೋಜಕರಾದ ಅಂಚನೆ ಜೋಯಲ್ ಶರ್ಮನ್ ಡಿಸೋಜಾ, ಛಾಯಾಗ್ರಾಹಕರಾದ ಅವೇ ರೀತಿ ಯಶ್ವಿನ್ ಕೆ ಶೆಟ್ಟಿಗಾರ್ ಸಂಪಾದಕರಾದ ಕೆಲಸ ಮಲ್ದೇರ. ಸೂಫ್ರಮ್ ಸೋ ಚಿತ್ರದ ಶನಿಲ್ ಗೌತಮ್ ಆರ್ ಕ್ರಿಯೇಟಿವ್ ಹೆಡ್ ಆದ ಕೆಲಸ ಮಲ್ದೇರ.
1: ಸೇವೆ ಮಲ್ಪಿಲೇರ್ ಬಾಕಿದ ಮಾತ ದೇವಿರ್ ತೋನ್ವೇರ್
2: ಅಕುಲ್ ಪ್ರಾಕ್ಟೀಸ್ ಬರ್ತೇರಾ?
3: ಪ್ರಾಕ್ಟೀಸ್ ಯಾರ್ ಮಾಸ್ಟರ್ ಇಲ್ಲ, ರಡ್ ಮುಜ್ಬಿ ಕೆಟ್ಟಿಜ್ಜಿ ಒರಿಯಾಗ ಮದಿಮ್ಯಾಗೆ ಬೊಕ್ಕೋರಿಯಾಗ ಸಾವ್ಗೆ.
2: ನನ ಈ ಶಿವಡ ಮಿನಿ ಪಂತಿ ಜತ್ತ
4: ಶಿವಡ ಯಾರು ಪಂತಿಜಿ
2: ಈ ಬಂತನ ಶಿವಡ
4: ಶಿವೇ. ಹಲೋ,
5: ನಿನ್ನ ಪಪ್ಪ ಅಂಜಿ ಪೊನ್ನು ತೀಯರ್ಗೆ ಬಾರಿ ಪೊರ್ಲಿತ್ತಲ್ ಬಂಡೇರು.
6: ಅತ್ತ ಮಾಮು ಪೊನ್ನು ಕೇರಳದ.
4: ಯಾವ್ಯಾವ ಹೋಯ್ ನನ್ನ
5: ಸ್ವರ್ಣ ನಾಯರ್ ಫಾಲೋ.
7: ನಿಕ್ಕ ಸಟ್ಟಾನ
4: ಇದೇ ಸ್ವರ್ಣ ಮಾಡತ್ತ

0: ಶಿವ ಮಸ್ತು ಕೋಟಿಗೆ ಒಂದು ದಾದಮನ್ ಪಡ್ಕೊತಾ ಅಂದಿದ್ರಿ.
1: ಪ್ರಸಿದ್ಧ ರಂಗಭೂಮಿ ಕಲಾವಿದರಾದಂತಹ ಆನಂದ್ ಮಾಸ್ಟರ್ ಅವರ ಮಗ
2: ಮಾತಿರ್ಲೈನ ಕೈ ತಡಿಟ್ಟು ಎಲ್ಲ ದಾಲ ಮಲ್ಪಿರ್ಲಿ ಏಸು ನಕ್ಲತ್ತಾಕ್ಲಿ.
3: ಸಾದಿರ್ ಕೋಪಿನ ನಾಯ್ ಚುಚ್ಚುಂಡ ಐಕ್ ಪಿರ ಚುಚ್ಚುನತ್ ಕೇರೋಡ್.
4: ಖಂಡಿತವಾದ ಶಿಕ್ಷೆ ಹಾಕೊಂಡು ಆವಡಿ.
3: ಆಯ್ನ ಅಮ್ಮೇರಿಗೆ ಪುಟ್ಟಿನೇ ಅಂಡ ಎನ್ನೆದುರು ಬರಡೆ.
5: ಶಿವ ಪೋಡಿಗೆ ನಗಮ್ಮ ದಾದಪ್ಪ ನೋಡು ಪಂತಿನ ಮಗ
4: ಶಿವಾ.

ಟಾಸ್ ಚಿತ್ರದ ಸುರುತ ಪದ ಹಲೋ ಹಲೋ ನೀಲಾಂಬರಿ ಇಂಚಿಪ್ಪಗ ಬುಡುಗಡೆ ಆದ್ ಈ ಪದಟು ಅರ್ಜುನ್ ದೇವ್ ಅಂಚನೆ ಸುತೇಜ್ ಶೆಟ್ಟಿ ನಟನೆ ಮಲ್ದಿರ ಮಣಿಕಾಂತ್ ಕದ್ರಿ ಸಂಗೀತನ ಕೊಡ್ತೀರ ಯೋಗರಾಜ್ ಭಟ್ ಈ ಸಾಹಿತ್ಯನ ಬರೆತೇರೆ ಅವೇ ರೀತಿ ಅರ್ಮಾನ್ ಮಲ್ಲಿಕ್ ಈ ಪದನು ಪಂತೇರ ಈ ಪದಕುಲು ಕನ್ನಡ ಅಂಚನೆ ತುಳು ಈ ರಡ್ಡು ಭಾಷೆಡ್ಲ ಬುಡುಗಡೆ ಆತಿನ ತುಳುಟು ಮಲ್ಲಿಗೆದ ಸಾಲು ಸಾಲು ಪನ್ಪನ ಸಾಹಿತ್ಯ ಉಂಡು.

ಅವೇ ರೀತಿ ಈ ರಡ್ಡು ಪದಕುಲ್ಲ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಕೇನರೆ ತಿಕ್ಕೊಂಡು ಈ ಸಿನಿಮಾ ಕನ್ನಡ ಅಂಚನೆ ತುಳುತ ಈ ರಡ್ಡು ಭಾಷೆಡ್ಲ ಬುಡುಗಡೆ ಆರೆ ಉಪ್ಪುನ ತುಳು ಸಿನಿಮಾ.

ಚಿತ್ರರಂಗದ ದೇವದಾಸ್ ಕಾಪಿಕಾಡ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರ್, ನವಿಂಡಿ ಪಡೀಲ್ ಅವೇ ರೀತಿ ಅವೇತು ಗಣ್ಯಾತಿ ಗಣ್ಯರು ಕಲಾವಿದರು ಈ ಚಿತ್ರಡು ಅಭಿನಯ ಮಲ್ತಿದ್ದಾರೆ.

ಒಂದು ಟಾಸ್ ತುಳು ಸಿನಿಮಾದ ಕೆಲವೊಂಜಿ ಸುದ್ದಿಲು ಕೇನೊಂದು ಪಲ್ಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ. ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನಲ್ಲಿ ನಡೆದ ಜಿಲ್ಲಾ ಪತ್ರಕರ್ತರ ಸಮ್ಮೇಳನದಲ್ಲಿ ಮಾತನಾಡಿದ ವಿಜಯ ಕರ್ನಾಟಕದ ಸ್ಥಾನೀಯ ಸಂಪಾದಕರಾದ ಶ್ರೀ ರವೀಂದ್ರ ಶೆಟ್ಟಿ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಎಲ್ರಿಗೂ ನಮಸ್ಕಾರ. ಪ್ರಸ್ತುತ ಮತ್ತು ಭವಿಷ್ಯದ ಮಾಧ್ಯಮದ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಹೇಳಿದ್ದಾರೆ. ಬಹುಶಃ ಇದು ಚರ್ಚೆಗೆ ಆಗಬೇಕಾದ ಮತ್ತು ನೀವೆಲ್ಲ ಅದನ್ನು ತಿಳ್ಕೊಳ್ಬೇಕಾದ ವಿಷಯ. ನಾನು ಒಂದು ಉದಾಹರಣೆಯೊಂದಿಗೆ ಆರಂಭಿಸ್ತೇನೆ. ಒಂದು ಊರಿನಲ್ಲಿ ಬರಗಾಲ ಇತ್ತು. ಅಲ್ಲಿ ಎಲ್ಲರೂ ಊರಿನವರು ಒಟ್ಟು ಸೇರಿ ಒಂದು ಪ್ರಾರ್ಥನೆ ಮಾಡುವ, ಮಳೆಗಾಗಿ ಪ್ರಾರ್ಥನೆ ಮಾಡುವ ಅಂತ ಸೇರ್ತಾರೆ. ಆವಾಗ ಒಂದು ಪುಟ್ಟ ಬಾಲಕ ಅಲ್ಲಿ ಬರ್ತಾನೆ. ಅವನ ಕೈಯಲ್ಲಿ ಕೊಡೆ ಇರುತ್ತೆ. ಅದು ಆ ಬಾಲಕನ ವಿಶ್ವಾಸ, ಮಳೆ ಬರಬಹುದು ಅನ್ನುವ ವಿಶ್ವಾಸ. ಒಬ್ಬ ಅಪ್ಪ ತನ್ನ 1 ವರ್ಷದ ಮಗುವನ್ನು ಮೇಲಕ್ಕೆಗೆ ಚುಮ್ಮಿ ಹೀಗೆ ಹಿಡ್ಕೊಳ್ತಾನೆ. ಆ ಮಗು ನಗ್ತಾ ಇರ್ತದೆ. ಆ ಮಗುವಿಗೆ ಆ ಅಪ್ಪನ ಮೇಲೆ ಭರವಸೆ, ಕೆಳಗೆ ನನ್ನ ಬಿಡುವುದಿಲ್ಲ ಅನ್ನುವ ಒಂದು ಭರವಸೆ. ನಾವೆಲ್ಲರೂ ರಾತ್ರಿ ಮಲಗುತ್ತೇವೆ, ನಾಳೆ ಬೆಳಿಗ್ಗೆ ಎದ್ದೇಳ್ತೇವೋ ನಮಗೂ ಯಾರಿಗೂ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ಕೂಡ ಅಲರಾಮ್ ಇಡ್ತೇವೆ, ನಾಳೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಎದ್ದೇಳಬೇಕು ಅಂತ. ಅದು ನಮ್ಮ ನಂಬಿಕೆ. ಈ ವಿಶ್ವಾಸ, ಈ ಭರವಸೆ, ಈ ನಂಬಿಕೆ, ಇದು ಮೂರು ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಮತ್ತು ಪತ್ರಕರ್ತರಲ್ಲಿ ದೂರ ಆಗ್ತಾ ಇದೆ ಅನ್ನೋ ಒಂದು ಆತಂಕ. ನಾವು ನಮ್ಮನ್ನು ವಿಮರ್ಶೆ ಮಾಡಬೇಕಾದ ಸಂದರ್ಭ ಇದು. ಈ ಮೂರನ್ನು ಕೂಡ ಉಳಿಸಿಕೊಂಡ್ರೆ, ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡ್ರೆ, ನಮ್ಮ ಮಾಧ್ಯಮ ಭವಿಷ್ಯದಲ್ಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡುವ ಅವಕಾಶ ಇದೆ ಅಂತ ಹೇಳ್ತಾ, ಮಾಧ್ಯಮದ ಭವಿಷ್ಯವನ್ನು ತಿಳ್ಕೊಳ್ಬೇಕಾದ್ರೆ ಪ್ರಸ್ತುತತೆಯನ್ನು ನಮಗೆ ಗೊತ್ತಿದೆ. ನಾವು ಮಾಧ್ಯಮದ ಪೂರ್ವವನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ ಸ್ವಲ್ಪ ಮಟ್ಟಿಗೆ. ನಿಮ್ಗೆ ಗೊತ್ತಿರ್ಬೋದು ಮಾಧ್ಯಮದ ಬೆಳವಣಿಗೆ ಹೇಗೆ ಆಯಿತು ಅಂತ ಗೊತ್ತಿರ್ಬೋದು. ಆರಂಭದಲ್ಲಿ ಮಾಧ್ಯಮ ಹೇಗೆ ಬಂತು ಅಂದರೆ, ಅದು ಇಟಲಿಯ ವೆನಿಸ್ ನಗರದಲ್ಲಿ ಒಂದು ಗೋಡೆಯಲ್ಲಿ ವಿಷಯವನ್ನು ಬರೀತಾ ಇದ್ರು, ಅದನ್ನು ಎಲ್ಲರೂ ಬಂದು ಓದ್ತಾ ಇದ್ರು. ಸ್ವಲ್ಪ ಮುಂದೆ ಹೋದಾಗ ಓದುವುದಕ್ಕೆ ಒಂದು ಗೆಜೆಟ್ ಅಂತ ನಾಣ್ಯವನ್ನು ಕೊಡಬೇಕು ಅಂತ ಹೇಳಿದರು. ಹಾಗೆ ಆ ಗೆಜೆಟ್ ನಾಣ್ಯವನ್ನು ಕೊಡುವುದು, ಓದುವುದು, ವಿಷಯವನ್ನು ತಿಳ್ಕೊಳ್ಳೋದು, ಅಂದರೆ ಸತ್ಯ ವಿಷಯವನ್ನು ತಿಳಿಸ್ಕೊಳ್ಳೋಕ್ಕೋಸ್ಕರ ಈ ವಿಷಯ ಬಂತು, ಈ ಒಂದು ಮಾಧ್ಯಮ ಬಂತು. ಅದಕ್ಕಾಗಿ ಅದರ ಮುಂದೆ ಗೆಜೆಟ್ ಅನ್ನುವ ಪತ್ರಿಕೆಗಳು ಬಂತು. ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಭಾರತಕ್ಕೆ ಬೆಂಗಾಲ್ ಗೆಜೆಟ್ ನಿಮ್ಗೆ ಗೊತ್ತಿರ್ಬೋದು. ಜೇಮ್ಸ್ ಅಗಸ್ಟ್ ಸಿಕ್ಕಿ ಅವರು ಪತ್ರಿಕೆಯನ್ನು ತಂದರು. ಆ ಸಂದರ್ಭದಲ್ಲಿ ಏನಿತ್ತು, ಪ್ರಭುತ್ವದ ವಿರುದ್ಧ ಅಥವಾ ಪ್ರಭುತ್ವವನ್ನು ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ, ಪ್ರಭುತ್ವದ ಎಚ್ಚರಿಕೆಯನ್ನು ಮೂಡಿಸುವ ದೃಷ್ಟಿಯಿಂದ ಆ ಪತ್ರಿಕೆಗಳು ಬರ್ತಾ ಇತ್ತು. ಆವಾಗ ಏನಾದರೂ ತಪ್ಪು ಮಾಡಿದರೆ ಅವ್ರಿಗೇನು ಮಾಡ್ತಾಯಿದ್ರು ಅಂದರೆ ದೇಶದಿಂದ ಗಡೀಪಾರು ಮಾಡ್ತಾಯಿದ್ರು. ಆವಾಗ ಕೂಡ ಪತ್ರಿಕೆಯ ವಿರುದ್ಧ ಒಂದು ವ್ಯವಸ್ಥೆಗಳಿತ್ತು, ದೇಶದಿಂದಲೇ ಗಡೀಪಾರು ಮಾಡ್ತಾಯಿದ್ರು. ಅದರ ನಂತರದಲ್ಲಿ ನಾವು ನಮ್ಮ ಮಂಗಳೂರು ಸಮಾಚಾರ ಅಂದರೆ ಕನ್ನಡದ ದಿನಪತ್ರಿಕೆ ಆರಂಭವಾದ್ದು ಮಂಗಳೂರಿನಿಂದ, ಮಂಗಳೂರು ಸಮಾಚಾರ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು. ಫಾದರ್ ಹರ್ಮನ್ ಮೊಗ್ಲಿಂಗ್ ಅವರು ಅದನ್ನು ಆರಂಭಿಸಿದರು. ಆವಾಗ ಒಂದು ಅವರ ಉದ್ದೇಶ ಏನಿತ್ತು, ಸತ್ಯ ವಿಷಯಗಳನ್ನು, ಮಾಹಿತಿಯನ್ನು ಜನರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಆ ಪತ್ರಿಕೆಯನ್ನು ಆರಂಭಿಸಿದರು. ಹೀಗೆ ಸತ್ಯ ವಿಷಯಗಳು ತಿಳಿಸ್ಕೋಸ್ಕರ ಈ ಪತ್ರಿಕೆಗಳು ಆರಂಭದಲ್ಲಿ ಆರಂಭ ಆಯಿತು, ಶುರುವಾಯಿತು. ಅದರ ನಂತರ ಇದು ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಂಡಿತು. ಇನ್ನೂ ಸ್ವಲ್ಪ ಮುಂದೆ ಹೋಗುವಾಗ ಸ್ವಾತಂತ್ರ್ಯ ಚಳವಳಿ ನಿಮ್ಗೆ ಗೊತ್ತಿರ್ಬೋದು. ಸ್ವಾತಂತ್ರ್ಯದಲ್ಲಿ ಕೂಡ ಅನೇಕ ಪತ್ರಿಕೆಗಳು ಆಯಿತು. ಆಗ ಒಂದೇ ಉದ್ದೇಶ ಇದ್ದದ್ದು, ಆಗ ಪತ್ರಿಕೆಗಳು ಒಂದು ಉದ್ದೇಶ ಇತ್ತು. ಆ ಉದ್ದೇಶ ಒಂದೇ ಇದ್ದದ್ದು ಅಂದರೆ ಸ್ವಾತಂತ್ರ್ಯ ಪಡ್ಕೊಳ್ಬೇಕು ಅಂತ. ಅದರ ನಂತರ ಪತ್ರಿಕೆಗಳು, ಅನೇಕ ಪತ್ರಿಕೆಗಳು ಕೆಲಸ ಮಾಡಿದವು. ಆವಾಗ ಏನು ಉದ್ದೇಶ ಇತ್ತು, ನಮ್ಮ ಅಭಿವೃದ್ಧಿ ಆಗಬೇಕು, ಬೇರೆ ಬೇರೆ ರಂಗದಲ್ಲಿ ನಾವು ಮೇಲೆ ಹೋಗಬೇಕು ಅನ್ನೋ ಬೇರೆ ಬೇರೆ ಉದ್ದೇಶ ಇಟ್ಟುಕೊಂಡು ಒಂದು ಸದುದ್ದೇಶದಿಂದ ಪತ್ರಿಕೆಗಳು ಆರಂಭ ಆಯಿತು, ಅಥವಾ ಅದು ಮುಂದುವರಿಯಿತು. ಪತ್ರಿಕೆಗಳು ಹೀಗೆ ಮುಂದುವರಿಯುತ್ತಾ ಒಂದು ಹಂತದಲ್ಲಿ ಪತ್ರಿಕಾ ರಂಗ ಪತ್ರಿಕೋದ್ಯಮ ಆಯಿತು. ಪತ್ರಿಕೋದ್ಯಮ ಆಗುವಾಗ ಏನಾಯಿತು ಅಂದರೆ, ಯಾವುದೇ ಉದ್ಯಮ ನೀವು ತಗೊಂಡ್ರೂ ಕೂಡ ಅದರಲ್ಲಿ ಲಾಭ ನಷ್ಟದ ಒಂದು ಲೆಕ್ಕಾಚಾರಗಳು ಶುರುವಾಯಿತು. ಆ ಲಾಭ ನಷ್ಟದ ಲೆಕ್ಕಾಚಾರಗಳು ಶುರುವಾಗುವಾಗ ನಮಗೆ ನಮ್ಮ ಮೂಲ ಉದ್ದೇಶಗಳು, ವಿಶ್ವಾಸಾರ್ಹತೆ, ಇದೆಲ್ಲವೂ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮಗೆ ಕಾಡಲಿಕ್ಕೆ ಶುರುವಾಯಿತು. ಯಾವುದು ಪ್ರಶ್ನಾರ್ಥಕ ಚಿಹ್ನೆಗಳು ಕಾಡ್ತಾ ಇದೆ ಅನ್ನೋದನ್ನು ನಾವು ಒಪ್ಪಿಕೊಳ್ಬೇಕಾಗಿದೆ. ಇಲ್ಲಿ ನಾನು ಏನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ, ಅದೆಲ್ಲ ನನ್ನ ವೈಯಕ್ತಿಕ ಅನಿಸಿಕೆಗಳು, ಯಾವುದೇ ನಮ್ಮ ಸಂಸ್ಥೆಗೆ ಸಂಬಂಧಿಸಿದ ಅನಿಸಿಕೆಗಳಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಈಗ ಈ ಲಾಭ ನಷ್ಟದ ಲೆಕ್ಕಾಚಾರಗಳು ಬಂದಾಗ ಪತ್ರಿಕೆಗಳು ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡವು. ಅದು ಈ ಒಂದು ಕವಲು ದಾರಿಯಲ್ಲಿ ಇರುವಾಗಲೇ ನಮಗೆ ಸೋಷಲ್ ಮೀಡಿಯಾದ ಎಂಟ್ರಿ ಆಯಿತು. ನಿಮ್ಗೆ ಗೊತ್ತಿರ್ಬೋದು, 2002 ಆರ್ಕುಟ್ ಅಂತ ಒಂದು ಸಾಮಾಜಿಕ ಜಾಲತಾಣ ನಿಮ್ಗೆ ಗೊತ್ತಿರ್ಬೋದು, ಕೆಲವರಿಗೆ ಶುರುವಾಯಿತು. ಈ ಸಂದರ್ಭದಲ್ಲಿ ಪತ್ರಿಕೆಗಳು ಮುಗಿದೇ ಹೋಯಿತು, ಅಥವಾ TV ಬಂದಾಗ ಪತ್ರಿಕೆಗಳು ಮುಗಿದೇ ಹೋಯಿತು ಅನ್ನುವ ಒಂದು ಆತಂಕ ಇತ್ತು. ಹಾಗೆ ಆಗಲಿಲ್ಲ. ಆರ್ಕುಟ್ ಅಂತಹ ಸೋಷಲ್ ಮೀಡಿಯಾಗಳು ಬಂದಾಗ ಪತ್ರಿಕೆ ದೊಡ್ಡ ಸವಾಲಾಗ್ತದೆ ಅಂತ ಇತ್ತು, ಅದು ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಅಲ್ಲಿಯೂ ಕೂಡ ಬಹಳ ಕಾಂಪಿಟೇಷನ್ ಇತ್ತು. 2006 ಫೇಸ್ಬುಕ್ ಬಂತು, ಟ್ವಿಟರ್ ಬಂತು, ಬೇರೆ ಬೇರೆ ಮಾಧ್ಯಮಗಳು ಬಂತು, ಸೋಷಲ್ ಮೀಡಿಯಾದ ಮತ್ತೊಂದು ಮುಖಗಳೆಲ್ಲ ಬಂತು. ಆದರೆ ಅದು ಕೂಡ ವ್ಯಾಪಕವಾಗಿ ಹರಡುವಲ್ಲಿ ಯಶಸ್ವಿಯಾಯಿತು ಮತ್ತು ನಮ್ಮ ಸಿಟಿಸನ್ ಜರ್ನಲಿಸಮ್ ಅನ್ನೋ ಒಂದು ಪರಿಕಲ್ಪನೆ ಏನಿತ್ತು ಅದು ಜೋರಾಗಿ ಆಮೂಲಕವಾಗಿ ಆಗಲಿಕ್ಕೆ ಶುರುವಾಯಿತು. ಆರ್ಕುಟ್ 2014 ಬಂದಾಯಿತು. ಕಾರಣ ಏನು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತುಂಬ ಕಾಂಪಿಟೇಷನ್ ಇದೆ, ತಂತ್ರಜ್ಞಾನದ ಅಪ್ಗ್ರೇಡೇಷನ್ ಇದೆ, ಅದು ಅದಕ್ಕೆ ಆ ಕಂಪನಿಗೆ ಅದನ್ನು ಸಾಧ್ಯ ಆಗಲಿಲ್ಲ ಮಾಡಲಿಕ್ಕೆ. ಹಾಗೆ ಅದು ಬಂದಾಯಿತು. ಅದರ ನಂತರ ಸುಮಾರು 2009 ನಿಮ್ಮ ವಾಟ್ಸಪ್ ಅನ್ನುವ ಒಂದು ಆ್ಯಪ್ ಬಂತು. ಈ ಆ್ಯಪ್ ನಾವು ಪ್ರತಿನಿತ್ಯ ಎಲ್ಲರೂ ವಿದ್ಯಾರ್ಥಿಗಳಿಂದ ಸೇರಿ ಎಲ್ಲರೂ ಕೂಡ ರಾತ್ರಿ ಮಲಗುವಾಗ ಕೊನೆಗೆ ನೋಡುವಂಥದ್ದು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಪ್ರಥಮವಾಗಿ ನೋಡುವಂತಹ ಒಂದು ಆ್ಯಪ್ ಆಗಿ ಪರಿಣಮಿಸಿದೆ. ಈ ರೀತಿ ಸೋಷಿಯಲ್ ಮೀಡಿಯಾಗಳ ನಡುವೆ ಮಾಧ್ಯಮಗಳು, ವಿಶೇಷವಾಗಿ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳು ಪೈಪೋಟಿಯಲ್ಲಿ ಕೆಲಸ ಮಾಡುವ ಸಂದರ್ಭ ಪ್ರಸ್ತುತ ಇದೆ. ಅನೇಕ ಸುಳ್ಳುಗಳ ಸಂತೆಯ ನಡುವೆ ನಾವು ಸತ್ಯವನ್ನು ಹುಡುಕಿಕೊಡುವಂಥ ಜವಾಬ್ದಾರಿ ನಮ್ಮ ಮಾಧ್ಯಮಕ್ಕಿದೆ. ಅದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಈ ಒಂದು ಹಂತದಲ್ಲಿರುವಾಗ ಇದು ಪ್ರಸ್ತುತ ಪರಿಸ್ಥಿತಿ, ಆದರೆ ಭವಿಷ್ಯದ ಪರಿಸ್ಥಿತಿಯನ್ನು ಊಹಿಸುವುದು ನಿಮಗೆ ಸಾಧ್ಯ ಆಗ್ತದೆ. ಈಗ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಆಯಾಮಗಳು ಬರಬಹುದು, ಆದರೆ ಮಾಧ್ಯಮ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿ ಪರಿಣಾಮಕಾರಿಯಾಗಿ ಕೆಲಸ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಯಾಕೆಂದರೆ ಅದರಲ್ಲಿ ವಿಶ್ವಾಸಾರ್ಹತೆ ಇದೆ, ಒಂದು ಬದ್ಧತೆ ಇದೆ, ಒಂದು ಭದ್ರವಾದ ವ್ಯವಸ್ಥೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಅನೇಕ ಮಂದಿ ಆ ವಿಷಯವನ್ನು ಉಲ್ಲೇಖ ಮಾಡಿದರು. ಅದಕ್ಕೆ ಇಂಥ ಒಂದು ಸಿಸ್ಟಮ್ ಅಂತ ಇಲ್ಲ. ಬಟ್ ಇಲ್ಲಿ ನಮ್ಮ ಮಾಧ್ಯಮ, ವೃತ್ತಿ ಮಾಧ್ಯಮ, ಇದು ದೃಶ್ಯ ಮಾಧ್ಯಮ ಇರ್ಬೋದು ಅಥವಾ ನಮ್ಮ ಮುದ್ರಣ ಮಾಧ್ಯಮ ಇರ್ಬೋದು, ಅದರಲ್ಲಿ ಒಂದು ವ್ಯವಸ್ಥೆ ಇದೆ, ಅದಕ್ಕೆ ಒಂದು ನಿಯಮ ಇದೆ. ಇದೆಲ್ಲವನ್ನು ಪಾಲಿಸಿದಾಗ ಮಾತ್ರ ಸಶಕ್ತವಾಗಿ ಒಂದು ಮಾಧ್ಯಮ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ಎಲ್ಲ ಪತ್ರಕರ್ತರಿಗೂ ಇದೆ. ಇನ್ನು ಸೋಷಿಯಲ್ ಮೀಡಿಯಾ ಈಗ ಈ ಕಾಲಘಟ್ಟ ಹೇಗಿದೆ ಅಂದರೆ ಒಂದು ವೈರಲ್ ಯುಗ ಅಂತ ಹೇಳ್ಬೋದು. ಈಗ ವೈರಲ್ ಯುಗ, ಈ ವೈರಲ್ ಯುಗದಲ್ಲಿ ನಾವು ಅತ್ಯಂತ ಶ್ರದ್ಧೆಯಿಂದ, ನಿಷ್ಠೆಯಿಂದ ಮತ್ತು ವಿಶ್ವಾಸಾರ್ಹತೆಯಿಂದ ಕೆಲಸ ಮಾಡಬೇಕಾದ ಸವಾಲು ಎಲ್ಲ ಪತ್ರಕರ್ತರಿಗಿದೆ, ಮುಂದೆ ಬರುವಂಥ ಎಲ್ಲ ಯುವ ಪೀಳಿಗೆ ಪತ್ರಕರ್ತರಿಗೂ ಕೂಡ ಇದೆ. ಅದನ್ನು ಮಾಡಿಕೊಂಡು ನಾವು ಭವಿಷ್ಯದಲ್ಲಿ ಒಳ್ಳೆಯ ಪತ್ರಿಕೆಗಳನ್ನು, ಒಳ್ಳೆಯ ದೃಶ್ಯ ಮಾಧ್ಯಮವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೆಚ್ಚಿನ ವಿಷಯಗಳನ್ನು ಇನ್ನು ನಮ್ಮ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರು ಮಂಡನೆ ಮಾಡ್ತಾರೆ, ಸುದೀರ್ಘವಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ವೈರಲ್ ಯುಗದಲ್ಲಿರುವ ನಮ್ಮ ಈ ಸಂದರ್ಭದಲ್ಲಿ ಈ ಸೋಷಿಯಲ್ ಮೀಡಿಯಾ ಅನ್ನುವ ಈ ಒಂದು ವ್ಯವಸ್ಥೆಗೆ ಒಂದು ಕಾನೂನಾತ್ಮಕವಾದ ಒಂದು ನಿಯಂತ್ರಣ ಅಗತ್ಯ ಇದೆ. ಅದನ್ನು ಸರ್ಕಾರದ ಮಟ್ಟದಲ್ಲಿ ಮಾಡುವ ಯೋಚನೆಗಳನ್ನು, ಯೋಜನೆಗಳನ್ನು ಹಾಕಿಕೊಳ್ಳುವ ಅಗತ್ಯ ಇದೆ ಅಂತ ಹೇಳ್ತಾ, ಇದನ್ನು ನಿಯಂತ್ರಣ ಮಾಡಿದರೆ, ಅದನ್ನು ಪಾಸಿಟಿವ್ ಆಗಿ ಬಳಸಿಕೊಂಡ್ರೆ ನಮಗೂ ಪೂರಕ ಆಗತ್ತೆ ಮತ್ತು ಸಮಾಜಕ್ಕೂ ಪೂರಕ ಆಗ್ತದೆ ಅಂತ ಹೇಳ್ತಾ, ಅದಕ್ಕೊಂದು ನಿಯಂತ್ರಣ ಬರಲಿ ಮತ್ತು ಇದಕ್ಕೆ ನಮ್ಮ ಇರುವಂಥ ವ್ಯವಸ್ಥೆಗೆ ಹೆಚ್ಚು ವಿಶ್ವಾಸಾರ್ಹತೆ ಬರಲಿ, ಹೆಚ್ಚು ಬದ್ಧತೆ ಬರಲಿ, ನಮ್ಮ ಹಿಂದಿನ ಪತ್ರಕರ್ತರ ಹಾಗೆ ಅದಕ್ಕೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಮಾತಿನಿಂದ ವಿರಮಿಸ್ತೇನೆ. ನಮಸ್ತೆ.
0: ಇಷ್ಟವರೆಗೆ ಶ್ರೀ ರವೀಂದ್ರ ಶೆಟ್ಟಿ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಶ್ರೀ ದುರ್ಗಾ ಸೇವಾ ಸಮಿತಿ ತಲಪಾಡಿ ಹಾಗೂ ನಮ್ಮ ಟಿವಿ ಇದರ ಒಟ್ಟು ಆಶ್ರಯದಲ್ಲಿ ಸೋನಡೊಂಜಿ ಯಕ್ಷಮಿನದನ ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ 7 ದಿನದ ತುಳು ತಾಳಮದ್ದಳೆ ಕೂಟ. ಈ ಕಾರ್ಯಕ್ರಮದ ಮೊದಲ ದಿನ ನಡೆದ ಯಕ್ಷಗಾನ ಪ್ರಸಂಗ ಬಾಮುಲ್ಲಾ ಬಾಮಕುಮಾರೆ, ಪ್ರಸಂಗ ರಚನೆ ಸದಾಶಿವ ಆಳ್ವ ತಲಪಾಡಿ, ಭಾಗವತರು ಸತೀಶ್ ಶೆಟ್ಟಿ ಬೋಂದೇಲ್, ದೇವಿಪ್ರಸಾದ್ ಆಳ್ವ ತಲಪಾಡಿ, ಚೆಂಡೆ ಹಾಗೂ ಮದ್ದಳೆ ಪ್ರಶಾಂತ್ ಶೆಟ್ಟಿ ವಗೆನಾಡು, ಸುದಾಸ್ ಕಾವೂರು, ಚಕ್ರತಾಳ ಕೇಶವ್ ಆಚಾರ್ಯ ಕಿನ್ಯ, ಪಾತ್ರವರ್ಗ ಮೈಸಗ ಸಂಜಯ್ ಕುಮಾರ್ ಗೋಣಿಬೀಡು, ಪಾರ್ವತಿ ಅಂಬಾ ಪ್ರಸಾದ್ ಪಾತಾಳ, ಈಶ್ವರ ಪುಷ್ಪರಾಜ್ ಕುಕ್ಕಾಜೆ, ಗೊಬ್ಬುದ ಜೋಕುಲು ಕಡಬ ದಿನೇಶ್ ರೈ, ಪ್ರಜ್ವಲ್ ಗುರುವಾಯನಕೆರೆ, ಬ್ರಾಹ್ಮಣ ಮಾನಿ ಅಶ್ವಥ್ ವಂಚನಾಡಿ, ಮಯ್ಯಗ ರಾಮಚಂದ್ರ ಮುಕ್ಕ, ಬಾಮಕುಮಾರೆ ಸುನಿಲ್ ಕುಮಾರ್ ಪಲ್ಲಮಜಲು. ಈಗ ಬಾಮುಲ್ಲಾ ಬಾಮಕುಮಾರೆ ಈ ಯಕ್ಷಗಾನ ತಾಳಮದ್ದಳೆಯ ಕೊನೆಯ ಕಂತು.
1: ಎಲ್ಲ ಅವಳು ಇರು ಸೋತು ದಿನ ಅನ್ನೊಂದು ಒತ್ತೊಂದೆ ದುಃಖ ಇರು ಇಜ್ಜಿ ನನ್ನ ಕೂಡ ಗೊಬ್ಬ
2: ನಮ್ಮ ಸೋತೀನಿ ಸೋತೀನಿ ಅಂಡ ನಮ್ಮ ಗೊಬ್ಬುಡು ಸೋತಿಪ್ಪ ಜೀವನಡು ಸೋತಿ
1: ಇರು ಪಲ್ಲಿ ಇರು
3: ಇನಿ ಸೋಪ್ವಿ ಇನಿ ಸೋತನೆ ಸೈತ್ಯ ಎಂದ ಲೆಕ್ಕ ಸೋತನೇ ಗೆಂದರೆ ನಡಂಗಿ ಮೊಟ್ಟಗ ಮಿತ್ವಾರ್ತಿ ಎಂದ ಲೆಕ್ಕ ಬೆಟ್ಟದ ಸುರುಕೆ ಕೊರ್ರ ತಿನ್ ಅಭ್ಯಾಸ ಅನ್ಪುನತ್ ಸುರುಕು ತಿಂದ್ರ ಅಭ್ಯಾಸ
1: ನಿಖಲ ನನೊಂಜಿ ಮುಟ್ಟು ಮಿತರ್ನ ತಪ್ಪು ನಾನು ಅನ್ಪುನತ್ ಗೊಬ್ಬುನೆ ದುಂಬುದಾದ ಮತ ಪಾತೆರಿ ಅರದುಲೆ ಆ ವಿಚಾರಕ್ಕೂ ಬಡದೆ ನೀನು ಬಂದಿನಿ
2: ನಾನಲ್ಲ ಬಾತೆರು ನಾನಲ್ಲ ಉಂಟೆ
1: ಪಾತೆರ ಮಾತ್ರ ದೀರು ಗೊಬ್ಬರ ದೀರು ನಿಖಲೇಗು
2: ಇತ್ತು
1: ನಿಖಲು ಸೋತದ ರೈಕ್ಯಾನ್ ಬಿರಿಯಲ್ ದೋಜು
2: ಎಂಕ್ಲು ಸೋತೀನಿ ಸೋತೀನಿ
1: ಸೋತಿ ಅಂದ್ರ ಅಪಗ ನಿಖಲ್ ಅಂಶ ನೀಡ ಸಿರ್ಕನ್ ಆರು ಸೋತಿನ ಮಂಡೆ ಚೋಡುವ ತೀರ್ನಿ ಅಂದತಿ
2: ಸೋತಿನ ಮಾನಸಿಕವಾಗಿನ ಬೇಜಾರು ಅಂಚನಿ
1: ಸೋತಿನಿ ಸೋತಿನಿ
2: ಅಂಚ ಎಂಕುಳು ಎಂಕುಳು ಎಂಕುಳು ಗೊಬ್ಬುನಗಲ್ಲ ಸೋತುಳ್ಳ ಗೆಂದುಳ್ಳ ಎಂಕುಳ ಪ್ರಚಾರ ಹೊಡಿಪೇದ ಎಂಕುಳು ಎರಡ ಗೆಂದಿನಿ ಎಂಕುಳು ಎರಡ ಸೋತಿನಿ ಎಂಕುಳು ಒಂದು ಪೊಲಬ್ಬುಂಡಮ್ಮ
1: ಅಪ್ಪ ನನ್ನ ನೆಕ್ಲ ಪ್ರಚಾರ ಕೊರ್ಪಾರ ಎಲ್ಲಿ ಬಾಲ್ಯಡ ಸೋತಿನಿ
2: ಅಂತ ನಿನ್ನ ಬಗ್ಗೆ ಎಂಕುಳಿಗೆ ಬೋಡು
1: ಅಂದ ಕೊರೋಲಿ
2: ಎಂಕುಳಿ ಒಂಜಿ ಒಂಜಿ ಪೊಳಬ್ಬುಂದುಂಡಮ್ಮ ಒಂಜಿ ಒರಿ ಏರೆಡ ಸೋತಿನಿ ಏರೆಡ ಗೆಂದಿನಿ ನಮ್ಮ ಸೋತುಂಡಲ್ಲ ನಮ್ಮ ಬೂರುಂಡಲ್ಲ ಆನೆದ ಕಾರ್ದಡಿಕೆ ಬೂರೋಡು ಬಿಡು ಇನ್ನಿ ಅಣ್ಣ ಒಂಜಿ ಏಡದ ಕಾರ್ದಡಿಕೆ ಬೂರ್ಯ ಅಂಡಲ್ಲ ಏಡು ಗೊಂಜಿ ಒಲ್ಪದ ಏಡು ಎಂದು ಬಿಡ್ಚ
1: ಅವನಿಕ್ಲೆ ಬನೋಲಿ ಏಡಲ್ಲ ಬನೋಲಿ ಬಾಮಕುಮಾರ ಸೋತಿನಿ ಅಣ್ಣ
2: ಏನ ಪಾಯ ಯಾರ ಬಾಮಕುಮಾರ ಗೆಂದಿ ಮಲ್ಲ ಎಂಕ್ಳಿಗೆ ಏರ್ದು ಒತ್ತುಜಿ ಮಾರೆ
1: ಅತ ನಿಕ್ಲೆ ಗೊತ್ತಿ ಬೇರೆ ನಾನು ಸುರು ಸುರು ತೂಪಿನ ತನಿಕ್ಲೆ
3: ಸುರು
2: ಈ ಮರಲ್ಲ ಕಾಲ್ತರ ಜಾಗ್ರತೆ ಈತ ಎಂದಿನ ನೀವತ್ತ ಐ ವರಿ ಸರಿ ಇಪ್ಪ ಬುಕ್ಕೋರಿ ಮರೆ ಮರಲಿ ಎಂದಿನಿ ಮರಲೆ ಅಲ್ಲ ಅರೆ ಮರಲೆ ಮರಲೆ ರೀ ಮರಲೆ ಅಂದೆ ಈತ ಎಂಬ್ಯಾಡ ಒಂಜಿ ಕೇಂದ ಪನಿಯ ಗತ್ತಡು ಬಂದೇ
1: ಅಂದ
2: ಯಾಣಿಂಚಿನಾರು ನಮಗೆ ಎಣ್ಣ ಪೆಂಚಿನಾರು ಎಣ್ಣ ಇಲ್ಲಿ ಇಂಚಿನಲ್ಪ ಬಚ್ಚಿ ಬಿಡು ಇಂಕೆ ಗೊತ್ತುಂಡು ಆಯ್ನ ಅಮ್ಮ ಏರು
1: ಏರು
2: ಅವನಿಕ್ಕಿದೆ ಇಲ್ಲ ಒಂದು ಅಧಿಕ ಪ್ರಸಂಗಿ ಮಾರೆ
1: ನಿತ್ಯ ಅಮ್ಮೇರ್ ಬಂಡೆ ಇರು
2: ಅಮ್ಮಿ ಉಂಡೆ ಅಂದಿ ತಿನ್ಪುಣಿ ತಿನ್ನಿ ಓ ಪುಣ್ಯಾತ್ಮ ಇತ್ತೆ ನಿಕ್ಕೊಂಜಿ ಅಮ್ಮಿಂದೇ ಇಜ್ಜ
1: ಎಂಕಲ್ಲ
2: ಅವ್ ಇಲ್ಲ ಇಪ್ಪಣಿ ಎಂಕ್ಳಿಗೆ ನಿಮ್ಮ ಅಮ್ಮಿ ಏರಿಂದ ಹೆಂಗ್ ಗೊತ್ತು ಎಂಕ್ಲಿ ರಡ್ಡಿ ಜನಕ್ಕೂ ಅಮ್ಮೆ ಬೇತೆ ಬೇತೆ ಅಂದ್ರೆ ಉಳ್ದಕ್ಲಿ ಗೊತ್ತುಂಡು ನಾನು ಈ ಒರಿ ಎಂದು ಪಣಪಿನ ಹೊಡ್ಸಿ ಬೇಜಾರಾಕೋಚಿ ನಮ್ಮ ವೈಫ್ಲ ಕಾಲ ಬರೋದು ಎನ್ನ ಜಾಗ ಇಲ್ಲ ಬರುವ ಮಂಡೆ ಚಾಮಚ
1: ಅಪಗಂಡ ಈ ಲೋಕಡು ಪ್ರತಿವರಿಯಾಗಲ ಅಮ್ಮೇರು
2: ಏರ್ಮೆ ನಿಕ್ಕ ಅಮ್ಮೇ ಇರ್ಮೆ ಮಲ್ಲಮಲ್ಲ ಈತಿದ್ದ ಬುಡಿಯತ್ತ ಈತ ಇತ್ತು ಪಾತೆರುವತ್ತ ಏರ್ಮೆ ನಿನ್ನ ಅಮ್ಮೆ ಇರ್ಮೆ ಅಮ್ಮೆ ಏರಿಂದು ಗೊತ್ತಿದ್ದನ್ನ ಬರುವ ಬಾಯ್ಡು ಮಂಡೆ ಸಮಾಧಾಂತಿ ನಾವು ಪುರೇ ಎಂಟಿಡ
3: ಪುಣ್ಯ
2: ಎಂಕ ಬರ್ತಿದ್ದ

0: ಅಮ್ಮ
1: ಬಾಮ ದಾದು ಮಗೊಂದು ತರಕಂತ ಬಾಡದಂತ ಜಾಲುಡು ನೆಲ ತುಂಡ ನೀಕು ಉತ್ತರ ಗೊತ್ತಾಕೊಂಡ ಬಾಲೆ ಯಾ ಜೋಕ್ಲಂಟು ಗೊಬ್ಬೆರಂದು ಪೋಯಿನ ತಮಗ ಪಾತಿಲ್ಯ ಅಲ ಯಾಯ ಕಣ್ಣನೀರು ಬಾಡ್ನು ದಾದ ಮಗ ಕಣ್ಣನೀರು ಹಚ್ಚನು ದಾದಂಡಲ್ಪ ಗೊಬ್ಬೆರ ಬುಡ್ಜೇರಾಗ್ಲು ಗೊಬ್ಬದ ಸೋತನ ಕೆಂದನ
0: ಅವತ್ತಮ್ಮ ಅಕಲೆಂಡ ಸೋತೇರ್ ಅಂಡ ಸೋತಿನ ಅಕಲೆ ಇಂಕ ದಾದ ಬಂಡೇರು ಗೊತ್ತು ಅಂಚತ್ತಮ್ಮ ಎನ್ ಅಮ್ಮೇರಂದು ಕೇಂದೇರಮ್ಮ ಎನ್ ಅಮ್ಮೇರೇರಂದು ಕೇಂದೇರು ಅಕ್ಲಿಕ್ ದಾದ ಉತ್ತರ ಕೊರಡು ನಿಂಗೆ ಗೊತ್ತಾಯ್ತಿ ಏರಮ್ಮ ಎನ್ ಅಮ್ಮೇರು ಅಮ್ಮೇರ್ ಬಂಡೇರಮ್ಮ
1: ನಿನ್ನ ಅಮ್ಮೇಲೆ ಏರಂದು ಈತನಿಗೆ ನಿಕ್ಕಿ ಏರ್ಲ ಪಣ್ಣಕ್ಲ ಇಂಕ್ಲ ಇವೆರ್ಲ ಅಪ್ಪನಕ್ಲ ಪಂಡಿಜ ಅವೇ ನಿಕ್ಕಿ ಇಂದು ಕಾರಣ ಅವೇಕ ಬೋಡ ನೀ ಬುಲಿಪೋಡ ಏನ ಗತ್ತಿಜ್ಜಿ
0: ಮುಕ
1: ನಿನ್ನ ಅಮ್ಮೇರು ಏರು
0: ಇಂಕಲ ಅಮ್ಮೇರು ಉಳ್ಳಿರೆ
1: ಉಳ್ಳಿರ ಮಗ
0: ಓಲ್ಲೇರಮ್ಮ
1: ಆ ಓಲ್ಲೇರು ಗೊತ್ತುಂಡ
0: ಓಲ್ಲೇರು

0: அம்மா
1: அம்மேரேன்னு நீக்கு தெரியாது மகா.
0: ஆ
1: ஆனது நம்மேரேன்னு எனக்கே கொத்துண்டு இதுல இங்க பர்க்குறஞ்சன கால மாத்திர பத்தி ஜாதி
0: அப்ப கண்ட இங்க அம்மேரு இல்லரு ஏர் அம்மே நம்மேரு
1: நீ நம்மேரு சாமானிய தரத்
0: ஆ
1: ಈ ಲೋಕಗೆ ಉದರ ಪಡೆಯನಾರು ಲೋಕಬಾರೀಶ್ವರೇಂದ ಅರಿ ಪಂತೇರ್ ಮಾಂತೇರ್ಲ
0: ಈಶ್ವರೇ ಬಂಡೆ ನಮ್ಮೇರು
1: ಈಶ್ವರೇಂದ್ಲ ಪಂತೇರು
0: ಸೋಮನಾಥೇಂದ್ಲ
1: ರೆಲ್ಲೆಪ್ಪೇರು ಆರು ಇತ್ತೆ ಮೂಲಿ ಇಜ್ಜಿಂಡಲ ಈ ಪುಟ್ಟನೆ ಕುಂಬಾರ ಮೂಲೆ ಇತ್ತೇರು ಆರು ಇತ್ತೆ ಮಾತ್ರ ಮೂಲ ಪಡೆದು ಪೋತೇ ರಾತ್ರಿ ಆರು ಪೋಯಿನ ವೇತ ದೂರಗ್ಲಾತ್ ಲೋಕದ ದುಷ್ಟರಿನ ಪೂರ ಕೆರಿಯರ ಬೋಡಾದು ಆರು ಜತ್ತದು ಪೋತೇರು ದಂಡು ಸಾಧಿಪೇರ ಅಂತ ಈ ಪಂಪು
0: ಲೋಕಕ್ಕೂ ದೇವರು ದಂಡ ಜೈಪರ ಬರ್ತೀನಿ ಅನ್ನತ್ತೆ ಅಪಕಂಡ ಬುಡಿ ಅಪ್ಪರೇ ಕೇಳ.

ಅಮ್ಮ ಎಂಕಲ ಅಮ್ಮರುಲ್ಲ ಆರು ಸಾಮಾನ್ಯದಾರತ ಲೋಕಕ್ಕೂ ದೇವರು ದಂಡಗೈ ಪೆರಪೋತೀರಿ ಏ ವಾ ಲೋಕಕ್ಕೆ ಏರು ಅನ್ಯಾಯ ಮಲ್ಪೇರ ಅಕ್ಕಲೆಗೆ ಪೆಟ್ಟಬಾಡ್ರಿ ಎನ್ನ ಮೇರ್ಪೋತೀರ ನನಗ ಈ ಅನ್ಯಾಯ ಮಲ್ತೋ ನಿಪ್ಪು ನಂಚಿನ ಮುಕ್ಲೆ ನೀ ಅನ್ನ ಮನಿ ಪಂದೆ ಬಿಡ್ಪೇನ ಬಂದ್ಲೆಗೆ ಬಿಡ್ಪುಜಿಯಾನು ಹಿಂಗೆ ಅಮ್ಮೇರುಲ್ಲರಿ ಎನ್ನ ಮೇರೆ ಸಾಮಾನ್ಯದಾರನ ಅತ್ತನ ಹಿಂಗೆ ಏಪ ಗೊತ್ತಾಂಡ ಎನ್ನ ಉಡಲದ ಉಲ ಹಿಂಗೆ ಮನಿ ಪಂದೆ ಕುಲ್ಲರ ಕೇನೊಂದಿಜ್ಜಿ ಪೋಪೆ ವಾ ಜೋಕುಲು ಆ ಕಂಡದ ಕಲ್ಲೊಟ್ಟು ಗೊಬ್ಬಂದಿತ್ತೇರ ಅಕ್ಕಲ್ಲ ಅಸುರ ಬಿದೆಕ್ಕಲ್ ಮನಪಿನವು ಹಿಂಗೆ ಅರ್ಥಾಂಡ್ ಅಕ್ಕಲೆ ಹಿಂಗೆ ಅವಮನ ಮಲ್ದೆ ರತೆ ಅಪಗಂಡ ಬುಡೇನು ಎನ್ನ ಅಮ್ಮೇರು ಉಲ್ಲೇರು ಪನ್ಪಿನ ಒಂಜೆ ಒಂಜಿ ಸಂತೋಷಡು ಪೋದು ಅಕ್ಕಲ್ನ ತರಕೆ ಅನ್ನು ಯಾನು ಪೆಟ್ಟು ಮಾಡುವೆಮ್ಮ ಎಂಚಿನ ಬತ್ತನಲ್ಲ ಯಾನು ಇಲ್ಲಮ್ಮ ಇಜ್ಜಮ್ಮ ಅಂಚಿನ ಸನ್ನಿವೇಶ ನೀರ ಕನತದೆ ಕೊರ್ಪು ಜಾನು ಓಲ್ಲೆರ ಹೋಗ.

0: ದೊಂಡೆಗೆತ್ತದು ಮಾರು ಬತ್ತಿನ ಮಂಡೆ ಬುಡ ದಿನ ಸುರವಿದೇನೆ ಕಂಡ ಬರಜುನು ತೂದು ಲಾನಿಗೆ ಕಾರು ಪತ್ತೊಂಡೆ
1: ಕಾಪುಲಯ್ಯ
0: ದೊಂಡೆಗೆತ್ತದೆ
1: ಕಾರು ಬುಡ್ರೆ ಈ ಸರ್ತಿ ಕೈನ ಬತ್ತೊಂದು ಪ್ರಯೋಜನಜ್ಜಿ ಕಾರೇ ಗತಿ ಈ ಸರ್ತಿ ಓ ದೇವರೆ ಎನ್ನ ಮಂಡೆನು ತುಯ್ಯಾರ ದೇವರೆ ಎಂಚಿನ ನೀರಿಂದ್ಯಾರ ಅಥ ಕುಂಕುಮದ ಅಯ್ಯನ ಮಿಶ್ರಮಲ್ತದ ಪೂಜೆ ಒಂದು ನಂದ್ಯಾರ ಅತ್ತೆ ಒಂದು ನಿಜ ಎತ್ತರು ದೇವರೇ ಇರೇನ ಭಜನೆ ಪುರ ಮಲ್ತದ ಎಂಕುಲು ಜೋಕುಲು ಪುರ ಒಂಜಿ ಏಪಲದಲ್ಲಿ ಕಂಡೋಡು ಚೆಂಡು ಗೊಬ್ಬರ ಬೋಯ ಅಂದ ಓಂ ನಮ ಶಿವ ಎಂಕುಲು ಮೂಜಿ ಬರ್ತಲ ಇನ್ನೊಂದು ಬಿಡ ಹೊಯ್ನಾನ್ಲ ಬಿಡುವ ಓಂ ನಮ ಶಿವಾಯ ಬಿಡ ಈರನೊಂದು ಭಜನೆ ಬಿಡ ಅವು ಎಂಚ ಅಂದಕ್ಕೆ ನೋಡ್ಚು ಎಂಕುಲೇ ಒಟ್ರಾಸು ಈಶ್ವರ ದೇವರು ಎಂಕುಲ್ ನೊಟ್ಟು ಉಳ್ಳೇರು ಎಂಕುಲ್ನ ನಾಲೈಟ್ ಪೇರಿಂದ ಎಂಕುಲ್ ದೇವರೇ ಅಂಚೆನಚ್ಚಿ ಕಂಡೋಗು ಚೆಂಡು ಗೊಬ್ಬರ ಬೋಯ ಪೋಂದು ಗೊಬ್ಬೊಂದು ಇಪ್ಪುನಗ ಒಂಜಿ ಬಾಲೆ ಗೊಬ್ಬರ ಮತ್ತೆ ಎಂಕುಲು ಪಂಡ ಎಂಕುಲು ಮಲ್ಲಕ್ಕಲು ಎಂಕುಲು ನೋಟು ಗೊಬ್ಬರ್ಚಿ ಮಾರ ಹಾಕೇಂಡಿ ಗೊಬ್ಬೋಡಿಂದ ಹೇಳಿ ಗೊಬ್ಬ್ಯ ಒಂದು ಜೋಕಲ ತಂದು ಗೊಬ್ಬುದು ದಾದನ ಕಾಲದೋಷಣ ಕರ್ಮದ ಫಲನ ಪಣಪು ಲೆಕ್ಕ ಎಂಕುಲಿಗೆ ಸೋಲ ಅಂಡು ಅಂದು ಅಂದು ಆ ಬಾಲೆಗೆ ಖುಷಿ ಆವಡ ಪಣಪಿ ಕಾರಣ ಸೋತಣ ಆ ಎಂಕ್ಲೇನೆ ಎಲ್ಲಿ ಆಲ್ಪರ ಸುರು ಮಲ್ತಿ ಎಲ್ಲಿ ಆಲ್ಪರ ಸುರು ಅಲ್ಪಾಣ ಎಂಕ್ಲೇ ಬೆಚ್ಚಾಪುಜ ಅಪ್ಪ ಹಾಕೇಂಡ ನಿನ್ನ ಅಮ್ಮೇಯರಮ್ಮ ಬಾಲೆತ್ತ ಬಾಲೆತ್ತ ಬಿರ್ಸತ್ತಿಗೆ ಬಂದ ಬೊಕ ಎಂಕ್ಳಿಗೆ ಜೋಕುಳೆಂತು ಅಂಚೆನೆ ಲೆಕ್ಕ ಬಾಡಿಯೇ ಲೆಕ್ಕ ಬಾರ್ದು ಕೇಂದ ಇಂಚಿನ ಒಂಜೆ ಬಿರ್ಸಾತಿಗೆ ತೋಚಿ ಪಾಡುದಂಡ ನಿನ್ನ ಅಮ್ಮೇಯರು ಅಮ್ಮೆ ಬಂಡ ಎಂಜಿನ ಅಂದು ಗೊತ್ತಿದ್ಯು ಅಂದ್ ಅಮ್ಮೆ ಜನ್ನ ಎಂಕಲ್ ನೊಟ್ಟಿಗೆ ಎಂಜಿನ ಗೊಬ್ಬಣ ಅಂಡದ ಎಂಕಲ್ ಸೀದ ಬತ್ತ ಬಾತದ ಒಂತೆ ಪೊರ್ತು ಕರಿದ ತೂಪೆ ದೇವರೇ ಕೈಟೊಂಜಿ ಈ ತುದ್ದದ ಸುರ್ಯ ಅಯ್ನ ಬತ್ತಂದು ಬತ್ತದೆ ಎಂಕ ಅಮ್ಮೆಜ್ಜಿ ಬಂದರು ಎನ್ನ ಅಮ್ಮೆ ಈಶ್ವರ ದೇವರು ಅಂದ ದೇವರೇ ಈರ್ನ ಜೋಕುಲು ಏತು ಜನ ಅಂದ ಎಂಕ್ಲೇ ಗೊತ್ತಿದ್ದ ಎಂಕ್ಲೇ ಗೊತ್ತಿತ್ತು ನಾತ ಆಗ ಗೊತ್ತುಂಡ ಯಾನು ಈಶ್ವರ ದೇವರನ್ನ ಮಾಗ್ಯ ಬಂಡಿ ಬೊಡ್ಚನ್ನ ಬಾತೇರೆನ್ನ ಕೆಪ್ತಾಂಡೆ ಬಿಡ್ಪಂಡೆ ಆತ ಪಂತು ನೊಂಜಿ ಗೊತ್ತುಂಡು ದೇವರೇ ಸೂರ್ಯನ ತಿರ್ಗೈ ಸೂರ್ಯದ ಕಡೆಟ್ಟು ಒಂಜೇ ಪೆಟ್ಟು ನೆತ್ತಿಗೆ ಜೀತನ ಇದೇ ರಾಮ ಸಮುದ್ರ ಜತ್ತಲೆಕ್ಕ ಜಪ್ಪುನ ನೆತ್ತೇರಿ ಓ ದೇವರೇ ಆಯ್ನ ಪೆಟ್ಟ ತಡಾರಾಪುಜಿ ಎಂಕ ಒರಿಯಾಗಂದತ್ತೆ ಮಾತ ರಕ್ಕ ತೆರ್ನಕ್ಕಲೇಗೆ ಪೆಟ್ಟು ಬಾಡೊಂದುಲ್ಲೆ ರಾಯರೇ ಇರಲ್ಲ ಯಾನಿತ ಈ ನೆತ್ತೇರ್ನ ದಾದ ಅಲ್ಪು
2: ಪತ್ತಲೆ ಪತ್ತಲೆ ಎಂಕಾಕ ಪತ್ತರಾಟ ಬುಡಿಯರ ಯಾನ ಸೆಟ್ಟಿ ಮಗೆ ಸೇನವೆಲತ್ತು ಬಂಟೆ ಮಗೆ ಬಾರಗೆಲತ್ತು ಅರಸು ಮಗೆ ಮುದ್ದುಕುಮಾರೆಲತ್ತು ಎಂಕ ಬೋಡಿತೀನಿ ಆ ಕಲ್ವನ ಪ್ರಾಣ ಪ್ರಾಣ ಒರಿಪ ಬಂದಿರು ಭಾಷೆ ಕೊಡ್ತೀನಿ ಏರೇ ಗೊತ್ತೇ ಅಸುರ ಬಿದೆ ಕಲಿ ಹಾಕಲು ಅಪಗಂಡ ಪಾತ್ರನು ಬಿರದೆ ಪೂಜಾರ್ ಎಂಕ ರಕ್ಕಸನ್ನು ಬುಡ್ದು ಕೊರ್ ಪೂಜಾರ್ ಮೂಜಿ ಮುಟ್ಟ ತಂದೆ ಸುರತ ಪದ್ಯನ ದೀಪ ರಕ್ಕಸನ ತರೇನ ಕಡಪುವೇನೆ ರಡ್ಡನ ಪದ್ಯ ದೀತ ಆ ರಕ್ಕಸನ ತಿಗಲೇಕ ದೊಂಕುವೇನೆ ನೇ ಮೂಜಿನ ಪದ್ಯನ ದೀತ ರಕ್ಕಸನ ಕರ್ಲನ್ನು ಪಗಿತ ಬಾರ್ದೇನು.

0: கார்ல பார்த்து வந்தேன். தம்மைய பண்பேன் தாதமல் தரீரு மனசு தடைஜி என் பிராணனே போயிலக்காது போண்டப்பா இன்னும் பதுக்கு தரிதலா பிரயோஜன இச்சி ஆ பால சைத்திரி தூது ஐயோ ஐயோ ஆ சரீர பேத்த பேத்தனே அது போத்துண்டு தர இச்சி ಶರೀರ ಮಾತ್ರ ತೋಜುಂದುಂಡು
1: ಅಟ್ಟೇ ಚೆಂಡೆತ್ತಿ ಮಾರದ ಗೋಡಿಗೆ ತಂಟುದೆ ಅದು ಮುಟ್ಟೆನು ಆಕಾಶ
0: ಅಯ್ಯೋ ಅಯ್ಯೋ ಪನಡಿ ನನೋರ ಮಾತ್ರ ಪಾತಿರ ಪನಡಿ ಕೇಣದ ಸಹಿಸೊಂಡಂಚಿನ ಶಕ್ತಿ ಪಾರ್ವತಿಗೆ ಇಜ್ಜಪ್ಪ ಎನ್ನ ಎನ್ನ ಶಕ್ತಿ ಪೂರ ಕುಂದೊಂದುಂಡು ಆ ಬಾಲೆಣ್ಣ ಕಳೆಯೊಂಡಿ ಬೊಕ್ಕ ಯಾನು ದಾತ ಮಲ್ಪಡು ಪಲ್ಲೆ
1: ಆ ಬಾಲದ ನಿಂತು ನಿಕ್ಕ ಆತ ಮಮಕಾರದ
0: ಆ ಬಾಲ ಏರಿಂದ ತೆರೆಯೊಂಡರೀರು ನಮ್ಮ ಬಾಲೆ ನಮ್ಮ ಬಾಲೆ ಪಂಡ ಈ ರಾಣಿ ಮೈಸಗೇನಲ್ಲಿ ತುಂಬತ್ತಿತ್ತರತ್ತ ಹಾಲು ದಿ ಪೋನಗ ಆಜಿ ತಿಂಗಳದ ಬಂಜಿನ ಹಾಲಿ ಅನಿರೇಗ
1: ಪಂಡ
0: ಅಂಡ ಐ ಬಿಡದು ಬುಕ್ಕ ಹಾಲು ಪೆದ್ದೆ ಹಾಲು ಪೆದ್ದ ನಂಚಿನ ಬಾಲೆ ಆಣು ಬಾಲೆ ಆ ಆಣು ಬಾಲೆಗೆ ಬಾಮಕುಮಾರೇ ಎಂದು ಪುದಾರದಿದ್ದಿತ್ತೆ ಬಾಲೆ ಒಂಜಿ ದಿನ ಲಕ್ಕದುಂತದು ಅಜೋಕ್ಲೊಟ್ಟು ಗೊಬ್ಬಡು ಅಂದು ಕೇಂಡೆ ಪೋಯೆ ಗೊಬ್ಬರ ಪೋದು ಬನ್ನಗ ಮೋರೆಕಂತ ಪಾಡಿಯೇ ಅಮ್ಮೆರೇರಂದು ಕೇಂಡೆ ಈಶ್ವರ ದೇವರೇ ನಿನ್ನ ಅಮ್ಮೆರಂದಿ ಅನುಪಂಡೆ ಅವೆಕ್ಕು ಬಾಡದು ಈರೆಣ್ಣು ತೂಯರ ಸಲಹದು ಬತ್ತಿನಪ್ಪಗ ಆ ಬಾಲನೇ ಇರು ಕೂತದು ಕೆರಿಯರತ್ತ ನನ ಯಾನು ದಾದ ಮಲ್ಪಡು ಪಲ್ಲೆ ಯಾನು ಬದುಕೊಡ ಸೈಯೋಡ

0: ಅಧಿಪತ್ತಾಟಿ ಕೋಟಿ ರಕ್ಕಸನ ಒಟ್ಟಿಗೆಲ್ಲ ಮುಪ್ಪತ್ತೋಜು ಮೂಜು ಕೋಟಿ ದೇವರ್ಕಲ್ಲ ಒಟ್ಟಿಗೆಲ್ಲ ಚೆಂಡೆತ್ತಿ ಮಾರು ಚೆಂಡು ಗೊಪ್ಪು ನಾಯಿ ಬಾಮಲ್ಲ ಕುಮಾರಿ ನಮ್ಮ ಮಗಿಯಿಂದ ಎಂಕ್ ತೆರಿಯಂದೇ ಬೋಯ್ದಿರಂದು ರಕ್ಕದೆ ಬಂಡೆ ಇಸರ ದೇವರ ನಮಗೆ ಎಂದು ಬಂಡದು ಎಂಕ್ಲಿನ ಕಿಡತ್ತೊಂದು ಬರೊಂದಿಲ್ಲ ಎಂದು ಆಂಡ ಪ್ರಾಣ ಒರಿಪೆ ಎಂದು ಪಾತ್ರ ಕೊರತಾದಿತ್ತು ಆಂಡ ಪ್ರಾಣ ಒರಿಪೇರೆ ಗಾತ್ರ ಬಾಮಲ್ಲ ಕುಮಾರನ ಅಟ್ಟೆ ಮುಟ್ಟೆಯಿಂದ ಬೇಟೆ ಮಲ್ತೆ ಅಂದ್ರೆ ಆಕಾಶಕ್ಕೆ ದಕ್ಕದೆ ಅಟ್ಟ ಚೆಂಡತ್ತಿ ಮಾರದ ಕೋಡಿಡುಬೂರ್ದು ಈ ಬುಲಿಕೊಚ್ಚಿ ಅರಡ
1: ಮಾಲಿನ
0: ಕಳೆಯೊಂಡ ಮುಟ್ಟೇನೆ ಕಲತ್ತದೆ ಮುಟ್ಟೇನೆ ತುಲಂದು ನಮ್ಮ ಮಗ ಬಾಮಕುಮಾರನ ಮುಟ್ಟೇನೆ ಅಂದತ್ತ ಅಪಗಾಂದ ಎಲ್ಲ ಗಂಡಗರಿಗೆ ಅಪ್ಪಣೆ ಮಲ್ತದೆ ಬೋಲೆ ಬೋಲಾಂಡ ನಲಮಾರಿನ ತರ ಎತ್ತು ಅವು ಅಜ್ಜಿ ಬಡಕಾರ ತರಪಾಡದು ಎತ್ತಿತ್ತು ಅಂಜಿ ನಲಮಾರ ತರ ಕಡ್ತದ ಹೋಯ್ ನಂಚಿನ ಗಂಡಗನಗಲು ಪೂರ ಬರ್ತಿ ಒಂದೇ ಒಂದು ನರಮಾನಿನ ತರ ದಿಕ್ಕಿಜಿಯ ಬಡಕಾರ
1: ಅಯ್ಯೋ ದೇವರೇ ಅಯ್ಯೋ ದೇವರೇ ಎನ್ನ ಬಾಲೆ ಎನ್ನ ಬಾಲೆ
0: ಏನು ಬೋಲೆ ಕಡ್ತದ ಕಡಲೆ ಎಂದು ಬಂಡೆ ನರಮಾನಿನ ತರ ದಿಕ್ಕಿಜಿ ಬಂಡೀರಿ ಜತ್ತಿದ್ರು ಆಲ ತರ ದಿಕ್ಕಿ ಕೊನತ್ತು ಕೊರ್ತೀರಿ ಕೊನತ್ತು ಕೊರ ನಂಚಿನ ತರೇನೆ ಬಾಮಕುಮಾರ
1: ಬಾಲೆಲ್ಲಕ್ಕದುಂತಿ ಅಂದು ಆಂಡ ದುಂಬು ಇತ್ತನಂಚಿನ ಬಾಲೆ ಏತು ಪೊರ್ಲಿತ್ತಂದು ಗೊತ್ತುಂಡೆ ಇತ್ತೆ ತು ಎರಪಾಂಡ ಕೆಬಿ ಆಗೇಲ ಮುಂಕುದ್ದ ಈ ಐವೆಂಚಿನ ಹೇಸಿಗೆ ತೋಜು ನಿಂತು
0: ಈ ಬಾ

0: ಇದುವರೆಗೆ ಇತ್ತೀಚೆಗೆ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಶ್ರೀದುರ್ಗ ಸೇವಾ ಸಮಿತಿ ತಲಪಾಡಿ ಹಾಗೂ ನಮ್ಮ ಟಿವಿ ಇದರ ಒಟ್ಟು ಆಶ್ರಯದಲ್ಲಿ ಸೋನಡೊಂಜಿ ಯಕ್ಷಮಿನದನ ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ ಏಳು ದಿನದ ತುಳು ತಾಳಮದ್ದಳೆ ಕೂಟ. ಇದರ ಮೊದಲ ದಿನ ನಡೆದ ಯಕ್ಷಗಾನ ತಾಳಮದ್ದಳೆ ಬಾಮುಲ್ಲ ಬಾಮಕುಮಾರಿ. ಇದರ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾನಿರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ರೇಡಿಯೋ ಸಾರಂಗ್ 107.8 FM. ಎಂದೂ ಮರೆಯದ ಹಾಡು.

ಕಲಿತ ಸೇರುವ ಬಯಸಿ ಮೂಡಿದ ಮೋಹಿನಿ ನವ ಮೋಹಿನಿ ಸುಡುವ ವಿರಹ ಚಾಳೆಯುರಾ.

ಕೊಡುತ್ತಾ ಹೊಸ ಹೊಸ ಕನಸನ್ನು ತುಂಬುತ್ತಿವೆ. ಭ್ರಮರದ

देखो देखो वो आ गया।

0: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

आओ कमेटी वालों लगाओ इन पे टैक्स हर चुंगी और

Radio Sarang 107.8 FM. Radio Sarang 107.8 FM.

0: रेडियो सारंग 107.8 FM ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

Radio Sarang 107.8 FM.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರು

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು

0: ಅಲ್ಲಕ್ಕನೆ ಭಾವ ಕೂರಾನೆ ಕಾಣದಿಲ್ಲೆ ಶಾಸ್ತ್ರ ನಾರು ಬುಡಿಸಿ ನಂಗ ಯಾವ ತಪ್ಪು ಯಾನ ಆಗಿದೆಯೋ.
1: ಅಲ್ಲಕ್ಕನೆ ಎಡುತಿ ಪೊಸರಿ ಆಗಿದ ಹರಕೆ ಕಟ್ಟೋದು ತೀರ್ಸಲೆ ಅದಕ್ಕೆ

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲೆ ಬಾತೀರ್ನ ನಿಗಳು ಕೇಳೋಂದುಲ್ಲಾರೆ 107.8 ಎಫ್ ಎಂ. ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು, ರಂಗ ರಂಗಿದ ಬದುಕು ಕೇಳೊಂದು ಪಿಲವೇ.

0: ಜಾಜಿತೋಟೊಡು ಕುಲ್ದುನಿನದು ಎನ್ನದು ಒಜಿ ಪ್ರೇಮ ಕವಿತೆ ಬರುತ್ತೆ ಐಕೆ ಸ್ವರನು ಕುರುಳ ಪೊಣ್ಣೆ.
1: ಯಾನೆ ಹುಸೇನ್ ಕಾಟಿಪಳ್ಳ ಪಾತ್ರಂದುಲ್ಲ ಕನ್ನಡ ತುಳು ಬೊಕ್ಕ ಬ್ಯಾರಿ ಭಾಷೆಡಿ ಯಾನೆ ಸಾಹಿತ್ಯ ಕೃಷಿ ಮಲ್ದೆ ತುಳು ಭಾಷೆದ ಮಸ್ತ್ ಪದ್ಯಳು ಸಾರಂಗ್ ರೇಡಿಯೋದ ಮೂಲಕ ನಿಕ್ಲಿಕ್ಕೆ ಎಂದು ಪೋರು. ತುಳು ಭಾಷೆ ಎಂಕ್ಲನ ಅಪ್ಪೆ ಭಾಷೆ ಆಯ್ನದಾತ್ರ ನಿಕ್ಲು ಮಾತ್ರ ತುಳು ಭಾಷೆದ ಕಾರ್ಯಕ್ರಮ ನಿರಂತರ ಕೇನೊಂದುಪ್ಲೆ ಸಾರಂಗ್ ರೇಡಿಯೋಡು ಈ ತುಳು ಕಾರ್ಯಕ್ರಮ ಪ್ರಸಾರ ಹೊಂದಿಕೊಂಡು ಅಕ್ಲೆಗೆ ನಿಕ್ಲನ ಪ್ರೋತ್ಸಾಹ ಕೊರ್ಲೆ

ಪಗಲೆಲ್ಲ ಒಳಗೆ ಗುಲಾಬಿ

ನಮಸ್ಕಾರ, ಯಾನ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲೇ ಬಾತೀರ್ನ ನಿಗಳು ಕೇಳಿ 107.8 FM ಬಣ್ಣ ಬಣ್ಣದ ಬದುಕು ಕೇನೊಂದು ಪಡು ರಂಗ ರಂಗಿದ ಬದುಕು ಕೇಳೊಂದು ಪಿಲವೇ.

ನಮಸ್ಕಾರ, ಯಾನ್ ಸಾಯಿಕೃಷ್ಣ ಕುಡ್ಲ ಪಾತ್ರದಲ್ಲ ನಿಖುಲ್ ಕೇನೊಂದುಲರ್ 107.8 FM ಸಾರಂಗ್ ಒಂದು ರಂಗ ರಂಗದ ಬದುಕು.

0: ಒಂಚೂರು ಇಂಚಿ ಗೆಲ್ಲೆಗೆ ಯಾರ್ ನಿಖಿಲ್ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾ ಪಾತ್ರದಿಂದಲೇ 107.8 ಇನ್ಮಾ ಎಫ್ಎಂ ಸಾರಂಗ್ ನಿಖಿಲ್ ಮಾತಿರ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ್ ರಂಗದ ಬದುಕು
1: ಯಾಪಲ್ಲ ಪ್ರೀತಿ ಉಪ್ಪಡ್ತು.

ಒಂಚೂರು ಇಂಚಿ ಗೆಲ್ಲೆಗೆ ಕ್ಯಾನ್ ನಿಕ್ಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾ ಪಾತ್ರದಲ್ಲೇ 107 ಇನ್ಮ FM ಸಾರಂಗ್ ನಿಕ್ಲ ಮಾತಿರ್ಲ ಕೇನೊಂದು ಎಪ್ಪಡು ಇದು ಸಾರಂಗದ ರಂಗ್ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡು.